ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 30ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 20ನೇ ತಾರೀಖು ಶನಿವಾರ. ಈಗ ವೇಳೆ ಸರಿಯಾಗಿ 5:58:30. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಪುಸ್ತಕಗಳನ್ನು ಓದಿ, ಚಿಂತನೆ ಮಾಡಿ, ಗ್ರಹಿಸಿ, ಸುಧಾರಣೆ ಮಾಡಿಕೊಂಡಾಗ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬಹುದು. ಇದು ಇಂದಿನ ನುಡಿಕಿರಣ. ಕೇಳುಗರೆ, ಹಾಗೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿ ಇರೋದು ನಾನು, ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ವೆಂಕನಗೌಡ ಪಾಟೀಲ್ ವಟಗಲ್ ಅವರಿಂದ. 6:35 ದೇಶಭಕ್ತಿ ಗೀತೆಯೊಂದನ್ನು ಕೇಳುತ್ತೀರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು. ಬಿಳಿ ಸೆರಗು ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ರೇಣುಕಾ ಪಾಟೀಲ್ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ. 7:15 ಭಾವತರಂಗದಲ್ಲಿ ಭಾವಗೀತೆಗಳನ್ನು ಕೇಳ್ತೀರಿ. 7:35 ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೊಮ್ಮಣ್ಣ ಅವರು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಜೊತೆಗೆ ಪದದ ಸುಳುಹನ್ನ ಕೂಡ ಕೇಳ್ತೀರಿ. 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ವರ್ಷಗಳು ತುಂಬುತ್ತಿರುವ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 9:05 ಬದುಕಿಗೊಂದು ಹಿತನುಡಿ ನಲ್ನುಡಿ ಶಶಿಧರ್ ಅವರಿಂದ. 9:10 ಕಾರ್ಯಕ್ರಮ ಕಾಮನಬಿಲ್ಲು. 9:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಯೋಗ ತಜ್ಞರು, ಅಂಗಮರ್ಧನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರೂಜಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. 11:00 ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ. 11:30 ಮಾಹಿತಿ ಕಣಜದಲ್ಲಿ ಕ್ರೀಡೆಗಳ ಪರಿಚಯ ಪ್ರಸಾರವಾಗಲಿದೆ. ಇನ್ನು 12:05 ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ಇದು ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಮತ್ತು ಪರಿಹಾರ, ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ನಾಗರತ್ನ ಕಮಾರ್. ಈ ಕಾರ್ಯಕ್ರಮ ಹೊಸಪೇಟೆ ಆಕಾಶವಾಣಿ

0: ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಬಗ್ಗೆ ಮಾತುಕತೆ ಭಾಗವಹಿಸ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳು ಬಾವಿಳಕ್ಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯವಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾದೇವಿ ಪದ ಕೇಳ್ತೀರಿ. ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮಕ್ಕ ಮತ್ತು ತಂಡದವರಿಂದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:00 ಚಿತ್ರಗೀತೆಗಳು. 8:10 ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ ಸಂಸ್ಕೃತಿ ವಿಷಯವಾಗಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ. 8:45 ವಚನಗಳು ಬಿತ್ತರಗೊಳ್ಳಲಿವೆ. 9:15 ಭಾವಗೀತೆಗಳನ್ನು ಕೇಳ್ತೀರಿ. 9:30 ಯುವವಾಣಿಯಲ್ಲಿ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ ಕುರಿತು ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ ಮೂಡಿಬರಲಿದೆ. ಬಳಿಕ ಸಂಪ್ರೀತಾ ಎನ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಪ್ರಸಾರವಾಗಲಿದೆ. ರಾತ್ರಿ 10:00-11:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದೋರ್ನ ವಿವೇಕ್ ಕಾರ್ಮಾಹೆ ಅವರಿಂದ ಹಾಡುಗಾರಿಕೆ ತುಂಬ್ರಿ ದಾದ್ರಾ ಆಲಿಸುವಿರಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ ಸಮಯ ಆಗಲಿದೆ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: Prime Minister Narendra Modi will be on a visit to Odisha and West Bengal from today. In Odisha, he will join President Draupadi Murmu at Pahadpur village in Mayurbhanj district on the occasion of the President's 68th birthday. The President and Prime Minister will visit Pahadpur village in Mayurbhanj district and offer prayers at sacred groves, Santali Jahera and Ho Jahera Skill Centre and Pahadpur School. Later, they will participate in a program at Rai Rangpur in Mayurbhanj district, marking the completion of 2 years of the Mohan Charan Majhi-led state government. During the program, they will inaugurate and lay foundation stone of various development projects worth over 47,000 crore rupees. During his two-day visit to West Bengal, Prime Minister Modi will participate in Pashchim Bangal Divas, West Bengal Day, celebrations at Tarakeshwar in Hooghly district today. He is also scheduled to launch, dedicate to the nation and lay the foundation stone of multiple development projects in West Bengal. Mr. Modi will release the 23rd installment of the Pradhan Mantri Kisan Samman Nidhi, PM Kisan. Tomorrow, Prime Minister Modi will participate in the 12th International Yoga Day celebration in Kolkata at around 6:30 a.m. Senior Indian bureaucrat Vivek Agarwal has been selected as the next Vice President of the Financial Action Task Force, FATF, for the 2026-27 term. He will succeed Giles Thompson of the United Kingdom. Mr. Agarwal, currently serving as Secretary in the Ministry of Culture, earlier headed the Indian delegation to the FATF and played a key role in India's engagement with the global anti-money laundering and counter-terror financing watchdog. That decision was taken during the FATF plenary held from 17th to 19th of June. The Ministry of External Affairs has termed Mr. Agarwal's selection a major win for India. In a social media

0: House, the ministry said. The appointment reinforces India's commitment to combating terrorism, financing and illicit financial networks. It added that Mr. Agarwal's experience as former head of India's FATF delegation and former director of FIUIND will help advance the FATF's mandate of safeguarding financial integrity. External Affairs Minister Dr. H. Jaishankar has stressed that India must optimize relationships across geographies while pursuing its national interests, strategic autonomy and multipolarity in a turbulent world. Speaking at the India-US Forum 2026 in New Delhi last evening, Dr. Jaishankar spoke about the deepening India-US partnership across domains, even as both nations navigate its issues and complexities. He added that as India rises, its interests will expand and diversify. The National Testing Agency has said that it is fully prepared for a smooth, fair and transparent conduct of the National Eligibility Cum Entrance Test, NEET, UG 2026 re-examination, which is scheduled for tomorrow. In a statement, NTA said that the exam will be conducted across 551 cities in India and 14 cities abroad for over 22.79 lakh candidates. The agency noted that more than 2 lakh personnel, including observers, coordinators, police forces and administrators have been deployed. The NTA noted that multi-layered security framework has been put in place to ensure a fair and transparent examination. The Supreme Court has expressed serious concern over what it described as a deep-rooted nexus between banks, asset reconstruction companies and borrowers, questioning the manner in which large loan defaults are being settled. A bench comprising Chief Justice Surya Kant and Justice V. Mohan observed yesterday that public money collected from taxpayers is being lent through banks, but effective efforts are often not made to recover these dues. The court said it was concerned about the misutilization of public money, which should have been spent for the welfare of people. In cricket, the third and final ODI between India and Afghanistan will be played at the M. H. Chidambaram Stadium in Chennai this afternoon. The match is scheduled to begin at 1:30 p.m. And that is the end of this news bulletin.
1: ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿದಿರಿ 102.6 ಮೆಗಾ ಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ. ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:15 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಇವತ್ತು ಶನಿವಾರ. ಕೆಳಗರೆ ಪ್ರತಿ ಶನಿವಾರವೂ ಕೂಡ ರಾಮಚರಿತ ಮಾನಸದ ಒಂದೊಂದು ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದೇನೆ. ಇವತ್ತು ಕೂಡ ಒಂದು ಕಥೆಯನ್ನು ಹೇಳೋದಕ್ಕೆ ನಾನು ಸಿದ್ಧಳಾಗಿದ್ದೇನೆ. ಕಳೆದ ವಾರ ನಾವು ಏನು ಹನುಮಂತ ಸೀಮೋಲ್ಲಂಘನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತನ್ನ ಕಷ್ಟಗಳನ್ನು ಅಥವಾ ಆ ಪರ್ವತ ಮೈನಾಕ ಪರ್ವತವನ್ನು ಅವನು ಎದುರಿಸ್ದ, ಅದಕ್ಕೆ ಹೇಗೆ ಸಾಂತ್ವನವನ್ನು ಹೇಳ್ದ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಸೀಮೋಲ್ಲಂಘನ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಷ್ಟ ಎದುರಾಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ಅವನಿಗೆ ಬರೀ ಶಕ್ತಿ ಇದ್ರಷ್ಟೇ ಸಾಕಾಗಿರಲಿಲ್ಲ, ಯುಕ್ತಿನೂ ಬೇಕಾಗಿತ್ತು. ಏನದು ಯುಕ್ತಿ ಅನ್ನುವಂಥದ್ದು ಅಂದರೆ, ಈ ಸುಂದರಕಾಂಡ ಅನ್ನುವಂತಹ ಒಂದು ಪ್ರಸಂಗ ಬರುತ್ತೆ. ಆ ಪ್ರಸಂಗದಲ್ಲಿ ವಿನಯ ಮತ್ತು ಯುಕ್ತಿ ಹೇಗೆ ಕೆಲಸವನ್ನು ಮಾಡುತ್ತೆ ಅಹಂಕಾರವನ್ನು ಸೋಲಿಸೋದಕ್ಕೆ ಅನ್ನುವಂಥ ಕತೆ ಇದು. ಹನುಮಂತ ಶ್ರೀರಾಮನ ಏನು ಕಾರ್ಯಕ್ಕಾಗಿ ಅಂದರೆ, ಸೀತೆಯನ್ನು ಕರ್ಕೊಂಡು ಬರುವ ಸಲುವಾಗಿ ಅಥವಾ ಅವಳನ್ನು ಭೇಟಿ ಮಾಡುವ ಸಲುವಾಗಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಬಲ ಮತ್ತು ಧೈರ್ಯವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವತೆಗಳು ನಿರ್ಧಾರ ಮಾಡ್ತಾರೆ. ಆ ಪರೀಕ್ಷೆಗಳಿಗಾಗಿ ನಾಗಗಳ ಮಾತೆಯಾದಂತಹ ಸುರಸ ಅನ್ನುವಂತಹ ದೇವತೆಯನ್ನು ಕಳಿಸ್ತಾರೆ. ಹನುಮಂತ ವೇಗವಾಗಿ ಸಾಗ್ತಾ ಇರ್ತಾನೆ. ಸುರಸೆ ವಿರಾಟ ರೂಪವನ್ನು ಧರಿಸಿ ದಾರಿಯನ್ನು ಅಡ್ಡಗಟ್ತಾಳೆ. ಅವಳು ಜೋರಾಗಿ ಅಬ್ಬರಿಸ್ತಾ, ಎಲೆ ವಾನರನೇ, ಇಂದು ದೇವತೆಗಳು ನಿನ್ನನ್ನು ನನಗೆ ಆಹಾರವಾಗಿ ನೀಡಿದ್ದಾರೆ, ನೀನು ನನ್ನ ಬಾಯೊಳಗೆ ಪ್ರವೇಶಿಸಲೇಬೇಕು ಅಂತ ಹೇಳಿ ಬೆದರಿಕೆಯನ್ನು ನೀಡ್ತಾಳೆ. ಬೆದರಿಕೆಯನ್ನು ನೀಡಿದ ಮೇಲೆ ಏನಾಗುತ್ತೆ?

ಹೇಳ್ತೇನೆ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಮಹಿಪತಿದಾಸರು ರಚನೆಯ ಕೀರ್ತನೆಯೊಂದನ್ನು ಕೇಳಿಬರೋಣ, ಶೇಷಪ್ರಸಾದ ಆರವರ ಧ್ವನಿಯಲ್ಲಿ.

ತಾನೆ, ನಾವಾದರೂ ಅಷ್ಟೇ ಅಲ್ವೇ. ತುಂಬ ವಿನಯದಿಂದ ಬೇಡಿಕೊಳ್ತಾನೆ, ತಾಯಿ ನಾನು ಪ್ರಭು ಶ್ರೀರಾಮಚಂದ್ರನ ಕಾರ್ಯದ ನಿಮಿತ್ತ ಸೀತಾದೇವಿಯನ್ನು ಹುಡುಕೋ ಸಲುವಾಗಿ ಹೋಗ್ತಾ ಇದ್ದೇನೆ. ಆ ಕಾರ್ಯ ಮುಗಿಸಿ ಬಂದ ಮೇಲೆ ನಾನೇ ಬಂದು ನಿನ್ನ ಆಹಾರವಾಗ್ತೇನೆ. ನಿಮಗೆಲ್ಲ ಪುಣ್ಯಕೋಟಿ ಕತೆ ನೆನಪಾಗ್ಬೋದು. ಅಲ್ಲಿವರೆಗೆ ದಯವಿಟ್ಟು ನನಗೆ ದಾರಿ ಬಿಡು ಅಂತ ಹೇಳಿ ಹನುಮಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಆದರೆ ಸುರಸೆ ಹಠ ಹಿಡಿತಾಳೆ, ತನ್ನ ಬಾಯನ್ನು ತೆರೆದುಬಿಟ್ಟು ನಿನ್ನನ್ನು ನುಂಗ್ತೀನಿ ಅಂತ ಮುಂದಾಗ್ತಾಳೆ. ಹನುಮಂತ ಸುರಸೆಯ ನಡುವೆ ಒಂದು ವಿಚಿತ್ರವಾದಂತಹ ಪೈಪೋಟಿ ಆರಂಭ ಆಗತ್ತೆ. ಸುರಸೆ ತನ್ನ ಬಾಯಿಯನ್ನು ಒಂದು ಯೋಜನೆಯಷ್ಟು ಅಗಲವಾಗಿ ತೆರೀತಾಳೆ. ಒಂದು ಯೋಜನೆ ಅಂತ ಹೇಳಿದ್ರೆ ನೀವು ಊಹೆ ಮಾಡಿಕೊಳ್ಳಿ, 8 ಮೈಲಿ ಅಂತ. ಹನುಮಂತ ಯೋಚನೆ ಮಾಡ್ತಾನೆ, ನಾನೇನು ಮಾಡ್ಬೋದು ಅಂತ. ಆಗ ಹನುಮಂತ ಏನು ಹೇಳಿದೆ ಯೋಜನೆ ಅಂತ, ಆ ಯೋಜನದ 2ರಷ್ಟು ಅವನು ತನ್ನ ಆಕಾರವನ್ನು ಬದಲಾಯಿಸ್ಕೊಳ್ತಾನೆ. ಆಗ ಅವಳು ಬಾಯಿಯನ್ನು 16 ಯೋಜನದಷ್ಟು ವಿಸ್ತರಿಸ್ತಾಳೆ. ಹನುಮಂತ 32 ಯೋಜನದಷ್ಟು ಮತ್ತೆ ಬೃಹದಾಕಾರವಾಗಿ ಬೆಳೀತಾನೆ. ಸುರಸೆ ತನ್ನ ಗಾತ್ರವನ್ನು ಎಷ್ಟು ಹೆಚ್ಚಿಸ್ತಾ ಹೋಗ್ತಾಳೋ ಅಷ್ಟು ದುಪ್ಪಟ್ಟು ಹನುಮಂತ ತನ್ನ ಗಾತ್ರವನ್ನು ತಳೆದು ನಿಲ್ತಾನೆ. ಏನಾಗುತ್ತೆ ಹೇಳ್ತೇನೆ. ಇದೀಗ ಕೇಳೋಣ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿಜಯನಾರಸಿಂಹ ಅವರ ರಚನೆಯ ಈ ಭಕ್ತಿಗೀತೆಯೊಂದನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ

ಯಾವಾಗ ನನ್ನ ಬಾಯೊಳಗೆ ಪ್ರವೇಶ ಮಾಡಬೇಕು ನೀನು ಅಂತ ಹೇಳಿ ಸುರಸೆ ಹೇಳ್ತಾಳೋ ಆಗ ಹನುಮಂತ ಮೊದಲು ತುಂಬ ವಿನಯದಿಂದ ಕೈ ಮುಗಿದು

ರಾಮಚರಿತ ಮಾನಸದ ಸುಂದರಕಾಂಡದ ಪ್ರಸಂಗವನ್ನು ನಾನು ಹೇಳ್ತಾ ಇದ್ದೆ. ಇಲ್ಲಿ ಯಾವಾಗ ಸುರಸೆ ತನ್ನ ಬಾಯಿಯ ಗಾತ್ರವನ್ನು ಜಾಸ್ತಿ ಮಾಡ್ತಾ ಹೋಗ್ತಾಳೋ ಅದರ ದುಪ್ಪಟ್ಟು ಹನುಮಂತ ತನ್ನ ದೇಹವನ್ನು ಬೆಳೆಸ್ತಾ ಹೋಗ್ತಾನೆ. ಆದರೆ ಇವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಸುರಸೆ ತನ್ನ ಅಹಂಕಾರದಿಂದ ಬಾಯಿಯನ್ನು 100 ಯೋಜನಗಳಷ್ಟು ಭೀಕರವಾಗಿ ತನ್ನ ಬಾಯಿಯನ್ನು ಓಪನ್ ಮಾಡ್ತಾಳೆ. ಆ ವಿಶಾಲವಾದ ಬಾಯಿ ಸಾಗರವನ್ನೇ ನುಂಗುವಂತೆ ಕಾಣ್ತಾ ಇರುತ್ತೆ. ಆಗ ಹನುಮಂತನಿಗೆ ಒಂದು ಆಲೋಚನೆ ಬರುತ್ತೆ, ಹೋ ನಾನು ಎಷ್ಟು ಬೆಳೆದ್ರೂ ಇವಳು ನನ್ನನ್ನು ಬಿಡಲ್ಲ ಅನ್ನುವಂಥದ್ದು ಹನುಮಂತನಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಮೊದಲೇ ವಿನಯವಾಗಿ ಕೇಳ್ಕೊಂಡಿದ್ದ, ನಾನು ವಾಪಸ್ ಬಂದಮೇಲೆ ನಿನ್ನ ದೇಹಕ್ಕೆ ನಾನು ಆಹಾರವಾಗ್ತೇನೆ ನಿನ್ನ ಬಾಯಿಗೆ. ಆದರೆ ಹನುಮಂತನ ಮಾತನ್ನು ಕೇಳದೇ ಇದ್ದಾಗ ಹನುಮಂತ ಈಗ ಒಂದು ಆಲೋಚನೆಯನ್ನು ಮಾಡಲೇಬೇಕಲ್ವಾ. ಈಗ ನಾವಾದರೂ ಹಾಗೆ ಮಾಡ್ತೇವೆ, ಯಾವುದಾದ್ರೂ ಒಂದು ಸಾಧನೆ ಆಗಲಿಲ್ಲ ಅಲ್ಲಿ ಅಂತ ಹೇಳಿದ್ರೆ ಬೇರೆ ದಾರಿಯನ್ನು ನೋಡೋದ್ರ ಮೂಲಕ ನಾವು ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತೇವಲ್ವ. ಆ ರೀತಿಯಾಗಿ ಈಗ ಹನುಮಂತ ತನ್ನ ಬಲ ಪ್ರದರ್ಶನದಿಂದ ಏನೂ ಸಾಧ್ಯ ಇಲ್ಲ ಇಲ್ಲಿ. ಆ ಕ್ಷಣಕ್ಕೆ ಬೃಹತ್ ರೂಪವನ್ನು ತನ್ನ ದೊಡ್ಡ ಗಾತ್ರವಾದಂತಹ ದೇಹವನ್ನು ತುಂಬ ಸಂಕುಚಿತಗೊಳಿಸ್ತಾನೆ. ಎಷ್ಟು ಅಂತ ಹೇಳಿದ್ರೆ ಒಂದು ಸೊಳ್ಳೆಯಷ್ಟು ಅತಿ ಲಘು ರೂಪವನ್ನು ಧರಿಸ್ತಾನೆ. ಸುರಸೆ ಕಣ್ಣು ಮಿಟುಕಿಸುವಷ್ಟರಲ್ಲಿ ಹಾಗೆ ಅವಳ ಬಾಯಿಯಿಂದ ಒಳಗಡೆ ಹೋಗಿ ಹೊರಗೆ ಬಂದಿರ್ತಾನೆ. ಆಗ ಆಕೆಯ ಮುಂದೆ ವಿನಯದಿಂದ ನಿಂತು ಹೇಳ್ತಾನೆ, ನಿನ್ನ ಷರತ್ತಿನಂತೆ ನಾನು ಈಗ ನಿನ್ನ ಬಾಯಿಯೊಳಗೆ ಹೋಗಿ ಬಂದಿದ್ದೇನೆ ತಾಯಿ. ನಿನ್ನ ಆಹಾರವಾಗುವಂತಹ ಶಾಪ ಕೂಡ ವಿಮೋಚನೆ ಆಗಿದೆ, ನನ್ನ ಕಾರ್ಯ ಕೂಡ ಬಾಕಿ ಇದೆ ಅಂತ ಹೇಳಿ ನಗ್ತಾ ಅಲ್ಲಿಂದ ಹನುಮಂತ ತನ್ನ ಈ ಅದ್ಭುತ ಸಮಯ ಪ್ರಜ್ಞೆ ಮತ್ತು ಯುಕ್ತಿಯನ್ನು ತೋರಿಸ್ತಾನೆ. ಅದನ್ನು ನೋಡಿ ಸುರಸೆ ತುಂಬ ಬೆರಗಾಗ್ತಾಳೆ. ಅವಳು ತನ್ನ ನಿಜರೂಪಕ್ಕೆ ಬಂದು ಹನುಮಂತನಿಗೆ ಹೇಳ್ತಾಳೆ, ದೇವತೆಗಳು ನಿನ್ನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಯಾವಾಗಲೂ ಕೂಡ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಬಲ ಒಂದೇ ಸಾಕಾಗಲ್ಲ, ಬುದ್ಧಿಯು ಬೇಕು ಅನ್ನುವಂಥದ್ದನ್ನು ನೀನು ಸಾಬೀತುಪಡಿಸಿದೀಯ, ನಿನ್ನ ಕಾರ್ಯ ಯಶಸ್ವಿಯಾಗಲಿ ಅಂತ ಹೇಳಿ ಹನುಮಂತನಿಗೆ ಸುರಸೆ ಹರಿಸ್ತಾಳೆ. ಬದುಕಿನಲ್ಲಿ ನಮಗೂ ಕೂಡ ಎಷ್ಟೋ ಅನೇಕ ವಿಪತ್ತುಗಳು ಬರ್ತವೆ. ನಾವು ಶಕ್ತಿಯಿಂದ ಇದನ್ನು ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳಿ ಅಂದುಕೊಂಡಿರ್ತೇವೆ, ಆದರೆ ಕೆಲವೊಮ್ಮೆ ಅದು ಸಾಧ್ಯ ಆಗೋದಿಲ್ಲ. ಶಕ್ತಿಗಿಂತ ಯುಕ್ತಿ ಬೇಕಾಗತ್ತೆ. ಹಾಗಾಗಿಯೇ ಸಾಮಾನ್ಯರಾದ ನಾವು ಕೂಡ ಅಸಾಮಾನ್ಯರನ್ನು ಸೋಲಿಸಿ ಮುನ್ನುಗ್ಗಬೇಕಾಗತ್ತೆ. ಇಂತಹ ಸಮಯ ಪ್ರಜ್ಞೆ ನಮಗಿದ್ದಾಗ ಬದುಕಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಿಭಾಯಿಸುವಂಥ ಆತ್ಮಸ್ಥೈರ್ಯ ನಮಗೆ ಸಿಗುತ್ತೆ ಅನ್ನುವಂಥದ್ದು ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಸುಂದರಕಾಂಡ ಪ್ರಸಂಗ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇನ್ನು ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಬರೋಣ ಮಡಿವಾಳ ಮಾದಯ್ಯ ಅವರ ರಚನೆಯ ಈ ವಚನವನ್ನು ಭಾಗ್ಯವಿ ರಾವ್ ಅವರ ಸ್ವರದಲ್ಲಿ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿ ಬರಲಿದೆ.
1: ಚಿಂತನ ವೆಂಕನಗೌಡ ವಟಗಲ್ ಅವರಿಂದ.
2: ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ಮಾತು ಜನಜನಿತವಾಗಿದೆ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿರುವ ಮಾತು. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮ ಎಂದು ತಾಯಿ ದೇವರನ್ನ ಹಾಡಿ ಹೊಗಳಿದ್ದಾರೆ. ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ಕೊಡುವಂತೆ ತನ್ನೆಲ್ಲ ನೋವನ್ನು ಬದಿಗಿರಿಸಿ ತನ್ನ ಕಂದನ ಆನಂದದಲ್ಲೇ ಸಂತಸ ಕಾಣಬಯಸುತ್ತಿರುವ ತಾಯಿ ದೇವರನ್ನ ಇಂದು ಅಸಡ್ಡೆಯಿಂದ ಅಲಕ್ಷಿಸುತ್ತಿರುವ ಇಂದಿನ ಯುವ ಪೀಳಿಗೆಯವರು, ನಿರಕ್ಷರ ಕುಕ್ಷಿಗಳೆಂದು ಕಡೆಗಣಿಸಿರುವ ಜನಪದರು ತಾಯಿಯನ್ನ ಅದೆಷ್ಟು ಭಕ್ತಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂಬುದನ್ನ ಅವರ ತ್ರಿಪದಿಗಳಲ್ಲಿ ಸಾಕ್ಷೀಕರಿಸಬಹುದು. ತಾಯಿಯ ಋಣವನ್ನ ತೀರಿಸಲು 7 ಜನ್ಮಗಳು ಸಾಲದೆನ್ನುತ್ತಾರೆ ಗುರು ಹಿರಿಯರು. ತಾಯಿಯ ಉಪಕಾರ ಅಪಾರವಾದುದು. ದೇವರು ತಾನು ಎಲ್ಲ ಕಡೆಗೆ ಇರಲು ಆಗುವುದಿಲ್ಲ ಎಂದು ತಾಯಿಯಂದಿರನ್ನ ಸೃಷ್ಟಿ ಮಾಡಿದ್ದಾನೆ. ಕವಿವಾಣಿ ಹೂವಾದರೆ ಜನವಾಣಿ ಬೇರು ಎಂದು ಬಿಎಂ ಶ್ರೀಯವರು ಜಾನಪದ ಸಾಹಿತ್ಯ ಸಿರಿಯನ್ನ ವರ್ಣಿಸಿದ್ದಾರೆ. ಜನಪದರು ಶಾಲೆಗೆ ಹೋದವರಲ್ಲ. ಪ್ರೌಢಶಾಲೆ ಕಾಲೇಜು ಗೊತ್ತಿರದ ಇವರು ತಮ್ಮ ನಿತ್ಯ ಕಾಯಕದಲ್ಲಿ ನಿರತರಾದಾಗ ಆಯಾಸವನ್ನ ಪರಿಗಣಿಸದೆ ಆನಂದವಾಗಿ ಹಾಡಿಕೊಂಡಿರುವ ಮೌಖಿಕ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕುಟ್ಟುವಾಗ ಬೀಸುವಾಗ ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ ಭಕ್ತಿಯಿಂದ ಸೂರ್ಯ ದೇವನನ್ನ ಪ್ರಾರ್ಥಿಸುತ್ತಾರೆ. ತಂದೆ ತಾಯಿಯವರನ್ನ ಜನಪದರು ಜೀವಂತ ದೇವರಾಗಿ ಕಂಡಿದ್ದಾರೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯವರನ್ನ ಪೂಜಿಸಬೇಕು, ಗೌರವಿಸಬೇಕು. ತಾಯಿ ದೇವರನ್ನ ಹಲವರು ಹಲವು ರೀತಿಯಲ್ಲಿ ಸ್ಮರಿಸಿದ್ದನ್ನ ಗಮನಿಸಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ತಾಯಿ ಸ್ವಲ್ಪ ನೋವಾದರೂ ಮಕ್ಕಳ ಬಾಯಿಂದ ಹೊರಬೀಳುವ ಶಬ್ದ ಅಮ್ಮ ಎಂದು ಗಂಡನ

0: ಮನೆಯಲ್ಲಿರುವ ಮಗಳಿಗೆ ತಾಯಿ ನೆನಪಾದಾಗ ಕಾಶಿಗೆ ಹೋಗೋದಕ್ಕ ಎಷ್ಟೊಂದು ದಿನ ಬೇಕಾ? ತಾ ಸ್ವತ್ತಿನ ದಾರಿ ತವರೂರು, ತಾ ಸ್ವತ್ತಿನ ದಾರಿ ತವರೂರು ಮನೆಯಾಗ ಕಾಶಿ ಕುಂತಾಳ ಹಡೆದವ್ವ. ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪು ಭೀಮರತಿ ಎಂಬ ಹೊಳಿತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ತಾಯಿ ನೆನಪಾದಾಗ ಆತುರ ಆತುರವಾಗಿ ತವರು ಮನೆಗೆ ಬರುವಾಗ ತವರೂರು ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದಕ್ಕೆಲ್ಲ ಕಾರಣ ತಾಯಿಯ ಮೇಲಿನ ಪ್ರೀತಿ. ಆದಿಶಂಕರಾಚಾರ್ಯರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳನ್ನು ನೋಡಬಹುದು, ಕೆಟ್ಟ ತಾಯಿಯಂದಿರನಲ್ಲ ಎಂದು ಹೇಳಿದ್ದಾರೆ. ಇಂದು ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಂತಾಗಿದೆ. ಅದೆಷ್ಟೋ ಜನ ವೃದ್ಧ ತಂದೆ ತಾಯಿಯವರನ್ನ ವೃದ್ಧಾಪ್ಯಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತಾರೋ ಅವರು ಯಾವ ದೇವಾಲಯಕ್ಕೂ ಹೋಗಲು ಬೇಕಾಗಿಲ್ಲ, ತಂದೆ ತಾಯಿಯವರೇ ಪ್ರತ್ಯಕ್ಷ ದೇವರು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯ ವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ದೇಶಭಕ್ತಿ ಗೀತೆಯೊಂದನ್ನು ಕೇಳಿಬರೋಣ. ರಚನೆ ವಿ ಸಿ ಅವರದು, ವೃಂದಗಾನದಲ್ಲೇ.

0: ಇದುವರೆಗೂ ದೇಶಭಕ್ತಿಯುತನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿದಿರಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಇದೀಗ ರೈತರಿಗೆ ಸಲಹೆ, ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
0: ರೈತರಿಗೆ ಸಲಹೆ.
2: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯಪ್ಪರ್ ಅಂತ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣ ವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣ ವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ, ಮತ್ತು ಗೋಡಂಬಿಯನ್ನು 3 ಮೀಟರ್ ಅಥವಾ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಿ

0: ಆಗಲಿ ಬಾಳೆಹಣ್ಣಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತೆ ವಿಶೇಷ ಆದ್ಯತೆ ಕೊಡಬೇಕಾದಂತಹ ಅಂಶಗಳಂದ್ರೆ ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತೆ ಇನ್ನೊಂದಪ್ಪ ಅಂದ್ರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ ಮೂರು ಅಂಶಗಳಿಗೆ ನಾವು ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಮತ್ತೆ ರೈತರಿಗೆ ಸಲಹೆಯನ್ನ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. ಹಾಗೆಯೇ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಕೂಡ ಮೂಡಿಬರಲಿದೆ. ತಪ್ಪದೆ ಕೇಳಿ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಇದೀಗ ಕೆಸಿ ಶಿವಪ್ಪ ವಿರಚಿತ ಒಂದು ಭಾವಗೀತೆಯೊಂದನ್ನು ಕೇಳಿಬರೋಣ.

0: ಸುಂದರವಾದ ಭಾವಗೀತೆಯೊಂದನ್ನು ಕೆ ಸಿ ಶಿವಪ್ಪ ಅವರ ರಚನೆಯಲ್ಲಿ ಹೆಚ್ ಕೆ ನಾರಾಯಣ ಅವರ ಸ್ವರದಲ್ಲಿ ಈವರೆಗೂ ಕೇಳಿದಿರಿ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ, ಟ್ಯೂನ್ ಮಾಡಿದ್ದೀರಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ಕೆಳಗರೆ ಈ ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಆಕಾಶವಾಣಿಗೆ 90 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ, ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ. ಹಾಗೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಮತ್ತು ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಶ್ರೀ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯವಿಂದು ಬಿಳಿಸೆರಗು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ರೇಣುಕಾ ಪಾಟೀಲ್ ಅವರು ಮಾಹಿತಿ ನೀಡಲಿದ್ದಾರೆ.
1: ಬಿಳಿಸೆರಗು ಅಂದರೆ ಲಿಕ್ವೇರಿಯಾ. ಜನಸಾಮಾನ್ಯರು ಆಡುವ ಭಾಷೆಯಲ್ಲಿ ಬಿಳಿಸೆರಗಿಗೆ ಬಿಳಿ ಮುಟ್ಟು, ಬಿಳಿ ಬಟ್ಟೆಯಾಗುವುದು ಅಂತ ಹೇಳಬಹುದು. ಬಾಲ್ಯಾವಸ್ಥೆಯಿಂದ ಹಿಡಿದು ವೃದ್ಧಾಪ್ಯದವರೆಗೆ ಯಾವುದೇ ವಯಸ್ಸಿನವರಲ್ಲಿ ಈ ಬಿಳಿ ಮುಟ್ಟು ಕಾಣಿಸುವ ಸಂಭವವಿರುತ್ತದೆ. ಇದರಿಂದ ತುಂಬಾ ತೊಂದರೆಗಳು ಕೂಡ ಆಗುವ ಸಂಭವವಿರುತ್ತದೆ. ಉದಾಹರಣೆ, ಗರ್ಭಕೋಶಕ್ಕೆ ಸೋಂಕು ತಗಲುವುದು, ಮಕ್ಕಳಾಗದೇ ಇರುವುದು ಮುಂತಾದವು. ಸಾಮಾನ್ಯವಾಗಿ 50-60% ಹೆಣ್ಣು ಮಕ್ಕಳಲ್ಲಿ ಬಿಳಿ ಸೆರಗು ಆಗುತ್ತಾ ಇರುತ್ತದೆ. ಇದನ್ನು ನಾವು ಫಿಜಿಯಾಲಜಿಕಲ್ ಲಿಕೋರಿಯಾ ಅಂತ ಹೇಳುತ್ತೇವೆ. ಈ ಬಿಳಿ ಸೆರಗು ವಾಸನೆಯಿಂದ ಕೂಡಿರುವುದಿಲ್ಲ, ಜನನಾಂಗದಲ್ಲಿ ಉರಿ ಮತ್ತು ನವೆ ಕಂಡುಬರುವುದಿಲ್ಲ. ಇದರಿಂದ ತುಂಬಾ ತೊಂದರೆಗಳು ಕೂಡ ಆಗುವ ಸಂಭವವೂ ಕೂಡ ಇರುವುದಿಲ್ಲ. ಇದಕ್ಕೆ ಚಿಕಿತ್ಸೆ ಅವಶ್ಯಕತೆ ಕೂಡ ಇರುವುದಿಲ್ಲ. ಇದನ್ನು ದೊಡ್ಡ ತೊಂದರೆ ಅಂತ ಪರಿಗಣಿಸದೆ ಅದನ್ನು ದೈನಂದಿನ ಕ್ರಿಯೆ ಅಂತ ಪರಿಗಣಿಸಬೇಕಾಗುತ್ತದೆ. ಬಿಳಿ ಸೆರಗು ಸೋಂಕಿನಿಂದ ಕೂಡಿದ್ದು ಹೆಚ್ಚು ಶ್ರವಿಕೆಯಾಗುವುದು ಮತ್ತು ದುರ್ವಾಸನೆಯಿಂದ ಕೂಡಿರುವುದು ಮತ್ತು ಜನನಾಂಗಗಳ ತುರಿಕೆ ಉರಿಯಾಗುವುದು, ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ಇದನ್ನು ನಾವು ಪೆಥಾಲಜಿಕಲ್ ಲಿಕೋರಿಯಾ ಅಂತ ಹೇಳಬಯಸುತ್ತೇವೆ. ಈಗ ನಾವು ಬಿಳಿ ಸೆರಗು ಅತಿಯಾದ ಶ್ರವಿಕೆಯಾಗಲು ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಜನನಾಂಗಗಳ ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇರುವುದು. ಎರಡನೇದಾಗಿ, ಜನನಾಂಗದ ಹುಣ್ಣು, ಜನನಾಂಗದ ಅತಿ ಚಿಕ್ಕ ಗಡ್ಡೆ, ಇದರಿಂದ ಕೂಡ ಬಿಳಿ ಸೆರಗು ಶ್ರವಿಕೆ ಹೆಚ್ಚಾಗುವುದು. ನಾಲ್ಕನೆಯದಾಗಿ, ಗರ್ಭಕೋಶ ಜಾರುವಿಕೆ ಮತ್ತು ಗರ್ಭನಿರೋಧಕ ಮಾತ್ರೆಗಳನ್ನು ಅತಿಯಾಗಿ ಬಳಸುವುದರಿಂದ ಕೂಡ ಬಿಳಿ ಸೆರಗು ಕಾಣುವ ಸಂಭವವಿರುತ್ತದೆ. ಸಿಫಿಲಿಸ್ ಅಂತ ಕ್ರಾನಿಕ್ ರೋಗದಿಂದ ಕೂಡ ಬಿಳಿ ಸೆರಗು ಅತಿಯಾಗಿ ಕಾಣಿಸುವುದು ಮತ್ತು ಜನನಾಂಗಗಳ ಕ್ಯಾನ್ಸರ್ನಿಂದ ಕೂಡ ಕೆಂಪು ಮಿಶ್ರಿತ ಬಿಳಿ ಸೆರಗು ಕಾಣಿಸಿಕೊಳ್ಳುವುದು ಸಹಜ. ಬಿಳಿ ಸೆರಗು ಯಾವ ರೂಪದಲ್ಲಿರುತ್ತದೆ ಮತ್ತು ಯಾವ ಪ್ರಮಾಣದಲ್ಲಿ ಶ್ರವಿಕೆಯಾಗುತ್ತದೆ, ಯಾವ ಬಣ್ಣ ಹೊಂದಿರುತ್ತದೆ, ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಯಾವ ವಿಧದ ಸೋಂಕು ಇದಕ್ಕೆ ಕಾರಣೀಭೂತವಾಗಿದೆ ಅಂತ ಪತ್ತೆ ಹಚ್ಚಬಹುದು. ಬ್ಯಾಕ್ಟೀರಿಯಲ್ ಸೋಂಕು ಇದ್ದಾಗ ಬಿಳಿ ಸೆರಗು ಬುರುಗು ಬುರುಗಾಗಿರುತ್ತದೆ ಮತ್ತು ಬಣ್ಣದಿಂದ ಕೂಡಿರುತ್ತದೆ. ಹಳದಿ ಮಿಶ್ರಿತ ಬಣ್ಣ ಸಾಮಾನ್ಯವಾಗಿ ಬಿಳಿ ಸೆರಗು ಹೊಂದಿರುತ್ತದೆ. ಮೊನೋಲಿಯಲ್ ಸೋಂಕು ಇದ್ದಾಗ ಅದು ಮೊಸರು ತರ ಇದ್ದು ವಾಸನೆಯಿಂದ ಕೂಡಿರುತ್ತದೆ. ಸರ್ವೈಕಲ್ ಸೋಂಕಿನಲ್ಲಿ ಬಿಳಿ ಸೆರಗು ಎಳೆಯಳೆಯಾಗಿರುತ್ತದೆ. ಋತುಚಕ್ರ ನಿಂತ ಹೆಂಗಸರಲ್ಲಿ ಬಿಳಿ ಸೆರಗು ಅಷ್ಟೊಂದು ಹೆಚ್ಚಾಗಿ ಇರುವುದಿಲ್ಲ, ಇದ್ದರೂ ಕೂಡ ನೀರಿನ ತರ ಇರುತ್ತದೆ, ವಾಸನೆ ಇರುವುದಿಲ್ಲ ಮತ್ತು ಬಣ್ಣವಿರುವುದಿಲ್ಲ. ಬಿಳಿ ಸೆರಗು ಶ್ರವಿಕೆ ಹಾರ್ಮೋನ್ಸ್ ಅವಲಂಬಿತವಾಗಿರುತ್ತದೆ. ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾಗುವುದರಿಂದ ಬಿಳಿ ಸೆರಗು ಶ್ರವಿಕೆ ಹೆಚ್ಚಾಗುವುದು, ಅಂದರೆ ಮುಟ್ಟಿನ ಮೊದಲ ದಿನಗಳಲ್ಲಿ. ಎರಡನೆಯದಾಗಿ, ಗರ್ಭಾವಸ್ಥೆಯಲ್ಲಿ. ಅಂಡ್ ಮೂರನೆಯದಾಗಿ, ಸಂಯೋಗಕ್ಕಿಂತ ಮುಂಚಿನ ಕಾಲಾವಧಿಯಲ್ಲಿ ಬಿಳಿ ಸೆರಗು ಹೆಚ್ಚಾಗಿ ಶ್ರವಿಕೆಯಾಗುವುದು. ಇದು ಸಾಮಾನ್ಯ ಶ್ರವಿಕೆಯಾಗಿದ್ದು ಇದಕ್ಕೆ ಚಿಕಿತ್ಸೆ ಬೇಕಾಗುವುದಿಲ್ಲ.

ಇದು ಒಂದು ನೈಸರ್ಗಿಕ ಕ್ರಿಯೆ. ಬಿಳಿಸೆರೆಗೆ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಕಲ್ಚರ್ ಸ್ಟಡಿಗೆ ಒಳಪಡಿಸುವುದರಿಂದ ಸೋಂಕು ರೋಗಾಣುಗಳನ್ನು ಪತ್ತೆ ಹಚ್ಚಬಹುದು. ಈ ಕಾಯಿಲೆಗೆ ಹೋಮಿಯೋಪತಿ ಔಷಧ ಪದ್ಧತಿಯಲ್ಲಿ ಪರಿಣಾಮಕಾರಿಯಾದ ಸೂಕ್ತ ಔಷಧಗಳು ಇರುವವು. ಔಷಧ ಬಳಕೆ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸುವುದರಿಂದ ಗುಣಮುಖವಾಗಬಹುದು. ಮುಂಜಾಗ್ರತೆ ಕ್ರಮಗಳು: ಅತಿಯಾಗಿ ಗರ್ಭನಿರೋಧಕ ಮಾತ್ರೆ ಬಳಕೆ ಮಾಡದಿರುವುದು. ಎರಡನೇದಾಗಿ, ಜನನಾಂಗಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು. ಮೂರನೇದಾಗಿ, ಬಹುಲೈಂಗಿಕ ಸಂಗಾತಿಗಳು ಬೇಡ. ನಾಲ್ಕನೇದಾಗಿ, ಅಸುರಕ್ಷಿತ ಲೈಂಗಿಕ ಸಂಪರ್ಕ ಬೇಡ. ಈ ಮುಂಜಾಗ್ರತೆ ಕ್ರಮಗಳನ್ನು ಕ್ರಮಬದ್ಧವಾಗಿ ಪಾಲಿಸಿದರೆ ಬಿಳಿಸೆರಗಿನಂತ ಕಾಯಿಲೆಯಿಂದ ಮುಕ್ತರಾಗಿ ಇರಬಹುದು. ಹೋಮಿಯೋಪತಿ ಔಷಧಗಳು ಈ ಬಿಳಿಸೆರಗಿನ ಕಾಯಿಲೆಗೆ ಸೂಕ್ತವಾಗಿ ಕೆಲಸ ಮಾಡುತ್ತವೆ. ಪಲ್ಸೆಟಿಲ್ಲಾ, ಅಲ್ಯೂಮಿನಾ, ಆರ್ಸೆನಿಕ ಮಲ್ವಂ, ಕ್ರಿಯೋಸೋಟ್, ಹೈಡ್ರಾಸ್ಟಿಸ್, ಬೋರಾಕ್ಸ್, ಬೋವಿಸ್ಟಾ, ಥೂಜಾ, ಸಲ್ಫರ್, ಮರ್ಕ್ಸಾಲ್, ಗ್ರಫೈಟಿಸ್, ಕೋಲೋಫೈಲಂ, ಅಂಬ್ರಾಗ್ರೀಸಿಯಾ ಮತ್ತು ಕೆಲ್ಕೇರಿಯಾ ಕಾರ್ಬ್. ಪಲ್ಸೆಟಿಲ್ಲಾ, ಈ ಔಷಧಿ ಬಿಳಿಸೆರಗಿನ ತೊಂದರೆಗೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಬಿಳಿಸೆರಗು ಬಿಳಿ ಬಣ್ಣದಿಂದ ಕೂಡಿದ್ದು ಉರಿ ಮತ್ತು ನವೆ ಕೂಡ ಆಗುವುದು. ರೋಗಿಯ ಮಾನಸಿಕ ಸ್ಥಿತಿ ಅಸ್ಥಿರತೆಯಿಂದ ಕೂಡಿದ್ದು

0: चतुः शताधिक द्विसहस्र कोटि रूप्यकाणां प्रोत्साहन राशिं वितरितवान् एकस्मिन् महत्वपूर्णे निर्णये सर्वोच्च न्यायालयः उदघोषयत् यत् निर्धारिते पदपथि चलनस्य अधिकारः नागरिकस्य मौलिक अधिकारो वर्तते न्यायमूर्ति पीएस नरसिम्हा अथ न्यायमूर्ति एएस चंद्र चंद्रोरकर इत्यनयोः प्रतिपादितं यत् निर्धारित पदपति चलनस्य नागरिकस्य अयं मौलिको अधिकारः प्राथमिकः अस्ति सहैव यन्त्रीकृत वाहनानां गमनागमनस्य अपेक्षया अस्य प्राथमिकता भविष्यति फीफा विश्व कप प्रतियोगितायां मैक्सिको दलेन दक्षिण कोरिया दलं 1-0 अंकांतरालेन पराजितम् क्रिकेट क्रीडायां भारत अफगानिस्तानयोः मध्ये तृतीया अन्तिमा च एकदिवसीय स्पर्धा अद्य अपराह्णे चेन्नई नगरस्य एमए चितंबरम क्रीडांगणे भविष्यति अवधेयं यत् एषः द्वन्द्वः अपराह्णे 1:30 समारप्स्यते इति वार्ताः
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಕೆಳಗರೆ ಇನ್ನು ಮುಂದೆ 8:30 ಆಕಾಶವಾಣಿಗೆ 90 ವರ್ಷಗಳು ತುಂಬುತ್ತಿರುವ ಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ತಪ್ಪದೇ ಕೇಳಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಹಾಗೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಯೋಗ ತಜ್ಞರು ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು ಯೋಗ ಮತ್ತು ಆರೋಗ್ಯ ಸಲಹೆಗಾರರು ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರುಜಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ ತಪ್ಪದೆ ಕೇಳಿ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಹಾಗೆ 9:05 ನಮ್ಮ ನಿಲಯದಿಂದ ಬದುಕಿಗೊಂದು ಹಿತ ನುಡಿ ನಲ್ನುಡಿ ಮುಡಿಬರಲಿದೆ ಶಶಿಧರ್ ಅವರಿಂದ ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 7:02 ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ ದಿವಸ್. ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30 ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಉದ್ದೇಶಿದೆ ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಮೆಂಟ್ ಆದಂತಹ ಎಲಿಫೆಂಟ್ ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯವರು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, ಬೆಳಗ್ಗೆ 8:00

0: 30 ನಿಮಿಷಕ್ಕೆ ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ 4:00 ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45 ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, 4 ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
0: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ

0: ಪುಟ್ಟ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವದ ಮೂಲಭೂತ ಹಕ್ಕುಗಳು ಎಂದು ವಿಶ್ವಸಂಸ್ಥೆ ಪ್ರತಿಪಾದಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ, ಅರ್ಜಿಗಳನ್ನು ಆಹ್ವಾನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:15:55. ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೆಳಗರೆ ಇವತ್ತು ಭಾವತರಂಗ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಭಾವಗೀತೆಯನ್ನ ಕೇಳೋಣ. ಯಾವ ವಿಭಾಗದಲ್ಲಾದರೂ ನಾನು ಬರೆಯಬಲ್ಲೆ, ಯಾವ ವಿಷಯದ ಕುರಿತು ಬರೆಯಬಲ್ಲೆ ಅನ್ನುವಂತಹ ಒಂದು ಕವಿತೆಯನ್ನು ರಚಿಸಿದಂಥವರು ಅಂತ ಹೇಳಿದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅವರು. ತಮ್ಮ ಕುಟುಂಬ, ಪ್ರಕೃತಿ ಇವೆಲ್ಲವನ್ನು ಹೊಂದಾಣಿಕೆ ಮಾಡಿಕೊಳ್ತಾ ಅದೆಷ್ಟು ಚಂದದ ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಗುವನ್ನು ಲಾಲನೆ ಪಾಲನೆ ಅಥವಾ ಮಗುವನ್ನು ಲಾಲಿ ಹಾಡಿಸೋದ್ರ ಮೂಲಕ ಯಾವ ರೀತಿಯಾಗಿ ಆ ಮಗುವನ್ನು ಮಲಗಿಸಬಹುದು, ಕನಸಿನ ಲೋಕಕ್ಕೆ ಆ ಮಗುವನ್ನು ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಸಾಕ್ಷಿ ಅತ್ತಿತ್ತ ನೋಡದಿರು ಅನ್ನುವಂತಹ ಈ ಭಾವಗೀತೆ. ಮೈಸೂರು ಅನಂತಸ್ವಾಮಿ ಅವರು ಸಂಗೀತವನ್ನು ಈ ಗೀತೆಗೆ ಒದಗಿಸಿದ್ದಾರೆ. ಕೇಳೋಣ ಸುಲೋಚನಾ ಅವರ ಧ್ವನಿಯಲ್ಲಿ.

0: ಜೊರಕ ಜೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ

0: ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
1: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
2: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಭಾವಗೀತೆಗಳು ಕೂಡ ಪ್ರಸಾರ ಆಗ್ತಾ ಇವೆ. ಮತ್ತೊಂದು ಭಾವಗೀತೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ ಅನ್ನುವಂಥ ಈ ಭಾವಗೀತೆ ಅದೆಷ್ಟು ಚೆಂದಾಗಿ ಕವಿ ತಮ್ಮ ದಾಂಪತ್ಯದ ಮೌಲ್ಯವನ್ನು, ಕುಟುಂಬದ ಸೌಂದರ್ಯವನ್ನು, ಹಾಗೆ ಯಾವ ರೀತಿಯಾಗಿ ಒಂದು ಹೆಣ್ಣು ನನ್ನ ಮನೆಯಲ್ಲಿ ಹೆಂಡತಿಯಾಗಿ ಬಂದಾಗ ಆ ಪ್ರೇರಣೆಯನ್ನು ಕೊಡುವಂತಹ ರೀತಿ ಹೇಗಿರುತ್ತೆ ಎನ್ನುವಂಥದ್ದನ್ನು ಈ ಗೀತೆಯಲ್ಲಿ ಚಿತ್ರಿಸಿದ್ದಾರೆ. ಕೇಳೋಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ.

ಕೆಳಗಡೆ ಈ ಮಧ್ಯಾಹ್ನ 4 ಗಂಟೆಯಿಂದ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಕಂತಿನ 23ನೇ ಕಂತು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮಾಡುವ ಭಾಷಣದ ಕಾರ್ಯಕ್ರಮದ ನೇರ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕುರಿತ

ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನದಲ್ಲಿ ಪ್ರಸಾರವಾಗುವಂತಹ ಉಲ್ಲಾಸ ಹಾಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು. ಹೇಗೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮದಲ್ಲಿ ನಾವು ಕೊಡುವಂತಹ ಮೂರು ಹಾಡುಗಳನ್ನು ನೀವು ಕೇಳಿಸ್ಕೊಳ್ಬೇಕು. ನಂತರದಲ್ಲಿ 4 ಗಂಟೆಯ ನಂತರ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಮೆಚ್ಚಿನ ಗೀತೆಯನ್ನು ಮೆಚ್ಚಿ ಅದಕ್ಕೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಬರೆದು ಕಳಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864023, 9448640273ಗೆ ನೀವು ಸಂದೇಶವನ್ನು ಕಳುಹಿಸಬಹುದು. ಹಾಗೆ 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೀರು ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಹೇಳುವಂತಹ ಕಥೆಯನ್ನು ಕೇಳಿಸ್ಕೊಂಡು ಮಕ್ಕಳು ಕಥೆಯನ್ನು ಮುಂದುವರಿಸ್ಬೋದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ತಾವುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳು ಕಥೆಯನ್ನು ಮುಂದುವರಿಸಬಹುದು. ತಪ್ಪದೇ ಕೇಳಿ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೀರು ಫೋನಿನ ಕಾರ್ಯಕ್ರಮವನ್ನು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:30.25. ಇದೀಗ ಸೇವಾ ಮಾಹಿತಿ.

0: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
1: ಈ ಬೆಳಗ್ಗೆ 10 ಗಂಟೆಗೆ ನಮ್ಮ ನೆಲೆದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಯೋಗ ತಜ್ಞರು, ಅಂಗಮರ್ದನ, ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಮತ್ತು ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ಕೇಳುಗರು ನಮ್ಮ ನಿಲಯದ ದೂರು ವಾಟ್ಸಪ್ ಸಂಖ್ಯೆ 9448640273, 9448640273ಗೆ ಸಂದೇಶವನ್ನು ಕಳಿಸೋ ಮೂಲಕ ತಾವುಗಳು ತಮ್ಮಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಹಂಚಿಕೊಳ್ಳಬಹುದು. ಕಾರ್ಯಕ್ರಮ ಪ್ರಸಾರವಾಗುವುದು ಇಂದು ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ.

ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾದೇವಿ ಪದ ಕೇಳ್ತೀರಿ. ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮಕ್ಕ ಮತ್ತು ತಂಡದವರಿಂದ ತಪ್ಪದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:15

0: ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬಿತ್ತರಗೊಳ್ಳಲಿದೆ.
1: ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
2: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂತಹ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್ಯ ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ.

0: ಎರಡನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಆಚರಣೆ ಮಾಡಲಾಗುತ್ತಿದೆ ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ FATF ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು June 17-19 ನಡೆದ FATF ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಎಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ್ರ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ ನಂತರ ಅವರು ಎಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕೇಂದ್ರ ಗೃಹ ಸಚಿವರು ಎಚಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಾಜ್ಯ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನ 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೋ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರಿಸಿತು 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು ಈಗಲೂ 96 ವರ್ಷಗಳಲ್ಲಿ ಅಮೆರಿಕ ತಂಡ

0: ಕ್ಲಬ್ಬು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:25:20. ಇದೀಗ ಪ್ರಾಯೋಜಿತ ಆಯುರ್ಧಾರ ಸರಣಿ ಕಾರ್ಯಕ್ರಮ ಭಾಗವಹಿಸ್ತಾರೆ ಡಾಕ್ಟರ್ ಬೊಮ್ಮಣ್ಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ನಮಸ್ಕಾರ, ನಾನು ಡಾಕ್ಟರ್ ಎಸ್ ಬೊಮ್ಮಣ್ಣ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಬ್ಬೇನಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇವತ್ತು ನಾನು ತೆಗೆದುಕೊಂಡಿರುವ ವಿಷಯ ಈಗಿನ ಒತ್ತಡ ಜೀವನ ಶೈಲಿಯಲ್ಲಿ ನಮಗೆ ಅರಿಯದೆ ಬಂದು ಹೋಗುವ ಕುಖ್ಯಾತಿ ರೋಗ ಅತಿಥಿಗಳೆಂದರೆ ರಕ್ತದ ಒತ್ತಡ ಮತ್ತು ಮಧುಮೇಹ. ಮೊದಲಿಗೆ ರಕ್ತದ ಒತ್ತಡ ಅಂದರೆ ಬಿಪಿ ಕಾಯಿಲೆಯ ಕಾರಣ ಮತ್ತು ಸುಲಭ ಆಯುರ್ವೇದ ಉಪಯೋಗಗಳ ಬಗ್ಗೆ ವಿವರಿಸುತ್ತಾ ಹೋಗೋಣ. ಕಾರಣಗಳು: ಅನುವಂಶೀಯತೆ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರಿಂದ ಬರ್ತಕ್ಕದ್ದು, ಅಧಿಕ ಉಪ್ಪು ಸೇವನೆ, ಜಿಡ್ಡಿನ ಸೇವನೆ, ಒತ್ತಡದ ಜೀವನ ಶೈಲಿ, ಬೊಜ್ಜಿನ ಸಮಸ್ಯೆ, ವ್ಯಾಯಾಮ ರಹಿತ ಜೀವನ ಶೈಲಿ, ಅತಿಯಾದ ಧೂಮಪಾನ ಮತ್ತು ಮದ್ಯಪಾನ. ಲಕ್ಷಣಗಳು ಹೇಳೋದಾದರೆ ತಲೆನೋವು, ತಲೆಸುತ್ತುವಿಕೆ, ಆಯಾಸ, ಆತಂಕ ಮತ್ತು ಮುಂಗೋಪ, ಇವುಗಳು ಲಕ್ಷಣಗಳು. ಸುಲಭ ಆಯುರ್ವೇದ ಮಾರ್ಗಗಳನ್ನು ನಾವು ನೋಡೋಣ. 6 ಬೆಳ್ಳುಳ್ಳಿ ಎಸಳುಗಳನ್ನು 1 ಗ್ಲಾಸ್ ಹಾಲು ಮತ್ತು 4 ಗ್ಲಾಸ್ ನೀರು ಸೇರಿಸಿ 1 ಗ್ಲಾಸ್ ಆಗುವವರೆಗೆ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು. ಇನ್ನೊಂದು, ಅಶ್ವಗಂಧ ಗಿಡದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸುವುದು. ನಿತ್ಯ ವ್ಯಾಯಾಮ ಮತ್ತು ನಿತ್ಯ ಧ್ಯಾನ, ಹಾಗೆ ವಿಶ್ರಾಂತಿ, ಲಘು ಆಹಾರ, ತಾಜಾ ತರಕಾರಿಯ ಸೇವನೆ, ಒತ್ತಡ ರಹಿತ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದು, ದಿನನಿತ್ಯದಲ್ಲಿ ಪ್ರಾಣಾಯಾಮ ಮಾಡುವುದು ಮತ್ತು ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು, ಬೆಳಗ್ಗೆ ಹೊತ್ತಿನಲ್ಲಿ ಕಾಲ್ನಡಿಗೆ ಅಂದರೆ ಮಾರ್ನಿಂಗ್ ವಾಕ್ ಇಂಪಾರ್ಟೆಂಟ್. ಇವುಗಳನ್ನು ಖರ್ಚಿಲ್ಲದೆ ಸುಲಭವಾಗಿ ಮನೆಯಲ್ಲೇ ತೆಗೆದುಕೊಳ್ಳುವಂತಹ ಕ್ರಮಗಳು, ಇಂಥವುಗಳನ್ನು ಹೇಳಿಕೊಡುವುದೇ ನಮ್ಮ ಆಯುರ್ವೇದ ಪದ್ಧತಿ. ಮಧುಮೇಹದ ಬಗ್ಗೆ ತಿಳಿಯೋಣ. ಇದಕ್ಕೆ ಕಾರಣಗಳು ಮತ್ತು ಲಕ್ಷಣಗಳು ಹಾಗೂ ಸುಲಭ ಉಪಯೋಗಗಳನ್ನು ಬಗ್ಗೆ ಹೇಳೋಣ. ಮೊದಲಿಗೆ ಕಾರಣಗಳು: ಅನುವಂಶೀಯತೆ ಅಂದರೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಿಂದ ಬಂದಿರತಕ್ಕಂಥದ್ದು, ವ್ಯಾಯಾಮ ರಹಿತ ಜೀವನ ಶೈಲಿ, ಸೋಮಾರಿತನ, ಅತಿಯಾದ ನಿದ್ದೆ, ಮಾನಸಿಕ ಒತ್ತಡ, ಅತಿ ಸಿಹಿ ಜಿಡ್ಡು ಮೊಸರು ಸೇವನೆ, ಅತಿಯಾದ ಮಾಂಸ ಆಹಾರ, ಸಕ್ಕರೆ, ಮೈದಾ ಇವುಗಳನ್ನು ಸೇವಿಸಬಹುದು. ಲಕ್ಷಣಗಳನ್ನು ನೋಡ್ತಾ ಹೋದರೆ ಅತಿಯಾದ ಮೂತ್ರ ವಿಸರ್ಜನೆ, ನೀರಡಿಕೆ, ಹಸಿವು, ದುರ್ಬಲತೆ, ಅಂಗೈ ಅಂಗಾಲುಗಳು ಉರಿಯುವುದು, ಗಾಯ ತಡವಾಗಿ ಮಾಯುವುದು, ತೂಕ ಕಡಿಮೆ ಆಗುವುದು. ಈಗ ಸುಲಭ ಆಯುರ್ವೇದದ ಉಪಯೋಗಗಳು ನೋಡ್ತಾ ಹೋಗೋಣ. ಬೆಟ್ಟದ ನೆಲ್ಲಿಕಾಯಿ ಪುಡಿ, ಶುದ್ಧ

0: ಅರಿಶಿಣ ಪುಡಿ 4:1 ಪ್ರಮಾಣದಲ್ಲಿ ದಿನಕ್ಕೆ 2 ಬಾರಿ ಬಿಸಿನೀರಿನಲ್ಲಿ ಸೇವಿಸುವುದು. ಅಮೃತ ಬಳ್ಳಿ ಕಾಂಡದ ಪುಡಿ ಅಥವಾ ರಸ, ಕರಿಬೇವಿನ ಎಲೆಯ ಪುಡಿ ಅಥವಾ ರಸ, ಮೆಂತೆಕಾಳಿನ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ 1 ಚಮಚದಂತೆ ದಿನಕ್ಕೆ 2 ಬಾರಿ ಸೇವಿಸುವುದು. ಗೋಧಿ, ಬಾರ್ಲಿ, ಹುರುಳಿ, ಅಗಲಕಾಯಿ, ನವಿಲ್ಕೋಸು ಸೊಪ್ಪುಗಳು ಇವುಗಳನ್ನು ಹೇರಳವಾಗಿ ಉಪಯೋಗಿಸಬೇಕು. ನಿತ್ಯ ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಕೂಡಿದ ಜೀವನ ಶೈಲಿ ನಿಮ್ಮದಾಗಿರಬೇಕು. ಯೋಗಾಸನದಲ್ಲಿ ಅನುರಾಸನ ಇದಕ್ಕೆ ಪರಿಣಾಮಕಾರಿಯಾಗಿರುತ್ತದೆ. ರಕ್ತದೊತ್ತಡ ಮತ್ತು ಮಧುಮೇಹ ಇವೆರಡು ಬಂದ ಮೇಲೆ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ಬಾರದ ಹಾಗೆ ನೋಡಿಕೊಳ್ಳುವುದು ಮುಖ್ಯ. ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಲ್ಲಿ ಪ್ರಿವೆನ್ಷನ್ ಅಂದ್ರೆ ಆಯುರ್ವೇದ ಪದ್ಧತಿಗಳನ್ನು ಸದಾ ಅನುಸರಿಸಿ. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೊಮ್ಮಣ್ಣ ಅವರು ಆರೋಗ್ಯದ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ, ಆಕಾಶವಾಣಿ ಚಿತ್ರದುರ್ಗ. ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗೋದೆ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಇದೀಗ ಸಮಯ ಆಗಿದೆ 7:25. ಚಿತ್ರಗೀತೆಗಳ ಕಾರ್ಯಕ್ರಮ ಜೊತೆಯಲ್ಲಿ ಪದದ ಸುಳುಹು ಕೂಡ ಕೊಡಲಾಗುತ್ತೆ. ನಿಯಮಗಳು ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಪಾಲನೆಯನ್ನು ಮಾಡಬೇಕು. ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕ್ಕದ.
3: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಕಿಡ್ಗ್ರೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತು ಶನಿವಾರ ಪದದ ಸುಳುಹನ್ನು ಕೊಡುವಂತಹ ಹೊತ್ತು ಕೂಡ. ನೀವೆಲ್ಲರೂ ಕೂಡ ನಾವು ಹೇಳುವಂತಹ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹೆಸರು ಎಲ್ಲವನ್ನು ಕೂಡ ನಾವು ಓದಲಿಕ್ಕೆ ಸಾಧ್ಯವಾಗುತ್ತೆ. ಒಂದೇ ಲೈನ್ನಲ್ಲಿರಬೇಕು. ಕಾಮ ಫುಲ್ ಸ್ಟಾಪು ಏನೇನೋ ಹಾಕ್ತಿರಲ್ಲ, ಇಷ್ಟಿಷ್ಟುದ್ದ, ಅದನ್ನು ಹಾಕಬೇಡಿ. ದಯಮಾಡಿ ಒಂದೇ ಸಾಲಿನಲ್ಲಿ ನಿಮ್ಮ ಹೆಸರು, ಊರಿನ ಹೆಸರು, ತದನಂತರದಲ್ಲಿ ಉತ್ತರಗಳನ್ನು ಕಳಿಸುವಂಥ ಪ್ರಯತ್ನ ಮಾಡಿ. ಹಾಗೆ ನಮಸ್ಕಾರ, ಶುಭೋದಯ, ಶುಭ, ಗುಡ್ ಮಾರ್ನಿಂಗ್ ಇವ್ಯಾವನ್ನೂ ಅಲ್ಲಿ ಕಳಿಸ್ಬೇಡಿ. ನಿಮ್ಮ ಹೆಸರೇ ಮೊದಲು ಕಾಣಬೇಕು ನಮಗೆ. ಹಾಗೆ ಎರಡೆರಡು ಸಂದೇಶಗಳನ್ನು ಕಳಿಸ್ಬೇಡಿ. ಒಂದ್ಸರಿ ನಿಮ್ಮ ಹೆಸರು, ಒಂದ್ಸರಿ ಉತ್ತರ, ಈ ರೀತಿಯಾಗಿ ದಯಮಾಡಿ ಮಾಡಬೇಡಿ. ಹಾಗೆ ಕನ್ನಡದಲ್ಲಿ ಟೈಪ್ ಮಾಡೋದನ್ನು ಖಂಡಿತವಾಗಿಯೂ ಮರಿಬೇಡಿ. ಉತ್ತರವನ್ನು ತಪ್ಪದೆ, ಅಟ್ಲೀಸ್ಟ್ ಸರಿನೋ ತಪ್ಪೋ ಗೊತ್ತಿಲ್ಲ, ಕಳಿಸುವಂತಹ ಪ್ರಯತ್ನವನ್ನಾದರೂ ಮಾಡಲೇಬೇಕು ಅನ್ನುವಂಥದ್ದು ನಿಯಮ. ಈ ಎಲ್ಲ ನಿಯಮಗಳಿಗೆ ಭದ್ರಾಗಿರ್ತೀರಿ ಅಂತ ನಾನು ಕೂಡ ಭಾವಿಸ್ತೀನಿ. ಯಾಕೆಂದರೆ ಪ್ರತಿ ಶನಿವಾರವೂ ಕೂಡ ನಾನು ನೋಡ್ತಾ ಇದ್ದೀನಿ, ನಿಮ್ಮಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಇದೆಲ್ಲರೂ ಕೂಡ ಅಳವಡಿಸ್ಕೊಂಡಾಗ ಕಾರ್ಯಕ್ರಮ ಸಲೀಸಾಗಿಯೂ ಹೋಗುತ್ತೆ ಅನ್ನುವಂಥದ್ದು. ಇರಲಿ, ನೀವು ಎಲ್ಲರೂ ಕೂಡ ತಯಾರಾಗ್ತಾ ಇದ್ದೀರಿ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇದೀಗ ಪದದ ಸುಳುಹನ್ನು ಹೇಳಿಬಿಡ್ತಾನೆ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬೇಕು. ವಾಟ್ಸಪ್ ಸಂಖ್ಯೆ 9444860273. 9448640273. ನೋಡೋಣ ಇವತ್ತು ಎಷ್ಟು ಕೇಳುಗರು, ಹೊಸ ಕೇಳುಗರು ನಮಗೆ ಆ್ಯಡ್ ಆಗ್ತಾರೆ ಅಂತ.

ಮೊದಲನೇ ಪದದ ಸುಳುಹು ಮೂರಕ್ಷರದ ನೂರನ್ನು ಹೀಗನ್ನಿ. ಮೂರಕ್ಷರದ ನೂರನ್ನ ಹೀಗನ್ನಿ, ಯಾವುದು ಆ ಪದ, ಹೇಗೆ ಹೇಳ್ತೀರಿ? ಎರಡನೇ ಪದದ ಸುಳುಹು

ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಗಿದೆ, ಇನ್ನು ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ. ಯಾರೆಲ್ಲ ಸಂದೇಶವನ್ನ ಕಳಿಸ್ತೀರಿ ಅಂತ ನೋಡ್ತಾ ಹೋಗೋಣ. ಹಾಗೆ ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗಿದೆಯಲ್ವಾ, ಇದೀಗ ಕೇಳಿ ಬರೋಣ. ಸವಾರಿ ಚಿತ್ರದ ಈ ಗೀತೆಯನ್ನು

ಕೆಳಗರೆ ನಿಮ್ಮ ಕಾಲ ಅವಕಾಶ ಮುಕ್ತಾಯ ಆಯಿತು. ಇದೀಗ ಸಮಯ ನನ್ನದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ ನನ್ನದಾಗಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕೆಳಗರೆ ಯಾರೆಲ್ಲ ಎರಡೆರಡು ಸಂದೇಶ ಕಳಿಸಿದಿರಿ, ದಯಮಾಡಿ ನಾನು ಓದೋದಿಲ್ಲ. ಇದನ್ನು ಒಂದನ್ನು ನೀವು ತಿಳ್ಕೊಳ್ಳಿ. ನೀವು ಉತ್ತರ ತಪ್ಪು ಕಳಿಸಿದ್ರೋ ಸರಿ ಕಳಿಸಿದ್ರೋ ನಾನು ಓದ್ತೇನೆ, ಆದರೆ ಎರಡೆರಡು ಮೂರು ಸಂದೇಶ ಕಳಿಸಿದ್ರೆ ಅದನ್ನು ತಗೊಳ್ಳಲ್ಲ ನಾನು. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಹೊನ್ನೂರಲ್ಲಿ ಹನುಮಂತಾಪುರದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡಬಳ್ಳಾರ್ತಿಯಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿ, ನಳಿನ ಸಣ್ಣಣ್ಣ ಹುರುಳಿಹಾಳ್ನಿಂದ, ಹಂಪಣ್ಣ ನ್ಯಾಮ್ತಿಯಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ ಅನನ್ಯ ಚಿತ್ರದುರ್ಗದಿಂದ, ಸಹನ ಆಚಾರ್ ಸಿರಿಗೆರೆ ಇಲ್ಲಿಂದ, ಪೂರ್ಣಿಮಾ ಮಹಾಂತೇಶ ಅನುರಾಗ್ ಕಡಮಪ್ಪ ಲೇಔಟ್ ಚಿತ್ರದುರ್ಗ, ಮುತ್ತಿಗಾರಹಳ್ಳಿಯಿಂದ ಎಂಇ ಶಿವಕುಮಾರ್ ಅವರು, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ. ಮೊದಲಿಗೆ ಉತ್ತರ ಕಳಿಸಿದ್ದೀರಿ, ನಂಬರ್ ಎಂಡ್ ಆಗುತ್ತೆ 95464. ನಿಮ್ಮ ಹೆಸರು ಇಲ್ಲ, ಏನೂ ಇಲ್ಲ, ನಾನು ಹೇಗೆ ಅದನ್ನು ಓದೋದು ಹೇಳಿ.

ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿಯಿಂದ ರಾಜೇಶ್ವರಿ ಲೋಕೇಶ್ ಜೆಎನ್ ಕೋಟೆಯಿಂದ ಮನಸ್ಫೂರ್ತಿ ಆರ್ಜೆ ಜಗದೀಶ್ ಕೊಂಡ್ಲಹಳ್ಳಿಯಿಂದ ವೀಣಾ ಶಿವರಾಜ್ ಕುಮಾರ್ ಚಿತ್ರದುರ್ಗದಿಂದ ವೀಣಾ ನಾಡಿಗ್ ಚಿತ್ರದುರ್ಗದಿಂದ ಶ್ರೀವೇದ ಗೌತಮ್ ಬಾಮಿನಿ ಚಿತ್ರದುರ್ಗದಿಂದ ಇಂಗ್ಲೀಷಲ್ಲಿ ದಯಮಾಡಿ ಬರಿಬಿಡಿ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಮಗೆ. ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಕವಡಿ ಗ್ರಹಟಿಯಿಂದ ಮುತ್ತುರಾಜ್ ಅನಿತಾ, ಹನುಮಪ್ಪ ಮಡಿವಾಳರ್ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಕೆ ಬಿ ಪಾಲಯ್ಯ ಚಿರತಗುಂಡೂರಿನಿಂದ, ಕೆ ಬಿ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣಾರ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶುಭಾಂಗ್ ಹವೀಶ್ ಬಿ ವಿ ಕೆ ಎಸ್ ಲೇಔಟ್ ಚಿತ್ರದುರ್ಗದಿಂದ, ರಾಯಭಾಗ ತಾಲೂಕು ಮುಗುಳುಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು, ಸೋನು ಚಿತ್ರದುರ್ಗದಿಂದ ತಿಪ್ಪಿರಮ್ಮ ಸಕಲಾಪುರದ ಅಟ್ಟಿಯಿಂದ, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಇ ಕೆ ಗೀತಾ ರುದ್ರೇಶ್ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ಒನಕೆ ಒಬ್ಬವನ ತವರೂರು ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಅವರು, ಶೈಲಜಾ ಲೋಕಣ್ಣ ಬಿ ವಿ ಕೆ ಎಸ್ ಲೌಡ್ ಚಿತ್ರದುರ್ಗದಿಂದ, ಅಂಚೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯೂರು ತಾಲೂಕಿನಿಂದ, ಲತಾ ಭಾಸ್ಕರ್ ಚಿತ್ರದುರ್ಗದಿಂದ, ಮೀನಾಕ್ಷಿ ಮಲ್ಲಿಕಾರ್ಜುನ ಮತ್ತು ಸ್ವರ್ಣ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಮೀನಾಕ್ಷಿ ಬಿ ಎಲ್ ಗೌಡ ಲೇಔಟ್ ಚಿತ್ರದುರ್ಗ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆ ಚಿತ್ರದುರ್ಗದಿಂದ, ಶಾಂತಿನಿ ಹಾಸನದಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಹೇಮಾ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ಎಂಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭಾಗ್ಯಜ್ಯೋತಿ ಭದ್ರೆ ಬಂಧುಗಳು ಅಂತ ಹೇಳ್ತಾ ಇದ್ದಾರೆ. ಪೂರ್ಣಿಮಾ ಪ್ರಭು ರಾಣೆಬೆನ್ನೂರು ಇಲ್ಲಿಂದ, ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿನಿಂದ, ಷಡಕ್ಷರ ಪಾಪಿ ಉಪನ್ಯಾಸಕರು ಚಿತ್ರದುರ್ಗದಿಂದ, ಶಿಲ್ಪಾ ಚಂದ್ರು ನಿಸರ್ಗ ಕಟ್ಟೆಮನೆ ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ರಾಜೇಶ್ ಕುಮಾರ್ ಪಿ ಬಿ ಉಪನ್ಯಾಸಕರು ಚಿತ್ರದುರ್ಗದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಮಹಾಲಿಂಗಪ್ಪ ಎಲ್ಲಿಂದ ಅಂತ ಕಳಿಸಿಲ್ವಲ್ರಿ ಯಾಕ್ರಿ, ನಾಗರಾಜರೆಡ್ಡಿ ರಾಮತೀರ್ಥ ಹರಿಹರದಿಂದ, ನಮನ ಗಣೇಶ್ ಕಾರ್ಕಳ ಬಜಗುಳಿಯಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುನೂರಿನಿಂದ, ಸುಜಾತ ಪ್ರಕಾಶ್ ಚಿತ್ರದುರ್ಗದಿಂದ, ಸಿ ನಾಗರತ್ನ ಜವಾಹರ್ ನವೋದಯ ವಿದ್ಯಾಲಯ ಬಾಳೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆಯಿಂದ, ಪುಷ್ಪ ಬೆಂಗಳೂರಿನಿಂದ, ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ನಯನ ನಾಗೇಶ್ ತಳುಕಿನಿಂದ ಹೊಸ ಸಂದೇಶ ಧನ್ಯವಾದಗಳು, ಆದರೆ ತಪ್ಪು ಮಾಡಿದ್ದೀರಿ ಅದನ್ನು ತಿದ್ದುಕೊಳ್ಳಿ. ರುದ್ರೇಶ ನಾಯ್ಕ ಕೆ ಮತ್ತು ಕಮಲ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಚಿತ್ರದುರ್ಗದ ಪಂಡ್ರಳ್ಳಿ ರವಿಯವರು, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ರವಿರಾಜ್ ಪ್ರಶಾಂತ್ ನಗರ ಎಲ್ಲಿಂದ ಅಂತ ಕಳಿಸಿಲ್ಲ, ಪ್ರಶಾಂತ್ ನಗರ ಚಿತ್ರದುರ್ಗನಾ, ಓಕೆ. ಪ್ರೀತಿ ನಾಗರಬಾವಿ ಬೆಂಗಳೂರಿನಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ ಅವರು, ವರಲಕ್ಷ್ಮಿ ಜೆಸಿಆರ್ ಸೆವೆಂತ್ ಕ್ರಾಸ್ ಚಿತ್ರದುರ್ಗದಿಂದ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ, ಶಿಲ್ಪಾ ವಿದ್ಯಾನಗರದಿಂದ, ಚಿಕ್ಕಮಗಳೂರಿನಿಂದ, ಸುಧಾ ಅವರೇ ನೀವು ಕೂಡ ತಪ್ಪು ಮಾಡಿದ್ದೀರಿ, ಹೊಸ ಸಂದೇಶ ಧನ್ಯವಾದಗಳು ಆದರೆ ತಿದ್ದುಕೊಳ್ಳಿ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಭಾಸ್ಕರ್ ಚಿತ್ರದುರ್ಗದಿಂದ, ಲಿಂಗರಾಜು ಕಮಲಾಪುರದಿಂದ ಇವರು ಕೂಡ ಹೊಸ ಸಂದೇಶ, ನೀವು ಕೂಡ ತಪ್ಪು ಮಾಡಿದ್ದೀರಿ ತಿದ್ದುಕೊಳ್ಳಿ, ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ನಾಗರತ್ನಮ್ಮ ನಿವೃತ್ತ ಶಿಕ್ಷಕಿ ಕುಂಬಾರಬೀದಿ ಹೊಳಲ್ಕೆರೆ ರಸ್ತೆ, ಪಂಚಾಕ್ಷರಪ್ಪ ಜಿ ಬಿ ಶಿಕ್ಷಕರು ಹಿರಿಯೂರಿನಿಂದ, ಸಣ್ಣಬೊರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಸಂಸ್ಕೃತಿ ಬೂಸನೂರು ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ, ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ಮಾದಪ್ಪ ಮತ್ತು ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಉ ರಾಜಪ್ಪ ನಿದ್ವಿತ್ ರಾಜ್ ಕುಶಾಂತ್ ರಾಜ್ ನಗರಂಗೆರೆ ಚಳ್ಳಕೆರೆಯಿಂದ, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಕೊಂಡ್ಲಹಳ್ಳಿಯಿಂದ ಯಾರಿದು ನಾಗಮ್ಮ ಅವರು, ನೀವು ಕೂಡ ತಪ್ಪು ಮಾಡಿದ್ದೀರಿ.

0: ತಿದ್ದುಕೊಳ್ಳಿ ದಯಮಾಡಿ. ಶೈಲಾ ಆನಂದ್ ವಿದ್ಯಾನಗರ ಚಿತ್ರದುರ್ಗದಿಂದ, ನಿರ್ಮಲಾ ಮಂಜುನಾಥ್ ವರ್ಷಿಣಿ ಪ್ರಿಯಾ ಎಲ್ಲಿಂದ ಅಂತ ಕಳಿಸಿಲ್ವಲ್ರಿ, ಯಾಕ್ರಿ. ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಮಂಜುಳಾ ಕೆಜಿ ಐ ಯು ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ರವೀಂದ್ರ ಕುಮಾರ್ ಅವರು, ನಾನು ರವೀಂದ್ರ ಕುಮಾರ್ ಅಂತ ಕಳಿಸಿದ್ದಾರೆ, ಯಾವೂರ್ರಿ. ಆನವಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ನಾನು ಅದಕ್ಕೆ ಹೇಳಿದ್ದೆ ಯಾವಾಗಲೂ ನಮಸ್ತೆ ಅದನ್ನೆಲ್ಲ ಕಳಿಸ್ಲೇಬೇಡಿ, ನಮಗೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಮೆದಾಳಿ ರಸ್ತೆ ಚಿತ್ರದುರ್ಗದಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೇಗಾಲ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐ ಯು ಡಿ ಪಿ ಲೇಔಟ್ನಿಂದ, ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ, ಭಾರತಿ ಚೆನ್ನಯ್ಯ ದಾವಣಗೆರೆಯಿಂದ, ತನುಜ ರವಿ ಬಾಮನಕಟ್ಟೆ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ, ಹೊಸ ಸಂದೇಶ, ಧನ್ಯವಾದಗಳು. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರದಿಂದ, ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು, ನಾಗಭೂಷಣ ಸ್ವಾಮಿ ಹೆಚ್ ಸಾಲು ಋಷಿಕಾರಿಪುರ ತಾಲೂಕು ಹೇಮಂತ ರಾಮಜೋಗಿ ಹಳ್ಳಿ. ಓಕೆ, ಧನ್ಯವಾದಗಳು. ಹೊಸ ಸಂದೇಶ, ಹೇಮಾ ಸ್ಮಿತಾ ದೀಕ್ಷಿತ್ ಪಾಟೀಲ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಇಂದ್ರಜಿತ್ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಮಂಜುನಾಥ್ ಶೆಟ್ಟಿ ಗುಮಾಸ್ತ ಕಾಲೋನಿಯಿಂದ, ಉಮಾಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಸಿ ಟಿ ಚಂದ್ರಶೇಖರ್ ವಸಂತ ಕುಮಾರಿ ಅತ್ತಿ ಚೌಡೇನಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಸಿದ್ದಲಿಂಗ ಸ್ವಾಮಿ ಬಿಂದು ಶ್ರೀ ಜುಮೋಬನಹಳ್ಳಿಯಿಂದ, ಭಾವನಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಮಾಳಪ್ನಾಟಿಯಿಂದ ಮಹೇಶ್ ಸರೋಜಾ ಧನ್ಯಾ ಅವರು, ಅನಿತಾ ಚಿತ್ರದುರ್ಗದಿಂದ, ಎನ್ ಮಾರಣ್ಣ ಶಿಕ್ಷಕರು ತಾಲೂಕಿನಿಂದ, ಶ್ರೀಲತಾ ಫ್ರಮ್ ಚಿತ್ರದುರ್ಗ ಅಂತ ಕಳಿಸಿದ್ದಾರೆ, ಶಿಲ್ಪಾ ನಾಗರಾಜ್ ಎಸ್ ಜೆ ಎಂ ಕಾಲೇಜ್ ಎದುರು ಅಂತ ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಏನೋ ಬಂದಿಲ್ಲ ಅಂತ ಕಳಿಸ್ತಾ ಇದ್ದೀರಿ, ಏನು ಬಂದಿಲ್ಲ, ಮೂರು ಸಂದೇಶ ಬಂದರೆ ಹೆಂಗೆ ಓದೋಕ್ಕಾಗತ್ತೆ. ಮಹಾಲಿಂಗಪ್ಪ ಈ ಪೊಲೀಸ್ ಇಲಾಖೆ ಐ ಯು ಡಿ ಪಿ ಲೇಔಟ್ ಚಿತ್ರದುರ್ಗದಿಂದ, ನಂಬರ್ ಎಂಡ್ ಆಗುತ್ತೆ ನಾನು ಆವಾಗಲೇ, ಏನೋ ಬಂದಿಲ್ಲ ಅಂತ ಕಳಿಸಿದ್ದಾರೆ, 7418 6 ನಂಬರು. ಓಕೆ, ಅದನ್ನು ಸರಿ ಮಾಡಿ. ನೀವು ಅಷ್ಟೊಂದು ಸಂದೇಶ ಕಳಿಸಿದಾಗ ನಮಗೆ ಹಿಂದೆ ಹೋಗ್ತಾ ಇರುತ್ತೆ, ಅದು ಕಾಣಿಸೋದಿಲ್ಲ ನಮಗೆ. ಜನನಾಯಕ ಓಬಣ್ಣ ಕುರಿಹಟ್ಟಿ ಕೂಡ್ಲಿಗಿ ತಾಲೂಕಿನಿಂದ, ಕಲ್ಲೇಶ್ವರಪ್ಪ ಮಾಜಿ ಸೈನಿಕರು ಮುಸ್ಟೂರಿನಿಂದ, ಮೇಡಮ್ ನೀರು ಕುಡೀರಿ ಅಂತ ಹೇಳ್ತಾ ಇದ್ದೀರಿ. ಓಕೆ, ಧನ್ಯವಾದಗಳು. ಯಾರಿದು ಮೂರು ಸಂದೇಶವನ್ನು ಕಳಿಸಿದಾರಲ್ಲ ನೋಡ್ತೇನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾತೆಯಲ್ಲಿ ಮನೆಯವರು, ನೋಡಿ ನೀವು 7:46 ಮತ್ತೆ ಕಳಿಸಿದ್ರಿ, ಮತ್ತೆ 8:08 ಕಳಿಸಿದ್ರಿ, ಬಂದಿಲ್ಲ ಅಂತ ಕಳಿಸ್ತೀರಿ. ಹೀಗೆಲ್ಲ ಕಳಿಸಿದಾಗ ನಿಮ್ಮ ಸಂದೇಶಗಳು ಹಿಂದೆ ಹೋಗ್ತವೆ, ನಿಮಗೆ ಸಿಗೋದಿಲ್ಲ, ಆ ಅವಕಾಶಗಳು ತಪ್ಪಿ ತಪ್ಪಿ ಹೋಗ್ತಾ ಇರ್ತವೆ. ಅದನ್ನು ದಯಮಾಡಿ ಮಾಡಬೇಡಿ, ಒಂದು ಸಾರಿ ಸಂದೇಶ ಕಳಿಸಿಬಿಟ್ರೆ ಮತ್ತೆ ಕಳಿಸುವ ಪ್ರಯತ್ನ ಮಾಡಬೇಡಿ ಅನ್ನುವಂಥದ್ದು. ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಉತ್ತರವನ್ನು ಹೇಳುವಂಥ ಸಮಯ, ಅದಕ್ಕಿಂತ ಮುಂಚೆ ನಾನೊಂದು ಸಣ್ಣವಾದ ಬ್ರೇಕನ್ನು ತಗೊಂಡು ಬರ್ತೇನೆ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
2: ಮೊದಲು ಜುಮ್ಕಿ
1: ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಕೆಳಗ್ರೆ ಉತ್ತರವನ್ನ ಹೇಳ್ಬಿಡ್ತೇನೆ. ಮೂರು ಅಕ್ಷರದ ನೂರನ್ನ ಹೀಗನ್ನಿ ಅಂತ ಹೇಳಿದೆ. ನಿಮ್ಮ ಉತ್ತರಗಳನ್ನ ನೋಡಿದ್ರೆ ನನಗೆ ವಿಶೇಷ ಅನಿಸ್ತಾ ಇತ್ತು, ಯಾಕೆ ನೂರಿಗೆ ನೂರಕ್ಕೆ ಇನ್ನೂ ಒಂದು ಹೆಸರನ್ನ ಹುಡುಕ್ಲಿಲ್ಲ ಅನ್ನುವಂಥದ್ದು. ಕೆಲವರೆಲ್ಲ ಉತ್ತರವನ್ನ ಸರಿಯಾಗಿಯೇ ಕಳಿಸಿದ್ದೀರಿ, ಧನ್ಯವಾದಗಳು ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಶತಕ, ಶತಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ನರಿ ಬಾರಿಸಿದ ಚರ್ಮವಾದ್ಯ ಅಂತ ಕೇಳಿದೆ, ಎಲ್ಲರೂ ಕೂಡ ಸರಿ ಸಂದೇಶವನ್ನೇ ಕಳಿಸಿದ್ದೀರಿ, ಆದರೆ ಕೆಲವೊಬ್ಬರು ತಪ್ಪು ಮಾಡಿದ್ದೀರಿ. ನಗಾರಿ ಅನ್ನುವಂಥದ್ದು, ನ ಗ ಅನ್ನೋದನ್ನು ತೆಗೆದು ಬಿಟ್ಟರೆ ನರಿ ಅಂತ ಕೇಳ್ತದೆ, ಆ ನರಿಗೆ ಸರಿಯಾದ ಉತ್ತರ ನಗಾರಿ ಅನ್ನುವಂತಹ ಪದ. ಈ ಎರಡೂ ಪದಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹೊಸ ಕೇಳುಗರು ಕೂಡ ನಮಗೆ ಇವತ್ತು ಹೊಸದಾಗಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಆಲಿಸಿ ಸಂದೇಶವನ್ನು ಕಳಿಸಿ ಸ್ಪಂದಿಸಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಪದದ ಸುಳುಹನ್ನು ಮತ್ತೆ ಮುಂದಿನ ಶನಿವಾರ ಕೇಳೋಣ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಿಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 8:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ದೆಹಲಿ ಕೇಂದ್ರದ

0: afternoon. And with that, we end the morning news. Have a nice day.
1: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 8:30. ಇದೀಗ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತು ಯಾರೆಲ್ಲ ಮಾತನಾಡ್ತಾರೆ, ಆಕಾಶವಾಣಿಯ ತಮ್ಮ ಅನುಭವಗಳನ್ನು ನೆನಪುಗಳನ್ನು ಹಂಚಿಕೊಳ್ತಾರೆ ಅಂತ ನೋಡ್ತಾ ಹೋಗೋಣ. ಇದೀಗ ಲೈನಲ್ಲಿ ಇದ್ದಾರೆ ನಮಗೆ ನಮ್ಮ ಜೊತೆ. ಹಲೋ,
2: ಹಲೋ,
1: ನಮಸ್ಕಾರ ಸರ್.
2: ನಮಸ್ಕಾರ.
1: ಮೀರಸಾಬಿಹಳ್ಳಿ ಶಿವಣ್ಣ ಅವರು, ಚಿತ್ರದುರ್ಗದ ಆಸ್ತಿ ನೀವು. ಈ ಸಂದರ್ಭದಲ್ಲಿ ನಮ್ಮ ಆಕಾಶವಾಣಿಗೆ 90 ವರ್ಷ ಪೂರೈಸ್ತಾ ಇದೆ ಚಿತ್ರದುರ್ಗ ಆಕಾಶವಾಣಿಗೆ. 36ನೇ ವಸಂತ ನಡೀತಾ ಇದೆ, 36ನೇ ವಸಂತ. ಸೊ ಈ ಸಂದರ್ಭದಲ್ಲಿ ನಿಮಗೆ ಆಕಾಶವಾಣಿ ಯಾವ ರೀತಿಯ ನೆನಪುಗಳನ್ನು ತಂದುಕೊಡುತ್ತೆ ಒಂದಷ್ಟು ಹಂಚಿಕೊಳ್ಬೋದಾ? ನೀವು ಬಾಲ್ಯದಲ್ಲಿ ಯಾವ ರೀತಿಯಾಗಿ ರೇಡಿಯೋವನ್ನು ಕೇಳ್ಕೊಂಡು ಬಂದ್ರಿ, ಹಾಗೆ ಆಕಾಶವಾಣಿಯೊಂದಿಗಿನ ಒಡನಾಟವನ್ನು ಹಂಚಿಕೊಳ್ಬಹುದಾ?
2: ಹಲೋ.
1: ಹಾ ಸರ್.
2: ಹಾ
1: ಹೇಳಿ ಸರ್.
2: ನಾವು ಬಾಲ್ಯದಿಂದ ರೇಡಿಯೋ ಕೇಳ್ತಾ ಬೆಳೆದಂತವನು. ಈಗ ನನಗೆ 75 ವರ್ಷ ಆಗಿರೋದ್ರಿಂದ, ಮತ್ತು ನಮ್ಮ ಬಾಲ್ಯದಲ್ಲಿ ಆಗ ನಮ್ಗೆ ಇದ್ದಂತ ಒಂದು ಏಕೈಕ ಮನೋರಂಜನೆ ಅಂತಂದ್ರೆ ರೇಡಿಯೋನೇ ಆಗಿತ್ತು. ಆ ರೇಡಿಯೋ ಬೆಳಗ್ಗೆ ಹಾಕ್ತಿದ್ದ ಹಾಗೇನೆ ಒಂದು ವಿಶೇಷವಾದಂತ ಸಂಗೀತ ಬರೋದು, ಅಂತ ಅಂದ್ರೆ ಅದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ. ಆಗ ಇಡೀ ಹಳ್ಳಿಗೆ ನಮ್ಮ ಮಾವರ ಮನೆಯಲ್ಲಿ ಒಂದೇ ಇದ್ದಿದ್ದು ರೇಡಿಯೋ, ದೊಡ್ಡದು ಅವಾಗ ದೊಡ್ಡ ಸೈಜ್. ಈಗೆಲ್ಲ ಟ್ರಾನ್ಸಿಸ್ಟರ್ ಅವೆಲ್ಲ ಚಿಕ್ಕ ಚಿಕ್ಕವು ಅವೆಲ್ಲ ಬಂದಿದ್ದು, ಈಗ ಮೊಬೈಲ್ ಅಲ್ಲೇನೆ ಬಂದಿದೆ. ಆದ್ರೆ ಆ ಕಾಲಕ್ಕೆ ಕ್ಯಾರಿ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಟ್ರಾನ್ಸಿಸ್ಟರ್ಗಳು ಬಂದಿದ್ದು, ಅದಕ್ಕೂ ಮುಂಚೆ ಬಹಳ ದೊಡ್ಡ ರೇಡಿಯೋಗಳು ಕೇಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ಸಿನಿಮಾಗಳನ್ನು ಕೂಡ ನಾವು ರೇಡಿಯೋ ಮೂಲಕನೆ ಧ್ವನಿವಾಹಿನಿ ಮೂಲಕ ಕೇಳ್ತಾ ಇದ್ವಿ.
1: ಸರ್, ಎಷ್ಟು ದೊಡ್ಡ ರೇಡಿಯೋ ಇತ್ತು ಅಂತ ಒಂದಿಷ್ಟು ನಮ್ಮ ಕೇಳುಗರಿಗೆ ತಿಳಿಸಬಹುದಾ?
2: ಸುಮಾರು ಒಂದು 3 ಅಡಿ ಅಗಲ, ಸುಮಾರು ಒಂದ್ 2-2.5 ಅಡಿ ಎತ್ತರ, ಅಷ್ಟು ದೊಡ್ಡ ಸೈಜಿನ ರೇಡಿಯೋ ಅದು. ಅಂತ ರೇಡಿಯೋಗಳು ಕಾಲಘಟ್ಟ ಹೋಗಿ ಈಗ ಅವು ನಮ್ಮ ಮೊಬೈಲ್ಗಳಲ್ಲೇನೆ ಅವು ಈ ಕೂತ್ಕೊಳ ಅಂತ ಒಂದು ಟೆಕ್ನಾಲಜಿ ಬಂದಿದೆ.
1: ಯಾವ ಮೂಲೆಯಲ್ಲಿದ್ರು ಕೂಡ ಇವತ್ತು ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ನಾವು ಕೇಳಬಹುದು.
2: ಹೌದು. ಹೀಗಾಗಿ ಆ ಹಂತದಲ್ಲಿ ನಾವು ಅವಾಗ ಸಿನಿಮಾಗಳನ್ನು ಕೂಡ ಹಾಕೊಂಡು ಬರೀ ಆಡಿಯೋ ಅಷ್ಟೇ, ಅವಾಗ ಅದನ್ನ ಕೇಳ್ತಾ ಇದ್ವಿ. ಸಿನಿಮಾಗಳನ್ನು ಕೂಡ ನಾವು ಕೇಳೋದು, ನೋಡೋದಲ್ಲ. ಈಗ ಟಿವಿ ಬಂತು, ಅದೆಲ್ಲ ಆಗಿದೆ. ಬಟ್ ಚಿತ್ರದುರ್ಗ ಮೊದ್ಲೆಲ್ಲ ನಮ್ಗೆ ಬೆಂಗಳೂರು ಆಕಾಶವಾಣಿಗಿಂತ ಧಾರವಾಡದ ಆಕಾಶವಾಣಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ನಮ್ಮ ಚಿತ್ರದುರ್ಗದ ಭಾಗದಲ್ಲಿ. ಅದನ್ನೆಲ್ಲ ಕೇಳ್ತಾ ಇದ್ವಿ. ಆಮೇಲೆ ಬಹಳ ಇನ್ನೊಂದು ಆಕರ್ಷಣೆ ಅಂದ್ರೆ ಚಲನಚಿತ್ರ ಗೀತೆಗಳು ಅವಾಗ ತುಂಬಾ ಅಪರೂಪ. ಆ ಪ್ಲೇಟ್ಗಳಲ್ಲಿ ಆ ಚಲನಚಿತ್ರ ಗೀತೆಗಳು ಬರ್ತಾ ಇದ್ವು. ಅಂತ ಕಾಲದಲ್ಲಿ ಚಲನಚಿತ್ರ ಕೇಳಬೇಕು ಅಂತಂದ್ರೆ ರೇಡಿಯೋ ಒಂದೇ ಮಾರ್ಗ ಆಗಿತ್ತು ಅವಾಗ ಆ ಕಾಲದಲ್ಲಿ. ಅಂತ ಒಂದು ಅದ್ಭುತ ಕಾಲದಿಂದ ಆಮೇಲೆ ನಮ್ಮ ಚಿತ್ರದುರ್ಗದಲ್ಲಿ ಆಕಾಶವಾಣಿ ಪ್ರಾರಂಭ ಆದ ನಂತರ ನಮಗೆ ಅನೇಕ ಒಂದು ಬರೆಯುವಂತ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ತು. ಯಾಕಂದ್ರೆ ಆಕಾಶವಾಣಿಗೋಸ್ಕರ ರೂಪಕಗಳನ್ನ ಸಂದರ್ಶನಗಳನ್ನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತು. ನಾನು ವಿಶೇಷವಾಗಿ ಆಕಾಶವಾಣಿ ಚಿತ್ರದುರ್ಗ ಆಕಾಶವಾಣಿಗೆ ಬರದಂತ ಬರಹಗಳೇ ಸುಮಾರು ಒಂದು 150-200 ಪುಟದ ಒಂದು ಪುಸ್ತಕ ಆಗ್ತಕ್ಕಂತ ಅಷ್ಟು ದೊಡ್ಡವು
1: ನೋಡಿ.
2: ಹಿಂಗಾಗಿ ಆ ಪುಸ್ತಕ ನಾನು ಏನಂತ ಪಬ್ಲಿಷ್ ಮಾಡಿದ್ದೇನೆ ಅಂದ್ರೆ ರೇಡಿಯೋ ಜಾನಪದ ಅಂತ, ರೇಡಿಯೋ ಜಾನಪದ ಅಂತ. ಆಮೇಲೆ ಆ ಪುಸ್ತಕವನ್ನ ನಮ್ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅರ್ಪಣೆ ಮಾಡಿದ್ದೀನಿ.
1: ವೆರಿ ಗುಡ್.
2: ಅದಾಗ್ಲೇ ಸುಮಾರು 15-20 ವರ್ಷನೇ.

0: ಆಯ್ತು ಪುಸ್ತಕ ಬಂದು ಹೀಗಾಗಿ ಆ ಸಂದರ್ಭದಲ್ಲಿ ನಲ್ನುಡಿಗಳು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬರ್ತಿದ್ರು. 3 ನಿಮಿಷದ ಆ ನಲ್ನುಡಿ ಅನೇಕ ಚಿಂತನೆಗಳನ್ನ ಮಾಡೋದಕ್ಕೆ, ಅನೇಕ ಆಲೋಚನೆಗಳನ್ನು ಮಾಡೋದಕ್ಕೆ ಆ ಒಂದು ಪ್ರೇರಣೆ ಆಕಾಶವಾಣಿ ಕೊಟ್ಟಿದ್ದುಂಟು. ಅದಾದ ನಂತರ ಅನೇಕ ಸ್ವಾತಂತ್ರ್ಯ ವೀರರ ಬಗ್ಗೆ, ಇನ್ನು ಬೇರೆ ಬೇರೆ ಜಾನಪದದ ವಿಷಯಗಳ ಬಗ್ಗೆ, ಜಾನಪದ ವಾದ್ಯಗಳ ಬಗ್ಗೆ, ಜಾನಪದ ಕಲಾವಿದರ ಬಗ್ಗೆ ಈಗ ಅನೇಕ ಲೇಖನಗಳನ್ನ ಮತ್ತು ರೂಪಕಗಳನ್ನ ಬರೆಸಿತು. ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಕಾಡುಗೊಲ್ಲರು ಮತ್ತು ಮ್ಯಾಥ್ಬೇಡ್ರು ಅಂತಕ್ಕಂತ 2 ಬುಡಕಟ್ಟುಗಳಿದಾವೆ. ಆ ಬುಡಕಟ್ಟುಗಳನ್ನ ಕುರಿತು ಸರಣಿ ಕಾರ್ಯಕ್ರಮಗಳು ಸುಮಾರು 10 ಎಪಿಸೋಡ್ಗಳನ್ನ ಕುರಿತು ಅವರ ಬದುಕು ಮತ್ತು ಅವರ ನಂಬಿಕೆಗಳು, ಆಚರಣೆಗಳು, ವಿಚಾರಗಳು, ಅವರ ಸಂಸ್ಕೃತಿ, ಈ ತರದ ವಿಚಾರಗಳನ್ನ ಇಟ್ಕೊಂಡು ಮಾತಾಡೋ ಅಂತ ಒಂದು ಅವಕಾಶ ಕಲ್ಪಿಸಿದ್ರು. ಅದಕ್ಕೋಸ್ಕರ ನಾನು ಆಕಾಶವಾಣಿಗೆ ತುಂಬಾ ಕೃತಜ್ಞನಾಗಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮನ್ನ ಹೀಗೆ ಬರೆಯಕ್ ಪ್ರೇರೇಪಿಸಿದಂತ ಆಗಿನ ಆ ಒಂದು ಕಾರ್ಯಕ್ರಮ ನಿರ್ವಾಹಕರು ಅಂದ್ರೆ ಉಷಾಲತಾ ಅವ್ರನ್ನ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅವರು ಅನೇಕ ಆ ತರದ ಒಂದು ಬರವಣಿಗೆಯನ್ನ ನಮ್ಮ ಮೂಲಕ ಮಾಡುತ್ತಿದ್ರು. ಜೊತೆಗೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಆದ್ರೆ ಆ ಸಮಾರಂಭನ ಆಡಿಯೋ ರೆಕಾರ್ಡಿಂಗ್ ಮಾಡಿಬಿಟ್ಟು ಅದನ್ನ ಪ್ರಸಾರ ಮಾಡ್ತಾರೆ. ನನ್ನ ಅನೇಕ ಪುಸ್ತಕಗಳು ಚಿತ್ರದುರ್ಗದಲ್ಲಿ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿ ಧ್ವನಿಮುದ್ರಿತ ಒಂದು ಕಾರ್ಯಕ್ರಮವನ್ನ ಪ್ರಸಾರ ಮಾಡಿದ್ದುಂಟು. ಅದಲ್ಲದೆ ಅವರು ಬಹಳ ಮುಖ್ಯವಾಗಿ ಈ ತರದ ಒಂದು ಸಂದರ್ಶನಗಳನ್ನ ನನ್ನ ಹತ್ರ ಮಾಡ್ತಿದ್ದುಂಟು. ಅನೇಕ ಕಲಾವಿದರನ್ನು ಕುರಿತು, ಅನೇಕ ಸಾಹಿತಿಗಳನ್ನು ಕುರಿತು ಸಂದರ್ಶನ ಮಾಡಿದ್ದೆ. ಆಮೇಲೆ ಇನ್ನೊಂದು ನಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ತುಂಬಾ ಮೆಮೊರಬಲ್ ಆದಂತ ನೇಮ್ ಅಂದ್ರೆ ಡಿ ಎಸ್ ನಾಗಭೂಷಣ ಅವರು. ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತ ಒಬ್ಬ ನಿರ್ದೇಶಕರು. ಅವರು ಕನ್ನಡ ಸಾಹಿತ್ಯದ ಒಂದು ಪರಿಚಯ ಮಾಡಿಕೊಡ್ಬೇಕು ನಮ್ಮ ಸಾಮಾನ್ಯ ಜನಕ್ಕೆ ಅನ್ನೋ ಒಂದು ಕಾರಣಕ್ಕೆ ಅನೇಕ ವ್ಯಕ್ತಿಗಳ ಬಗ್ಗೆ, ಅನೇಕ ಸಾಹಿತಿಗಳ, ಅನೇಕ ನಮ್ಮ ಪ್ರಾಚೀನ ಸಾಹಿತಿಗಳ ಬಗ್ಗೆ, ಕವಿಗಳ ಬಗ್ಗೆ ಅವರು ಬಹಳ ಒಳ್ಳೆ ಲೇಖನ ಮಾಲೆಯನ್ನ ಮಾಡಿಸಿದ್ದುಂಟು. ಹೀಗಾಗಿ ಆಕಾಶವಾಣಿ ಒಂದ್ ರೀತಿ ನಮ್ಮ ಜನಸಾಮಾನ್ಯರ ಒಂದು ಬಹಳ ದೊಡ್ಡ ಒಂದು ಆಸ್ತಿ ಆಗಿತ್ತು. ಯಾಕಂದ್ರೆ ಬಹಳಷ್ಟು ಜನ ಪತ್ರಿಕೆ ಓದಕ್ ಬರ್ದಿರೋರಿಗೆ ಮತ್ತು ಅಕ್ಷರವೇ ಗೊತ್ತಿಲ್ದಿರೋರಿಗೆ ಬಹಳ ಸುಲಭವಾಗಿ ಆಕಾಶವಾಣಿ ಸುದ್ದಿಗಳನ್ನು ಕೊಡ್ತಾ ಇತ್ತು, ಮಾಹಿತಿಗಳನ್ನ ಕೊಡ್ತಾ ಇತ್ತು. ಹೀಗಾಗಿ ಆಕಾಶವಾಣಿಯ ಕೆಲಸ ಅಂತೂ ತುಂಬಾ ಅದ್ಭುತ.
1: ಒಂದು ಪ್ರಶ್ನೆ ನಾನು ಕೇಳ್ತೇನೆ ನಿಮ್ಗೆ ಇಲ್ಲಿ, ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಕಾಶವಾಣಿ ಒಂದು ವ್ಯಕ್ತಿತ್ವವನ್ನ ರೂಪಿಸುತ್ತೆ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರಿ?
0: ಖಂಡಿತ. ಈಗ ನಮ್ಮನ್ನೆಲ್ಲ ರೂಪಿಸಿದ್ದು ನಮ್ಗೆ ಬಹುಶಃ ಆಕಾಶವಾಣಿ ಬರೀತಕ್ಕಂತ ಒಂದು ಪ್ರೇರಣೆ ಕೊಡದಿದ್ರೆ ನಾನು ಆ ರೇಡಿಯೋ ಜಾನಪದ ಅಂತಕ್ಕಂತ ಪುಸ್ತಕ ಬರೆಯೋಕೆ ಆಗ್ತಾ ಇರ್ಲಿಲ್ಲ. ಸುಮಾರು ಅದರಲ್ಲಿ ಒಂದು 40-50 ನಲ್ನುಡಿಗಳಿದಾವೆ, 5-6 ರೂಪಕಗಳಿದಾವೆ ಮತ್ತು ಸುದೀರ್ಘವಾದಂತ ಲೇಖನ ಸರಣಿಗಳಿದಾವೆ ಅದ್ರಾಗೆ. ನಿಜವಾಗ್ಲೂ ನನ್ನನ್ನ ಒಬ್ಬ ಆಕಾಶವಾಣಿ ಬಹುಶಃ ಈ ತರದ ಲೇಖನಗಳನ್ನ ಆಕಾಶವಾಣಿ ಅವಕಾಶ ಕೊಡದಿದ್ರೆ ಬರಿತಾ ಇರ್ಲಿಲ್ಲ ಅಂತ ಕಾಣುತ್ತೆ. ನಾವು ಬೇರೆ ಬರವಣಿಗೆ ಮಾಡ್ತಾ ಇದ್ವಿ. ಹೀಗಾಗಿ ನಮ್ಮ ವ್ಯಕ್ತಿತ್ವದ ಭಾಗವಾಗಿ, ನನ್ನ ಸಾಹಿತ್ಯಿಕ ವ್ಯಕ್ತಿತ್ವದ ಭಾಗವಾಗಿ ಮತ್ತು ಒಬ್ಬ ಲೇಖಕನಾಗಿ ರೂಪಿಸ್ತಕ್ಕಂಥದ್ರಲ್ಲಿ ಆಕಾಶವಾಣಿದು ಬಹಳ ಪ್ರಮುಖವಾದಂತ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ತುಂಬ ಸಂತೋಷ ಆಯ್ತು ಸರ್. ಎಷ್ಟು ಒಳ್ಳೆಯ ನೆನಪುಗಳನ್ನ ನೀವು ಆಕಾಶವಾಣಿಯೊಂದಿಗೆ ಇಟ್ಕೊಂಡಿದ್ದೀರಿ ಅನ್ನುವಂಥದ್ದು ನಮಗೆ ತಿಳಿಸಿದ್ದೀರಿ. ತುಂಬ ಸಂತೋಷವಾಯಿತು ನಿಮ್ಮೊಂದಿಗೆ ಮಾತನಾಡಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಕೆಳಗ್ರೆ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಬಾನುಲಿ ನೆನಪಿನಂಗಳ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ. ಈಗ ಯಾರು ಮಾತಾಡ್ತಾರೆ ಅಂತ ನೋಡೋಣ. ಇವರೊಬ್ಬರು ಅಂಕಣಕಾರರು, ಹಾಗೆ ಲೇಖಕರಾಗಿ ಕೂಡ ಇವರು ಪ್ರಸಿದ್ಧರು. ಇವರು ದಾವಣಗೆರೆಯವರು, ಮಲ್ಲೇಶ್ ಬಿ ಎನ್ ಅಂತ ಹೇಳಿ ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ ಸರ್.
1: ನಮಸ್ತೆ ಮೇಡಮ್, ನಮಸ್ತೆ.
0: ಸರ್, ತಮ್ಮ ಪರಿಚಯ, ಹಾಗೆ ಚಿತ್ರದುರ್ಗ ಆಕಾಶವಾಣಿಯೊಂದಿಗಿನ ನಂಟು, ಹಾಗೆ ಆಕಾಶವಾಣಿಯನ್ನ ನೀವು ಕೇಳ್ತಾ ಬೆಳೆದದ್ದು ಹೇಗೆ ಅನ್ನೋ ಬಗ್ಗೆ ನಿಮ್ಮ ನೆನಪುಗಳನ್ನ ನಮ್ಮೊಂದಿಗೆ ಕೆದಕಬಹುದಾ?
1: ಖಂಡಿತ ಹೇಳ್ತೇನೆ. ಈಗ ಆಕಾಶವಾಣಿಯ, ನಮ್ಮ ಕಾಲದ ಆಕಾಶವಾಣಿಯನ್ನ ನೆನಪು ಮಾಡಿಕೊಳ್ಳೋದು ಅಂತಂದು ಹೇಳಿದ್ರೆ, ಒಂದು ರೀತಿಯಲ್ಲಿ ಹಳೆಯ ಪ್ರೇಯಸಿಯನ್ನ ನೆನಪು ಮಾಡ್ಕೊಂಡಂಗೆ ಅಂತ ನನಗೆ ಅನಿಸ್ತಾ ಇದೆ.
0: ಏನ್ ಚಂದ ಹೇಳಿದ್ರಿ,
1: ಹಳೆಯ ಪ್ರೇಯಸಿಯನ್ನ ನೆನಪು ಮಾಡ್ಕೊಂಡಂಗೆ ಅಂತ. ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಆಕಾಶವಾಣಿಯನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ವಿ, ಇಷ್ಟಪಡ್ತಾ ಇದ್ವಿ. ಯಾಕಂದ್ರೆ ಅವಾಗ ಟಿವಿಗಳು ಇದ್ದಿಲ್ಲ. ಟಿವಿ ಅಧಿಕೃತವಾಗಿ ಕನ್ನಡದ ಚಾನಲ್ ಉದಯ ಟಿವಿ ಕಾಲಿಟ್ಟಿದ್ದು 1998.
0: ಅದಕ್ಕಿಂತ ಮುಂಚೆ ಚಂದನ ಬಂದಿತ್ತು ಸರ್.
1: ಅದಕ್ಕೂ ಮುಂಚೆ ದೂರದರ್ಶನ ಚಂದನ ಇತ್ತು. ಬಟ್ ಚಂದನದಲ್ಲಿ ಅದು ಅಂತ ಅಟ್ರಾಕ್ಟಿವ್ ಕಾರ್ಯಕ್ರಮಗಳು ಏನು ಪ್ರಸಾರ ಮಾಡ್ತಾ ಇದ್ದಿಲ್ಲ. ಬಟ್ ಎಲ್ಲರ ಗಮನ ಪತ್ರಿಕೆಗಳಿಂದ ಆಕಾಶವಾಣಿಯಿಂದ ಒಂದು ಶಿಫ್ಟ್ ಆಗಿದ್ದು, ಸ್ಥಳಾಂತರ ಆಗಿದ್ದು ಈ ಖಾಸಗಿ ಚಾನೆಲ್ಗಳು ಬಂದ ನಂತರ. ಅದಕ್ಕೂ ಮುಂಚೆ ನಾವೆಲ್ಲ ಪತ್ರಿಕೆ ಓದ್ಕೊಂಡು ಬೆಳೆದಿರತಕ್ಕಂಥವ್ರು, ಕವಿತೆ ಬರೀತಾ ಇದ್ವಿ, ಪತ್ರಿಕೆಗಳಿಗೆ ಕವಿತೆ ಕಳಿಸ್ತಾ ಇದ್ವಿ, ಕಥೆಗಳನ್ನ ಕಳಿಸ್ತಾ ಇದ್ವಿ. ಆ ಕಾಲದಲ್ಲಿ ಆಕಾಶವಾಣಿಯವರು ನಮ್ಮನ್ನು ಕರೆದು ಕವಿತೆಯನ್ನ ವಾಚನ ಮಾಡೋಕೆ ಕರೀತಾರೆ ಅಂದ್ರೆ ಅದು ದೊಡ್ಡ ಹೆಮ್ಮೆ ವಿಷಯ. ಅದು ಆಕಾಶವಾಣಿಯಿಂದ ನಮ್ಗೊಂದು ಪತ್ರ ಬಂತು ಅಂದ್ರೆ ಆ ಪತ್ರವನ್ನ ಇಟ್ಕೊಂಡು ಈ ಸ್ಥಳೀಯ ಪತ್ರಿಕೆಗಳಿಗೆಲ್ಲ ನಾವು ಅದನ್ನ ಸುದ್ದಿ ಕೊಡ್ತಾ ಇದ್ವಿ. ಆಕಾಶವಾಣಿಯ ಕವನ ವಾಚನದಲ್ಲಿ ಬಿ ಎನ್ ಮಲ್ಲೇಶ್ ಅಂತಂದೇಳಿ ಸುದ್ದಿ ಬರ್ತಾ ಇತ್ತು. ಅದನ್ನ ನೋಡಿ ಅದನ್ನ ಎಲ್ಲಾ ಕಡೆ ತೋರಿಸ್ಕೊಂಡು ಓಡಾಡ್ತಾ ಇದ್ವಿ. ಅಂದ್ರೆ ಅಷ್ಟು ಒಂದು ಪ್ರಭಾವವನ್ನ ಆಕಾಶವಾಣಿ ಬೀರಿತ್ತು, ಖಂಡಿತ ಇಲ್ಲ ಅಂತಲ್ಲ. ಅವಾಗ ಅದರಲ್ಲಿ ಬರ್ತಾ ಇರ್ತಕ್ಕಂತ ಕಾರ್ಯಕ್ರಮಗಳನ್ನ ನಮ್ಮ ಮನೇಲಿ ನನ್ನ ತಂದೆ ಅದನ್ನ ನಿರಂತರವಾಗಿ ಕೇಳ್ತಾ ಇದ್ರು ಆಕಾಶವಾಣಿನ. ಅವರಿಗೆ ಇರುವಂತ ಆಸಕ್ತಿ ಇದ್ರೆ ಅವ್ರು ಸುದ್ದಿ ಓದ್ಬೇಕು. ಅವಾಗ ಪ್ರದೇಶ ಸಮಾಚಾರ ಅಂತ ಬರ್ತಾ ಇತ್ತು. ಆ ಪ್ರದೇಶ ಸಮಾಚಾರದಲ್ಲಿ ಬರ್ತಕ್ಕಂಥ ಸುದ್ದಿಗಳನ್ನು ನಿರಂತರವಾಗಿ ಅವರು ಕೇಳ್ತಾ ಇದ್ರು. ನಾವು ಕೂಡ ಅವ್ರ ಜೊತೆಗೆ ಕೇಳ್ತಾ ಇದ್ವಿ. ನಾವು ಚಿಕ್ಕ ಹುಡುಗ ಇದ್ದಾಗ ಕೂಡ ಅದ್ರಲ್ಲಿ ಬರ್ತಕ್ಕಂಥ ಚಿತ್ರಮಂದಿರ ಮಂಜರಿಗಳು, ಸಿನಿಮಾ ಹಾಡುಗಳು ಜೊತೆಗೆ ಕೇಳ್ತಾ ಇದ್ವಿ. ಆಮೇಲೆ ವಿವಿಧ ಭಾರತಿ ಮಕ್ಕಳ ಕಾರ್ಯಕ್ರಮಗಳು.
0: ಆಗಿನ ಕಾಲಕ್ಕೆ ಎಂತಹ ರೇಡಿಯೋದಲ್ಲಿ ನೀವು ಆಕಾಶವಾಣಿಯನ್ನ ಕೇಳಿದ್ರಿ ಅನ್ನುವಂಥದ್ದು.
1: ಅವಾಗ ನಮ್ಮನೆಯಲ್ಲಿ ಫಿಲಿಪ್ಸ್ ಅಂತ ಒಂದು ರೇಡಿಯೋ ಇತ್ತು. ಅದನ್ನ ಅದಕ್ಕೊಂದು ಆಂಟನಾ ಇಟ್ಕೊಂಡಿದ್ವಿ. ಅದನ್ನ ನಾವು ಹುಡುತಾ ಹೋಗ್ತೀವಿ. ನಮಗೆ ಸಿಗ್ತಾ ಇದ್ದಿದ್ದು ಧಾರವಾಡ ಮತ್ತು ಬೆಂಗಳೂರು ತಕ್ಷಣ ಸಿಕ್ಬಿಡ್ತಿತ್ತು. ಅವಾಗ ನಮಗೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತು. ನಮಗೆ ಭದ್ರಾವತಿ ಇದು ಹತ್ರ, ಭದ್ರಾವತಿ ಆಕಾಶವಾಣಿ ಹತ್ರ. ಚಿತ್ರದುರ್ಗದಲ್ಲಿ ಮೋಸ್ಟ್ಲಿ ನನ್ಗೆ ಅನ್ಕೊಂಡಂಗೆ 89 ಆಕಾಶವಾಣಿ ಶುರುವಾಯಿತು.
0: 91
1: ಅಲ್ಲಿವರೆಗೂ ನಮಗೆ ಭದ್ರಾವತಿ ಆಕಾಶವಾಣಿ ದಾವಣಗೆರೆ ಅಂತ ಹೇಳಿ ನಮ್ಗೆಲ್ಲ ಭದ್ರಾವತಿ ಆಕಾಶವಾಣಿ ಕರೆದ್ಬಿಟ್ಟು ಅವಾಗ ಅಲ್ಲೊಬ್ರು ಸುಧೀಂದ್ರ ಅಂತ ಇದ್ರು. ನಂಗೆ ಇದು ನೆನಪಿದೆ. ನಮಗೆ ಅಲ್ಲಿ ಕವಿತೆಗಳನ್ನ ವಾಚನ ಮಾಡೋಕೆ ನಮ್ಮನ್ನು ಕರೀತಾ ಇದ್ರು. ಅದಕ್ಕೋಸ್ಕರ ಏನ್ ಸಂಭ್ರಮ ಅಂತಂದು ಹೇಳಿದ್ರೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮನೆಯಲ್ಲೆಲ್ಲ ಅದನ್ನ ಓದ್ಕೊಂಡು ರೆಡಿ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಅಲ್ಲಿ ಹೋಗಿ ಓದುವಂಥದ್ದು. ಆಮೇಲೆ ಅದನ್ನ ಇಂಥ ದಿವಸ ಬರುತ್ತೆ ಅಂತೇಳಿ ನಮ್ಮೆಲ್ಲಾ ಸ್ನೇಹಿತರುಗಳಿಗೆ, ನಮ್ಮೆಲ್ಲಾ ಸಂಬಂಧಿಕರಿಗೆ, ಕುಟುಂಬದಗೆಲ್ಲ ಹೇಳಿ ನೀನು ಕೇಳಿ ತಂದು ಹೇಳಿ ಇದು ಮಾಡುವಂಥದ್ದು. ಕೆಲವರು ಅದೇನೋ ಟ್ಯೂನ್ ಮಾಡ್ತಾ ಇದೀನಿ ಬರ್ತಾ ಇಲ್ಲ, ನೀವು ಅಲ್ಲಿ ಶುರುವಾಗಿ ಹೋಗ್ಬಿಟ್ಟಿದೆ ಟ್ಯೂನ್ ಮಾಡ್ತಾ ಇದೀನಿ ಬರ್ತಾ ಇಲ್ಲ ಹಿಂಗೆಲ್ಲ ಈ ರೀತಿ ಎಲ್ಲ ಒಂದ್ ರೀತಿಯ ಅದು ಒಂದ್ ರೀತಿ ಬಹಳ ಸಂಭ್ರಮ ವಿಷಯ ಅದು, ಇಲ್ಲ ಅಂತಲ್ಲ. ಆಮೇಲೆ ದಾವಣಗೆರೆ 97 ಜಿಲ್ಲೆಯಾಗಿ ಸೆಪರೇಟ್ ಆಯ್ತು ಚಿತ್ರದುರ್ಗ ಜಿಲ್ಲೆಯಿಂದ. ಆಗ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಕಾಶವಾಣಿ ಬಂದಿದ್ದಿಲ್ಲ. 98 ಉದಯ ಟಿವಿ ಶುರುವಾಯ್ತು.

0: 90ರಲ್ಲಿ ನೀವು ಹೇಳಿದಂಗೆ ಈಗ ಚಿತ್ರದುರ್ಗ ಆಕಾಶವಾಣಿ ಶುರುವಾಯಿತು. ನಮಗೆಲ್ಲ ಅವಾಗ ಏನು ಖುಷಿ ಅಂದ್ರೆ ಬಿಡು ಹತ್ರನ ಆಯ್ತು ನಮ್ಗೆ, ನಮ್ ಜಿಲ್ಲೆ ಮುಂಚೆ ನಮ್ ಜಿಲ್ಲೆ ಇತ್ತಲ್ಲ, ಈ ಇಲ್ಲೇನೆ ಕಾರ್ಯಕ್ರಮಗಳನ್ನ ಕೊಡಬಹುದು ಹೋಗ್ಬಹುದು ಅಂತ ಹೇಳಿ ಬಹಳ ಖುಷಿ ಆಯ್ತು. ಅವಾಗ ರೇಡಿಯೋಗಳನ್ನ ಮತ್ತೆ ಹೊಸ ರೇಡಿಯೋಗಳನ್ನ ಖರೀದಿ ಮಾಡಿದ್ವಿ. ಅದೇನೋ ಅದ್ ಟ್ಯೂನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಏನೋ ತಂತಿ ಕಟ್ಬಿಟ್ಟು ಕಿಟಕಿಯಿಂದ ಆಚೆ ಬಿಡ್ಬೇಕಂತೆ, ಹಿಂಗೆಲ್ಲ ಅದು ನಮಗೆ ಸಿಗ್ತಾ ಇದ್ದಿಲ್ಲ. ಅದೆಲ್ಲ ಮಾಡಿದೀವಿ, ಒಂದ್ ತಂತಿ ಕಟ್ಬಿಟ್ಟು ಆ ರೇಡಿಯೋ ಆಂಟೆನಕ್ಕೆ ಅದನ್ನ ಕಿಟಕಿಯಿಂದ ಆಚೆ ಬಿಡ್ತಾ ಇದ್ವಿ. ಅಲ್ಲಿ ಕುತ್ಕೊಂಡು ಟ್ಯೂನ್ ಮಾಡ್ತಾ ಇದ್ವಿ ನಾವು, ಟ್ಯೂನ್ ಮಾಡ್ಕೊಂಡು ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ತುಂಬಾ ಅವೆಲ್ಲ ಬಹಳ ಖುಷಿ ಕೊಡ್ತಕ್ಕಂತ, ಇವತ್ತು ನೆನಪಾಡ್ಕೊಂಡ್ರೆ ಅವತ್ತವೆಲ್ಲ ಬಹಳ ಖುಷಿ ಕೊಡ್ತಕ್ಕಂತ ಸಮಾಚಾರಗಳು ಅಂತ ನಾನು ತುಂಬಾ ಭಾವಿಸ್ತೀನಿ.
1: ಹೇಳ್ಬಿಟ್ಟಿದೀರಿ ಆಗ್ಲೇ ಹಳೆಯ ಪ್ರೇಯಸಿ ಅಂತ.
0: ಹೌದು ಖಂಡಿತ, ಈಗ್ಲೂ ಕೂಡ ಆ ಪ್ರೇಯಸಿ ಅವಾಗವಾಗ ಸಿಗ್ತಾ ಇರ್ತಾಳ, ಇಲ್ಲ ಅಂತಲ್ಲ, ಈಗ ಅವಾಗವಾಗ ನಮ್ ಕರೆ ಬರ್ತಾ ಇರ್ತೇವೆ ಚಿತ್ರದುರ್ಗ ಆಕಾಶವಾಣಿಯಿಂದ, ಸಾರ್ ಬನ್ನಿ ಒಂದ್ ಕತೆ ಓದಿ ಬನ್ನಿ, ಒಂದು ಆಸೆ ಇಲ್ಲ. ಇತ್ತೀಚೆಗೆ ಹೋದ ವರ್ಷನೋ ಒಂದ್ 2 ಇಯರ್ಸ್ ಬ್ಯಾಕ್ ಅಂತ ಕಾಣುತ್ತೆ, ನಮ್ಮ ಚಿತ್ರದುರ್ಗ ಆಕಾಶವಾಣಿಯವ್ರಿಗೆ ಫೋನ್ ಮಾಡ್ಬಿಟ್ಟು, ಸಾರ್ ಅಂತಾರಾಷ್ಟ್ರೀಯ ಪುರುಷರ ದಿನ ಅಂತ ಒಂದಿದೆ ನವೆಂಬರ್ 19, ನೀವು ಬಂದ್ಬಿಟ್ಟು ಒಂದು ಆಸೆ ಕಾರ್ಯಕ್ರಮ ಕೊಡ್ತೀರಾ ಅಂದ್ರು. ನನಗೆ ಅಲ್ಲಿ ಅಲ್ಲಿವರೆಗೂ ಅಂತಾರಾಷ್ಟ್ರೀಯ ಪುರುಷರ ದಿನ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಎಲ್ರಿಗೂ ಗೊತ್ತಿದೆ, ಅಂತಾರಾಷ್ಟ್ರೀಯ ಮಹಿಳಾ ದಿನ March 8 ಅಂತ ಎಲ್ರಿಗೂ ಗೊತ್ತು. ಪುರುಷರ ದಿನ ಅಂದು ಅನ್ನೋದು ಒಂದ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಚಿತ್ರದುರ್ಗ ಆಕಾಶವಾಣಿ ನಿಮ್ಮ ಉದ್ಘೋಷಕರೊಬ್ಬರು ಕರೆ ಮಾಡಿದಾಗ. ಮತ್ತೆ ಅದ್ರ ಬಗ್ಗೆ ಎಲ್ಲಾ ಹುಡ್ಕೊಂಡು ಹೋಗಿ ಇವತ್ತಿನ ಕಾಲದಲ್ಲಿ ಪುರುಷರ ಪರಿಸ್ಥಿತಿ ಏನಿದೆ ಅಂತ ಎಲ್ಲಾ ಸೇರ್ಕೊಂಡು ಒಂದು 20 ನಿಮಿಷ ಒಂದ್ ಕಾರ್ಯಕ್ರಮ ಕೊಟ್ಟು ಬಂದಿದ್ದೆ. ಹಂಗಾಗಿ ಅವಾಗವಾಗ ಈಗಲೂ ಕೂಡ ನಮ್ಮನ್ನ ಆಕಾಶವಾಣಿ ನಮ್ದೇನ್ ಮರ್ತಿಲ್ಲ, ನಮ್ಮನ್ನ ಕರೆದು ಕರೆದು ಕಾರ್ಯಕ್ರಮಗಳನ್ನ ಕೊಡಿಸ್ತಾ ಇರುತ್ತೆ.
1: ಅಲ್ಲ, ನೀವೆಲ್ಲ ಆಕಾಶವಾಣಿಯ ಆಸ್ತಿ, ಸೊ ಹಾಗಾಗಿ ನೀವೆಲ್ಲರೂ ಕೂಡ ಒಡನಾಟದಲ್ಲಿ ಇದ್ದಂತವರು, ನಿಮ್ಮನ್ನೆಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಕೇಳುಗರಿಗೆ ಒಂದಷ್ಟು ವಿಷಯವನ್ನ ಪ್ರಹರಿಸೋದಲ್ರಿ, ನಿಮ್ಮ ಪಾತ್ರ ಕೂಡ ಹೆಚ್ಚಿದೆ ಅನ್ನುವಂಥದ್ದು.
0: ಖಂಡಿತ ಖಂಡಿತ, ಅದಕ್ಕೆ ನನಗೆ ಬಹಳ ಖುಷಿ ಅಂತ ಹೇಳಿದ್ರೆ, ಮೊನ್ನೆ ನಾನು ಯಾವ್ದೋ ಹಳೆ ಪುಸ್ತಕಗಳನ್ನೆಲ್ಲ ತೆಗೆದು ವಿಂಗಡಿಸ್ತಾ ಇದ್ದಾಗ ಒಂದು ಆಹ್ವಾನ ಪತ್ರಿಕೆ ಸಿಕ್ತು ನನಗೆ. ಆಹ್ವಾನ ಪತ್ರಿಕೆ ನೋಡಿದ್ರೆ ಚಿತ್ರದುರ್ಗ ಆಕಾಶವಾಣಿದು, ಅದು 1999 ಇಸವಿಯಲ್ಲಿ ಒಂದು ಕಾವ್ಯ ಮಂಜರಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ನಾನು ಅದ್ರಲ್ಲಿ ನೋಡ್ತಾ ಇದ್ದೀನಿ, ಎಂತೆಂತ ದಿಗ್ಗಜ ಜೊತೆ ನಾನು ವೇದಿಕೆ ಹಂಚಿಕೊಂಡಿದ್ದೀನಿ ಆಕಾಶವಾಣಿ ಅಂದ್ರೆ ನನಗೆ ಬಹಳ ಖುಷಿ ಆಗ್ಬಿಡ್ತು. ಅದ್ರ ಅಧ್ಯಕ್ಷತೆ ವಹಿಸಿದಂತರು GS ಶಿವರುದ್ರಪ್ಪ. ನನ್ನ ಜೊತೆ ಕವಿತೆ ವಾಚನ ಮಾಡುವಂತವರು HS ವೆಂಕಟೇಶ್ಮೂರ್ತಿ ಅವರು, ಸುಬ್ರಾಯ್ ಚೊಕ್ಕಾಡಿ ಅವರು, HL ಪುಷ್ಪ ಅವರು, ಸುಮಾರು ಒಂದು 15 ಜನ ಕವಿಗಳು ಜೊತೆ ನಾನೊಬ್ಬ. ನನಗೆ ಅದು ನೋಡ್ಬಿಟ್ಟು ಎಷ್ಟು ಅವತ್ತಿನ ಕಾಲದಲ್ಲಿ ನಾ ಹಿಂದಿದ್ದ ದಿಗ್ಗಜ ಜೊತೆ ಕವಿತೆ ಓದಿದ್ರೆ ಆಕಾಶವಾಣಿ ನಿಮ್ಗೆ ಅವ್ದು ಅವಕಾಶ ಮಾಡಿಕೊಟ್ಟಿದೆಯಲ್ಲ ಅಂತ ಹೇಳಿ ಬಹಳ ಖುಷಿ ಆಯ್ತು. ಆಮೇಲೆ ಆ ಕವಿತೆಗಳನ್ನ ಹಾಡೋದು ಕಾವ್ಯ ಮತ್ತು ಗಾಯನ ಹಾಡಿದ್ರು ಎಂತಂತವ್ರು, ಶಿವಮೊಗ್ಗ ಸುಬ್ಬಣ್ಣ, ರತ್ನಮಾಲ ಪ್ರಕಾಶ್, ಅರ್ಜುನ, ಇಂಥವರೆಲ್ಲ ಆಹಾರಗಳನ್ನ ಹಾಡಿ ಇದನ್ನ ನೋಡಿ ಆ ಒಂದು ಆಹ್ವಾನ ಪತ್ರಕ್ಕೆ ನಾನು ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೊಂಡೆ ಖುಷಿಗೋಸ್ಕರ.
1: ನನಗೆ ಹೇಳಿ ಸರ್, ಈಗ ಇಷ್ಟೆಲ್ಲ ಬರೀಲಿಕ್ಕೆ ಅಥವಾ ನೀವೇನಾದ್ರೂ ಮಾಡ್ಲಿಕ್ಕೆ ಚಿತ್ರದುರ್ಗ ಆಕಾಶವಾಣಿ ಅಥವಾ ಆಕಾಶವಾಣಿ ಯಾವ ರೀತಿಯ ಪ್ರಭಾವವನ್ನ ನಿಮ್ಮ ಮೇಲೆ ಬೀರಿದೆ ಅಂತ?
0: ಖಂಡಿತ, ನಮಗೆ ಅವಾಗ ಪತ್ರಿಕೆಗಳನ್ನ ಬಿಟ್ರೆ ನೆಕ್ಸ್ಟ್ ಇದ್ದ ಮಾಧ್ಯಮ ಅಂದ್ರೆ ಆಕಾಶವಾಣಿನೇ.
1: ನಿಮ್ಮ ಬರವಣಿಗೆ ಯಾವುದೇ ರೀತಿಯಾದಂತಹ ಒಂದು ಹೊಸ ಉತ್ಸಾಹವನ್ನ ಪಡ್ಕೊಳ್ಳಿಕ್ಕೆ ಆಕಾಶವಾಣಿ ಒಂದ್ ರೀತಿಯಾಗಿ ನಿಮ್ಗೆ ಪ್ರೋತ್ಸಾಹವನ್ನ ಕೊಟ್ಟಿದೆ ಅಂತ ಹೇಳಬಹುದು.
0: ಖಂಡಿತ ಖಂಡಿತ, ಯಾಕಂದ್ರೆ ನಾವೇನ್ ಮಾಡ್ತಿದ್ವಿ ಅವತ್ತಿನ ಕಾಲದಲ್ಲಿ ಕವಿತೆಗಳನ್ನ ಬರಿತಾ ಇದ್ವಿ, ಪತ್ರಿಕೆಗಳಿಗೆ ಕಳಿಸ್ತಾ ಇದ್ವಿ, ಪತ್ರಿಕೆಗಳಲ್ಲಿ ಪ್ರಕಟ ಆಗ್ರಹ ಆಯ್ತು, ಇಂದ್ರಿಲ್ಲ ಹೇಗಿತ್ತು ಹಾಗೆ ಹಿಂದಕ್ಕೆ ಬರ್ತಾ ಇದ್ವು. ನಮ್ಗೆಲ್ಲ ಒಂದು ಅಂತ ನಾವು ಗುರುತಿಸ್ಕೊಳ್ಳೋ ತನಕ ಪತ್ರಿಕೆಗಳಲ್ಲಿ ಒಂದು ಎರಡು ಪದ್ಯಗಳು ಬರ್ತಾ ಇದ್ವು. ಆದ್ರೆ ಆಕಾಶವಾಣಿಯಲ್ಲಿ ಹೋದಾಗ ನಾವು ಪತ್ರಿಕೆ ಕವಿತೆಗಳನ್ನ ಹೇಗೆ ಓದ್ಬೇಕು ಅನ್ನೋದು ಕೂಡ ಗೊತ್ತಾಗಿದ್ದು ಆಕಾಶವಾಣಿಯಲ್ಲೇನೆಯ, ಹೇಗ್ ಓದ್ಬೇಕು. ಆಮೇಲೆ ಅಲ್ಲಿ ಒಂದು ಎರಡು ಪದ್ಯಗಳನ್ನ ಓದುವಂತದಲ್ಲ, ಅಲ್ಲಿ ಒಂದು ಕನಿಷ್ಠ ಒಂದು 5-6 ಪದ್ಯಗಳನ್ನ ಒಂದು ಓದ್ಲಿಕ್ಕೆ 10 ನಿಮಿಷದ ಕಾರ್ಯಕ್ರಮದಲ್ಲಿ ಒಂದು 5-6 ಪದ್ಯಗಳನ್ನ ಅಲ್ಲಿ ಓದ್ಲೇಬೇಕಾಗಿತ್ತು. ಹಂಗಾಗಿ ನಾವೇನ್ ಮಾಡ್ತಿದ್ವಿ, ಒಂದು ವರ್ಷಕ್ಕೆ ಒಂದು ಅಥವಾ 2 ಸರಿ ಆಕಾಶವಾಣಿಯಿಂದ ಕರೆ ಬಂದೇ ಬರುತ್ತೆ ಅಂತ ಹೇಳಿ ನಾವು ಒಳ್ಳೊಳ್ಳೆ ಕವಿತೆಗಳನ್ನ 5-6 ಕವಿತೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ ನಾವು. ಅವಾಗೆಲ್ಲೂ ನಮ್ಗೆ ಅದೇ ಒಂದು ಬಂಡಾಯ ಸಾಹಿತ್ಯ ಚಳುವಳಿಯ ಒಂದು ಉತ್ತಮ ಕಾಲ. ಆ ಟೈಮ್ನಲ್ಲಿ
1: ಪರೀಕ್ಷೆಗೆ ಹೇಗೆ ತಯಾರಿಯನ್ನ ನಡೆಸ್ತಾ ಇದ್ರಿ, ಅದೇ ರೀತಿಯಲ್ಲಿ ಆಕಾಶವಾಣಿಗೆ ಬರಬೇಕು ಅನ್ನೋ ರೀತಿಯಲ್ಲೂ ತಯಾರಿಯನ್ನ ನಡೆಸ್ತಾ ಇದ್ರಿ ಅನ್ನುವಂಥದ್ದು.
0: ಹೌದು ಖಂಡಿತ, ಅವಾಗ ಒಂದು ಒಳ್ಳೆ ಉತ್ತಮವಾದಂತ ಕವಿತೆಗಳು.

0: ಎಲ್ಲ ಆಯ್ಕೆ ಮಾಡಿಟ್ಕೊಂಡು ಒಂದು ಐದಾರು ಕವಿತೆಗಳನ್ನ ಇಟ್ಕೊಂಡು ಅಲ್ಲಿಗೆ ಬಂದು ಓದ್ತಾ ಇದ್ದೀವಿ. ಯಾಕಂದ್ರೆ ಓದೋದು ಕೂಡ ಬಹಳಷ್ಟು ಅದೊಂದು ಅದೊಂದು ಕಲೆ, ಅದು ಸುಮ್ಮನೆ ಬಾಯಿ ಬಂದಂಗೆ ಓದಕ್ಕಾಗಲ್ಲ.
1: ಖಂಡಿತ.
0: ಕವಿತೆಗಳನ್ನ ಓದೋದನ್ನ ಹೇಗೆ ಅನ್ನೋದನ್ನ ಅಲ್ಲಿ ಕಲ್ತ್ಕೊಂಡ ಮೇಲೆ ಕವಿಗೋಷ್ಠಿಗಳಲ್ಲಿ ಹೇಗೆ ನಾನು ಓದ್ಬೇಕು ಅಂತ ಗೊತ್ತಾಗಿದೆ ಆಮೇಲೆ.
1: ಹಾ, ನೋಡಿ ಎಷ್ಟೆಲ್ಲ ಕಲ್ಸಿದೆ ಅಲ್ಲ ಆಕಾಶವಾಣಿ ನಿಮಗೆ. ಅಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸಿದೆ ಅನ್ನುವಂಥದ್ದು ಸತ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
0: ಹೌದು ಹೌದು, ಕವಿಗೋಷ್ಠಿಗಳಲ್ಲಿ ಯಾವ ಪದ ಯಾವ ಸಾಲು ಜನರಿಗೆ ಮುಟ್ಟಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅದನ್ನ ಒತ್ತಿ ಹೇಳುವಂತದ್ದು, ಅದನ್ನ ಅವ್ರಿಗೆ ಅಪ್ರೋಚ್ ಮಾಡಬೇಕು ಸರಿಯಾಗಿ ಹೇಳುವಂತದ್ದು ಇಲ್ಲ, ಅದು ಕಲ್ತಿದ್ದು ಆಕಾಶವಾಣಿಯಲ್ಲಿ ಓದೋದನ್ನ ಕಲ್ತ್ಕೊಂಡ ಮೇಲೆ. ಅಷ್ಟೆಲ್ಲ ಬಹಳ ಖುಷಿ ಕೊಡ್ತು. ಆನಂತರ ಇನ್ನೊಂದು ಕಾರ್ಯಕ್ರಮ ನಾನು ಅನ್ಕೊಂಡಿದ್ದು ಡಿ ಎಸ್ ನಾಗಭೂಷಣ ಅಂತ ಹೇಳಿ ನಿಲಯ ನಿರ್ದೇಶಕರಾಗಿದ್ರು ಚಿತ್ರದುರ್ಗದಲ್ಲಿ. ಅವರು ಇರೋವರೆಗೂ ಕೂಡ ನನಗೆ ಅವ್ರು ಪ್ರತಿ ವರ್ಷ ಉಗಾದಿ ಕವಿಗೋಷ್ಠಿ, ದಸರಾ ಸಂಭ್ರಮ ಹಿಂಗೆಲ್ಲ ಹಲವಾರು ಬಾರಿ ಅವರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಅವ್ರ ನಂತರ ಉಷಾಲತಾ ಮೇಡಮ್ ಅಂತ ಬಂದಿದ್ರು, ಅವರು ಬಂದಿದ್ರು. ಅವರು ಕೂಡ ಈ ರೀತಿಯ ಕಾವ್ಯ ಗಾಯನ ನಮ್ಮ ನಾಡಿನ ಎಲ್ಲಾ ದಿಗ್ಗಜರನ್ನ ಕರೆಸ್ಬಿಟ್ಟು ಆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಬರೀ ಒಂದು ಕವಿಗೋಷ್ಠಿ ಒಂದೇ ಅಂತ ನಾನು ಹೇಳ್ತಾ ಇಲ್ಲ, ಕಥೆಗಾರರಿಗೂ ಬಹಳಷ್ಟು ಅವರು ಸಹಾಯ ಮಾಡಿದ್ದೆ. ಇತ್ತೀಚೆಗೆ ನೋಡಿ ನನಗೆ ನೆನಪಿದೆ, ಇವತ್ತು ಅದೊಂದು ವಿಷಾದದ ವಿಷಯವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಬೇಕು ಅಂತ ಹೇಳಿ, ನಿಮ್ಮ ಚಿತ್ರದುರ್ಗದ ಒಬ್ಬ ಹಿರಿಯ ಪತ್ರಕರ್ತ ಜಿ ಎಸ್ ವಿಜಯನಪ್ಪ ಅಂತ ಇವತ್ತು ಅವರು ತಿಳ್ಕೊಂಡಿದ್ದಾರೆ. ಈಗೊಂದು ಹಿಂದೆ ಅಂತ ಕಾಣುತ್ತೆ. ವಿಜಯನಪ್ಪ ಅವರು ಕೃಷಿ ಸಂಬಂಧಪಟ್ಟಂತೆ ಅವ್ರು ಬಹಳಷ್ಟು ನಿಮಗೆ ಇದನ್ನ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ರು, ಪತ್ರಕರ್ತರು ಕೂಡ ಆಗಿದ್ರು, ಟೈಮ್ಸ್ ಆಫ್ ಇಂಡಿಯಾ ವರದಿಗಾರ ಆಗಿದ್ದು ಅವರು. ಈಗ 3 ವರ್ಷದ ಹಿಂದೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಅವರನ್ನ ಸಂದರ್ಶನ ಮಾಡ್ಬೇಕು ಅಂತಂದು ಹೇಳಿ ಆಕಾಶವಾಣಿ ಅವ್ರು ಲೆಟರ್ ಕೊಟ್ಟಂತೆ. ಯಾರು ನಿಮ್ಮನ್ನ ಇಂಟರ್ವ್ಯೂ ಮಾಡುವಂತವ್ರು ಯಾರು ಅಂತ ಕೇಳಿದಕ್ಕೆ ಉಜಿನಪ್ಪ ಅವ್ರು ನನ್ನ ಹೆಸರು ಹೇಳಿದ್ರಂತೆ. ದಾವಣಗೆರೆಯಿಂದ ನನ್ನನ್ನು ಕರೆಸ್ಕೊಂಡು ಜಿ ಎಸ್ ಉಜಿರಪ್ಪನವ್ರನ್ನ ನಾನು ಅಲ್ಲಿ ಸಂದರ್ಶನ ಮಾಡಿದ್ದೆ ಚಿತ್ರದುರ್ಗ ಆಕಾಶವಾಣಿಗೋಸ್ಕರ. ಅದರಲ್ಲಿ ಕೃಷಿಗೆ ಎಷ್ಟೊಷ್ಟು ಜನಕ್ಕೆ ಅನುಕೂಲ ಆಯ್ತು ಅಂತಂದ್ರೆ ಅದು ಅವ್ರು ಕೊಟ್ಟಂತ ಮಾಹಿತಿಗಳಂದ್ರೆ ಬರೀ ಬರೀ ಕವಿತೆಗಳು ಆಸೆಯ ಕತೆ ಇವಿಷ್ಟಕ್ಕೆ ಆಕಾಶವಾಣಿ ಸೀಮಿತ ಆಗಲೇನೆ, ಕೃಷಿಗೆ ರೈತರಿಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ರು ಅಂದ್ರೆ ಅವ್ರ ಗೊಬ್ಬರದ ಬಗ್ಗೆ ಆಗ್ಲಿ, ಕ್ರಿಮಿನಾಶಕಗಳ ಬಗ್ಗೆ ಆಗ್ಲಿ, ಮಳೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಅಲ್ಲಿ ಬಹಳಷ್ಟು ಮಾಹಿತಿಗಳನ್ನ ರೈತರು ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಆಕಾಶವಾಣಿಗಳನ್ನ ಕೇಳ್ತಾರೆ, ಕೃಷಿ ಸಲಹೆಗಳನ್ನ ಕೇಳ್ತಾರೆ ಇಲ್ಲ ಅಂತಲ್ಲ.
1: ತುಂಬಾ ಯಾಕೆಂದ್ರೆ ನಮಗೆ ಗೊತ್ತಾಗ್ತದೆ, ಯಾಕೆಂದ್ರೆ ಈಗ ನಮ್ಮ ಒಂದು ಕಾರ್ಯಕ್ರಮ ಮಾಡಿದ ನಂತರದಲ್ಲೇ ಸಂದೇಶಗಳನ್ನ ಕಳಿಸಿ ಆ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳುವಂತ ಅವಕಾಶ ಕೇಳುಗರಿಗಿದೆ. ಹಾಗಾಗಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನ ಇಷ್ಟು ಕೇಳುಗರು ಕೇಳ್ತಾರೆ, ನಮಗೆ ಇಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ನಿಜಕ್ಕೂ ನೀವು ನಮ್ಮ ಆಸ್ತಿ ಅಂತಾನೆ ಹೇಳ್ಬೋದು. ಹೀಗೆ ಚಿತ್ರದುರ್ಗ ಆಕಾಶವಾಣಿಯೊಂದಿಗೆ ಒಡನಾಟವನ್ನ ಇಟ್ಕೊಂಡಿರಿ, ಹೀಗೆ ಬೆಳೀತಾ ಇರಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.
0: ಖಂಡಿತ ಮೇಡಮ್, ನಮ್ಮನ್ನ ನೆನಪು ಮಾಡ್ಕೊಂಡಿದ್ದೀರಾ, ನೆನಪು ಮಾಡ್ಕೊಂಡು ನಮ್ ಸಂಪರ್ಕ ಮಾಡಿದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ಹಳೆ ನೆನಪುಗಳನ್ನ ಮತ್ತೊಂದಷ್ಟು ರಿನಿವೇಟ್ ಮಾಡ್ಕೊಂಡಂಗಾಯ್ತು. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಸರ್.

0: ಕೇಳಿದ್ರೆ ಮತ್ತೊಬ್ಬ ನಮ್ಮ ಆಕಾಶವಾಣಿಗೆ ನಿಕಟ ಸಂಪರ್ಕವನ್ನ ಹೊಂದಿದಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇವತ್ತು ಮಾತನಾಡ್ತಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ವಿಜಯಕಲಾ ಅವರೇ.
0: ಶರೀಫಾ ಬಿ ಅವರು.
1: ನಾನು ಶರೀಫಾ ಬಿ.
0: ಹೇಗಿದ್ದೀರಿ?
1: ವಯಸ್ಸಾಗಿದೆ.
0: ವಯಸ್ಸಾಗ್ತಾನೆ ಇರುತ್ತೆ, ಆದ್ರೆ ನಾವು ಯಾವತ್ತೂ ಕೂಡ

0: ಅಂಕವನ್ನು ಹೊಂದಿದಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇವತ್ತು ಮಾತನಾಡ್ತಾರೆ, ಯಾರು ಅಂತ ಕೇಳೋಣ. ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ವಿಜಯಕಲಾ ಅವರೇ.
0: ಶರೀಫಾ ಬಿ ಅವರು.
1: ನಾನು ಶರೀಫಾ ಬಿ.
0: ಹೇಗಿದ್ದೀರಿ? ವಯಸ್ಸಾಗ್ತಾನೆ ಇರುತ್ತೆ, ಆದ್ರೆ ನಾವು ಯಾವತ್ತೂ ಕೂಡ ಯುವಕರಾಗಿ ಯುವ ಜನಾಂಗವನ್ನ ಲೀಡ್ ಮಾಡೋ ರೀತಿಯಲ್ಲಿ ನಾವಿರ್ಬೇಕು ಅನ್ನುವಂಥದ್ದು
1: ನಮ್ಮ ಎಚ್ಚರಿಕೆ, ಒಂದು ಅಭ್ಯಾಸಗಳು.
0: ಖಂಡಿತ ಹೌದು, ಮಾದರಿಯಾಗಬೇಕು. ಖಂಡಿತ ಹೇಳಿ. ಈಗ ನಮ್ಮ ಆಕಾಶವಾಣಿಯಿಂದ ಬಾನುಲಿ ನೆನಪಿನ ಅಂಗಳ ಅನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಆಕಾಶವಾಣಿಗೆ 90 ವರ್ಷಗಳು ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಆಕಾಶವಾಣಿಗೆ 36ನೇ ವರ್ಷ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ಳೋದಾದ್ರೆ ಏನು ಹಂಚ್ಕೊಳ್ತೀರಿ ಅಂತ? ಹೇಗೆಲ್ಲ ರೇಡಿಯೋ ಕೇಳಿದ್ರಿ, ಯಾವ ಥರ ರೇಡಿಯೋಗಳು ನಿಮ್ಮ ಮನೆಯಲ್ಲಿ ಇತ್ತು, ಹಾಗೆ ಏನೇನು ಕಾರ್ಯಕ್ರಮ ಕೇಳಿದ್ರಿ ಅನ್ನೋದನ್ನ ಹಂಚ್ಕೊಳ್ಬಹುದೇ?
1: ನಾನು ಹೇಳ್ಬೇಕು ಅಂದ್ರೆ ಕನ್ನಡ ಓದೇ ಇಲ್ಲ ನಾನು. ರೇಡಿಯೋ ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನನ್ನ ಒಂದು ಆಲೋಚನೆಗಳು ವಿಸ್ತಾರ ಆದವು. ಆಮೇಲೆ ಏನಾದ್ರೂ ವಿಷಯ ಕೊಡೋರು
0: ಆಕಾಶವಾಣಿಯಿಂದ,
1: ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದು ಒಳ್ಳೇದೋ ಹೇಗೆ ಅಂತ.
0: ಅದಕ್ಕಿಂತ ಮುಂಚೆ
1: ವರದಕ್ಷಿಣೆ ಎಲ್ಲ ವಧು ದಕ್ಷಿಣೆ ಕೊಟ್ಟು ಮಾಡ್ಕೊಂಡು ಹೋಗ್ಬೇಕು. ಹೆಣ್ಮಕ್ಕಳನ್ನ ಬೆಳೆಸಿ ತಾಯಿ ತಂದೆ ಸಾಕಿ ಸಲಹಿ
0: ಅಲ್ಲ ಶರೀಫಾ ಬಿ ಅವರೇ,
1: ಇನ್ನೊಬ್ರು ಮನೆ ಕಳಿಸ್ತಾರೆ.
0: ಶರೀಫಾ ಬಿ ಅವರೇ, ನಾನ್ ಕೇಳ್ತಾ ಇರೋದು ಆಕಾಶವಾಣಿಯನ್ನ ಹೇಗೆ ಕೇಳಿದ್ರಿ ನೀವು, ಆರಂಭ ಮಾಡಿದ್ ಹೇಗೆ? ಚಿತ್ರದುರ್ಗ ಆಕಾಶವಾಣಿ ಅಷ್ಟೇ ಅಲ್ಲ,
1: ನಾನು ರೇಡಿಯೋನೇ ಕೇಳ್ತಾ ಇದ್ನಲ್ಲ, ಏನಾದ್ರೂ ವಿಷಯ ಕೊಡ್ತಿದ್ರಪ್ಪ, ವರದಕ್ಷಿಣೆ ಕೊಡ್ಬೇಕು, ವರದಕ್ಷಿಣೆ ಕೊಡೋದು ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ.
0: ಓಕೆ,
1: ಅವಾಗ ನಾವು ವರದಕ್ಷಿಣೆ ಅಲ್ಲ ಸ್ವಾಮಿ, ವಧು ದಕ್ಷಿಣೆ ಕೊಟ್ಟು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದೆ. ವಧು ದಕ್ಷಿಣೆ, ನಿಮ್ಮ ಮಗಳನ್ನ ಇನ್ನೊಬ್ರು ಮನೆ ಕಳಿಸ್ತಾರೆ, ಅವಾಗ ಇವ್ರಿಗೆ ಕೊಟ್ಟು ಇವ್ರಿಗೆ ಮಾಡಿ ಅನುಕೂಲ ಮಾಡಿ ಮಗಳನ್ನ ಕರ್ಕೊಂಡು ಹೋಗಿ, ಯಾಕಂದ್ರೆ ಅವ್ರ ಮನೆ ಮನೆತನ ಎಲ್ಲ ಮತ್ತೆ ಮುಂದುವರಿಯುತ್ತೆ. ಬೇಕೇ ಬೇಕು, ಹೆಣ್ಣು ಗಂಡು ಇಬ್ರು ಬೇಕು ಜಗತ್ತಿಗೆ. ಒಬ್ ಗಂಡೊಬ್ರೆ ಇದ್ರೆ ಆಗಲ್ಲ, ಹೆಣ್ಣೊಬ್ರೆ ಇದ್ರೆ ಆಗಲ್ಲ. ಈ ಜಗತ್ತಿನ ಮುಂದುವರಿಕೆಗೆ ಹೆಣ್ಣು ಗಂಡು ಇಬ್ರು ಬೇಕು. ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳನ್ನ
0: ಆ ವಿಷಯ ಬಿಟ್ಟು ಬಿಟ್ಟು
1: ಒಂದು ರೂಢಿ ಇದೆ.
0: ಶರೀಫಾ ಬಿ ಅವರೇ, ಆ ವಿಷಯ ಬಿಟ್ಟು ಬಿಟ್ಟು ನಾವೀಗ ರೇಡಿಯೋ ಕೇಳುವಂತ ಒಂದು ನೆನಪಿಗೆ ಬರೋಣ. ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ಳೋದು ಅದನ್ನ ಬಿಡಿ, ವಿಷಯನ ನಾವು ಮಾತನಾಡಿರ್ತೀವಿ ಅದೆಲ್ಲ ಆಗಿರುತ್ತೆ. ನೀವು ರೇಡಿಯೋವನ್ನ ಕೇಳುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ ಬೆಳವಣಿಗೆ ಆಯ್ತು ಅನ್ನುವಂಥದ್ದನ್ನ ಕೂಡ ಹಂಚ್ಕೊಳ್ಳಿ ಇಲ್ಲಿ.
1: ಈಗ ನಾನು ರೇಡಿಯೋದಲ್ಲಿ ಮಾತಾಡ್ತಾ ಇದ್ನಲ್ಲ, ಅವ ಬೇರೆ ಬೇರೆ ಬೇರೆ ಸಂಸ್ಥೆಯವರೆಲ್ಲ ಕನ್ನಡ ಜನ ಎಲ್ಲ ಕೇಳಿದ್ರು. ಎಲ್ಲ ಅಯ್ಯೋ ಇವ್ರು ಯಾರು ಶರೀಫಾ ಬಿ ಅಂತ ಹೇಳ್ತಾರೆ, ಮುಸ್ಲಿಂ ಹೆಣ್ಮಗಳಂತ ಕಾಣ್ತಾರೆ ಅಂತ ಹೇಳಿ ಅವರು ಮಾತನಾಡೋದನ್ನ ಕೇಳ್ಕೊಂಡು ನನಗೆ ಬೇರೆ ಬೇರೆ ಬೇರೆ ಬೇರೆ ವೇದಿಕೆಗಳಲ್ಲಿ ಕರೆದ್ರು. ಬೇರೆ ಬೇರೆ ಸಾಹಿತ್ಯ ಪರಿಷತ್ ವೇದಿಕೆಗಳೆಲ್ಲ ಇದೆ, ಎಲ್ಲ ಸಾಹಿತ್ಯ ಪರಿಷತ್ನವರೆಲ್ಲ IMA ಹಾಲ್ ಅನ್ನೋದು ಒಂದು ದೊಡ್ಡ ನಮ್ಗೆ ಇದು ಆಯ್ತು. ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಎಲ್ಲ ನಮ್ಮ ಸಾಹಿತಿಗಳು ಬಂದಲ್ಲಿ ಏನೋ ವಿಚಾರ ಮಂಡನೆ ಮಾಡ್ತಾ ಇದ್ರು. ಅಭಿವೃದ್ಧಿ ವೇದಿಕೆ.
0: ಓಕೆ, ನೀವು ಆ ನಿಟ್ಟಿನಲ್ಲಿ ಆಕಾಶವಾಣಿಯಿಂದ ಬೆಳೆದದ್ದು?
1: ಆಕಾಶವಾಣಿಯಲ್ಲಿ ನನ್ನ ಕರೆದ್ರಲ್ಲ, ನಾನ್ ಮಾತಾಡೋದನ್ನ ಕೇಳಿ ಅವ್ರ ವಿಷಯಗಳನ್ನ ಕೊಟ್ರು.
0: ಓಕೆ, ವಿಷಯಗಳನ್ನ ಕೊಟ್ಟಿದ್ದಾದ್ಮೇಲೆ ನಿಮ್ಮ ಬರವಣಿಗೆ ಬಗ್ಗೆ ಮಾತನಾಡಿ, ಏನಾಯ್ತು ಆಕಾಶವಾಣಿಯೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು?
1: ಅದು ಆಕಾಶವಾಣಿಯಲ್ಲಿ ಕೇಳಿ ಬೇರೆ ಬೇರೆ ಸಂಸ್ಥೆಯವರೆಲ್ಲ ನನ್ ಕರೆದು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕರೆದು ಮಾತಾಡಿಸಿದ್ರಲ್ಲ, ಮುರುಘಾ ಮಠದವರು, ಕಬೀರಾನಂದ್ ಮಠದವರು, ಕಬೀರಾನಂದ ಮಠದವರು, ಶಿವರಾತ್ರಿ ಹಾಗೂ ಧಾರ್ಮಿಕ ಸಾಮರಸ್ಯ ಬಂದ್ ಮಾತಾಡ್ಬೇಕು ನೀವು, ವಚನ ಚಳವಳಿ ಆಶಯ ಮುರುಘಾ ಮಠದವರು ಬಂದು ಮಾತಾಡ್ಬೇಕು ನೀವು ಅನ್ಬೇಕಾದ್ರೆ ನಾನು ಅದನ್ನ ಇಲ್ಲ ಅಂತ ಹೇಳಲಿಲ್ಲ ಯಾವುದಕ್ಕೂನು.
0: ಓಕೆ, ಅಲ್ಲ ಇಲ್ಲಿ ಈಗ ನಾನ್ ಕೇಳ್ತಾ ಇರೋದು ನಿಮ್ಮ ಅಭಿವೃದ್ಧಿ ಆಯ್ತು, ನಿಮ್ಮ ಬರವಣಿಗೆ ಬಂತು ಅಲ್ವಾ? ಯಾಕಂದ್ರೆ ಕನ್ನಡವನ್ನೇ ಓದದೆ ನೀವು ಬೆಳೆದಂತವರು, ನಿಮ್ಮ ಅಭಿವೃದ್ಧಿ ಈ ರೀತಿಯಾಗಿ ಕನ್ನಡವನ್ನ ಕಲಿತು ಆಕಾಶವಾಣಿ ಮೂಲಕ ನೀವು ಬೆಳೆದ್ರಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದೀರಿ, ಹೌದಲ್ವಾ?
1: ಹೌದು,
0: ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಧನ್ಯವಾದಗಳು ನಿಮಗೆ.

0: ನಿಮಗೂ ತುಂಬಾ ಧನ್ಯವಾದಗಳು ಮಾತಾಡಿಸಿದ್ದು.
1: ಧನ್ಯವಾದ ಧನ್ಯವಾದ. ಹಾ ಕೇಳಿದ್ರೆ ಕೇಳಿದ್ರಲ್ಲ, ನಮ್ಮ ಚಿತ್ರದುರ್ಗ ಆಕಾಶವಾಣಿಯೊಂದಿಗಿನ ಒಡನಾಟವನ್ನ, ಅವರ ಬಾಲ್ಯದ ನೆನಪುಗಳನ್ನ ಹೇಗೆಲ್ಲ ನಮ್ಮೊಟ್ಟಿಗೆ ಹಂಚಿಕೊಂಡ್ರು ಅಂತ ಹೇಳಿ ಇದಾಗಿತ್ತು ಇವತ್ತಿನ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:01. ಇದೀಗ ಕೆಲವು ಪ್ರಕಟಣೆಗಳು.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೇಳಿದ್ರೆ ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರೂಜಿ ಅವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನು.

ಕೆಳಗಿರಿ 11 ಗಂಟೆಗೆ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವೆಲ್ಲರೂ ಕೂಡ ಒಂದು ವಿಷಯ ಏನೋ ತಗೊಂಡಿರ್ತಾರೆ, ಆ ವಿಷಯಕ್ಕೆ ತಕ್ಕಂತೆ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273 ಹಾಗೆ 9141972272ಕ್ಕೆ ಕರೆ ಮಾಡುವ ಮೂಲಕ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬಹುದು.

ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಮಕ್ಕಳಿಗಾಗಿ ಕಥೆ ಕೇಳಿ ಕಥೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಕೊಡುವಂತಹ ಅರ್ಧ ಕಥೆಯನ್ನು ಕೇಳಿಸ್ಕೊಂಡು ಆ ಕಥೆಯನ್ನು ಪೂರ್ಣಗೊಳಿಸುವಂತಹ ಕೆಲಸವನ್ನು ಮಕ್ಕಳು ಮಾಡಬೇಕು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಕಿಸಾನ್

0: ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಣಸಿದ್ದೇಶ್. ತಪ್ಪದೇ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51. ಪ್ರಕಟಣೆಗಳನ್ನ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ನ್ಯೂ ಟ್ಯೂನ್ ಮಾಡಿದಿರಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 9:05. ಇದೀಗ ನಲ್ನುಡಿ ಬದುಕಿಗೊಂದು ಹಿತ ನುಡಿ ನಾಗರಾಜರಾವ್ ಎಂಎಸ್ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಛೇ, ಏನೆಲ್ಲ ನಡೀತಾ ಇದೆ ಈ ಜಗತ್ನಲ್ಲಿ? ಹೇಗಿದ್ದ ಪ್ರಪಂಚ ಹೇಗಾಗಿ ಹೋಯ್ತು? ನಿಜಕ್ಕೂ ಕಾಲ ಕೆಟ್ಟೋಯ್ತು, ಲೋಕ ಹಾಳಾಗಿ ಹೋಯ್ತು. ಈ ಮಾತುಗಳನ್ನ ನಮ್ಮ ಹಿರಿಯರಿಂದ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಹೊಂದಿಕೊಳ್ಳಲಾಗದ ಅವರ ಮನದಾಳದ ಈ ಉದ್ಗಾರಗಳು ಸರಿಯೇ. ಮಕ್ಕಳಲ್ಲಿ ಹಿರಿಯರನ್ನ ಕಂಡರೆ ಗೌರವ ಇಲ್ಲ, ನೌಕರರಲ್ಲಿ ನಿಯತ್ತಿಲ್ಲ, ಲಂಚ ಕೊಡದೆ ಯಾವ ಕೆಲಸವೂ ಆಗುವುದಿಲ್ಲ. ಆ ಉಡುಗೆ ತೊಡುಗೆಗಳು ನಿಜಕ್ಕೂ ತಲೆ ತಗ್ಗಿಸುವಂಥವು. ಕೇಳುವ ಹಾಡುಗಳು, ಅದಕ್ಕೆ ತಕ್ಕ ಕುಣಿತ, ಎಗ್ಗಿಲ್ಲದೆ ಜೊತೆ ಸಾಗುವ ಯುವಕ ಯುವತಿಯರು, ಇದನ್ನೆಲ್ಲ ಸರಿಪಡಿಸೋರು ಯಾರು, ಇತ್ಯಾದಿ ಇತ್ಯಾದಿ ಪ್ರತಿಯೊಂದು ಕ್ಷೇತ್ರವು ಇವರಿಂದ ಕಟುವಾಗಿ ವಿಮರ್ಶಿಸಲ್ಪಡುತ್ತಿವೆಯಲ್ಲವೇ. ಪ್ರಗತಿ ಪ್ರಗತಿ ಪ್ರಗತಿ, ಇಂದು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಅದು ಪ್ರಗತಿಯ ದಿಶೆಯಲ್ಲಿ ಮುನ್ನುಗ್ಗುತ್ತಿದೆ. ಆದರೆ ಇದರಿಂದಾಗಿ ಕೌಟುಂಬಿಕ ಸಾಮಾಜಿಕ ತಳಗಟ್ಟಿನಲ್ಲಿಯೇ ಬಿರುಕು ಬಿಡಲಾರಂಭಿಸಿದೆಯೇ? ಪ್ರಗತಿಯ ಧಾವಂತದ ರಾಕ್ಷಸ ಹೆಜ್ಜೆಯಡಿ ಮಾನವೀಯ ಮೌಲ್ಯಗಳು, ಮಾನವೀಯ ಸಂಬಂಧಗಳು ನೆಲಕಚ್ಚುತ್ತಿವೆಯೇ? ಎಸ್ ರಾಧಾಕೃಷ್ಣನ್ ಅವರು ಹೇಳುವಂತೆ, ಹಕ್ಕಿಯಂತೆ ಬಾನಿನಲ್ಲಿ ಹಾರುವುದನ್ನು ಕಲಿತ ಮನುಷ್ಯ, ನೀರಿನಂತೆ ಮೀನಿನಲ್ಲಿ ಈಜುವುದನ್ನು ಕಲಿತ ಮನುಷ್ಯ, ಮನುಷ್ಯರೊಡನೆ ಮನುಷ್ಯನಂತೆ ಬಾಳುವುದನ್ನು ಏಕೆ ಮರೆಯುತ್ತಿದ್ದಾನೆ? ಹಾಗಾದರೆ ಲೋಕ ಹಾಳಾಗುತ್ತಿದೆಯೇ? ಒಂದು ಕಾಲದಲ್ಲಿ ವಿದ್ಯೆಗಾಗಿ ಗುರುಕುಲ ಪದ್ಧತಿ ನಮ್ಮಲ್ಲಿತ್ತು. ವಿದ್ಯೆ ಕೆಲವರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇಂದು ಕಡ್ಡಾಯ ಶಿಕ್ಷಣ, ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಯಸ್ಕರ ಶಿಕ್ಷಣ, ಸಾಕ್ಷರತಾ ಆಂದೋಲನ ಇತ್ಯಾದಿಗಳಿಂದಾಗಿ ಸಮಾಜದಲ್ಲಿ ಪ್ರಜ್ಞಾವಂತರ ಸಂಖ್ಯೆ ಅಪಾರವಿದೆ. ಸಾಮಾನ್ಯ ಜನತೆಗೂ ಉನ್ನತ ಶಿಕ್ಷಣದ ಅವಕಾಶ ಲಭ್ಯವಿದೆ. ಅದರ ಜೊತೆಗೆ ಕಲಿತವರ ಕಲಿಯದವರ ಮಧ್ಯೆ ಕಂದಕ ಹೆಚ್ಚುತ್ತಲೇ ಹೋಗುತ್ತಿದೆ. ಹೆಚ್ಚು ಕಲಿತ ಮಹಿಳೆಯರು ಇಂದು ಶೋಷಣೆಗೆ ಒಳಗಾಗುತ್ತಿಲ್ಲವೇ? ಕಲಿತವರೆಲ್ಲ ಸಮಾಜಕ್ಕೆ ಉತ್ತಮ ಕೊಡುಗೆಗಳಾಗಿ ರೂಪುಗೊಳ್ಳುತ್ತಿದ್ದಾರೆಯೇ? ಪ್ರಗತಿ ವಿಗತಿಯ ಎರಡೂ ಮುಖಗಳು ನಮಗೆ ಇಲ್ಲಿ ಕಾಣಬರುತ್ತಿಲ್ಲವೇ? ಅವಿಭಕ್ತ ಕುಟುಂಬ ಪದ್ಧತಿ ಮನುಷ್ಯನಿಗೆ ಒಂದು ಭದ್ರತೆಯನ್ನು ಒದಗಿಸಿಕೊಟ್ಟಿತ್ತು. ಆದರೆ ಇಂದು ಉದ್ಯೋಗ ಮತ್ತಿತರ ಕಾರಣಗಳಿಂದಾಗಿ ಒಂದಾಗಿ ಬಾಳಲಾರದ ಸ್ಥಿತಿ. ವೃದ್ಧ ತಂದೆ ತಾಯಿಗಳಿಗೆ ವೃದ್ಧಾಶ್ರಮ, ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್, ಕೊನೆಗೆ ಹಾಸ್ಟೆಲ್. ದುಡಿಮೆ ದುಡಿಮೆ ದುಡಿಮೆಯ ಬೆನ್ನು ಹತ್ತಿದವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಪಡೆದ ಸಾಲ ತೀರಿಸಿ ಋಣಮುಕ್ತರಾಗದೇ ಇದ್ರೆ ಮುಂದಿನ ಜನ್ಮದಲ್ಲಾದರೂ ಋಣಮುಕ್ತನಾಗಬೇಕಾಗ್ತದೆ ಎಂಬುದು ನಮ್ಮ ಜನಗಳಲ್ಲಿದ್ದ ಅಪಾರ ನಂಬಿಕೆ. ಆದರೆ ಇಂದು ಸಾವಿರಾರು ಜನರ ಕೋಟಿಗಟ್ಟಲೆ ಹಣವನ್ನ ರಾತ್ರಿ ಬೆಳಗಾಗುವುದರೊಳಗೆ ನುಂಗಿ ನೀರು ಕುಡಿದು ಏನೂ ಆಗಿಲ್ಲವೆಂಬಂತೆ ರಾಜಾರೋಷವಾಗಿ ಓಡಾಡುವ ಎಷ್ಟೊಂದು ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆಯೇ ಇದ್ದಾರೆ. ಯಾವ ಪಾಪ ಪ್ರಜ್ಞೆಯೂ ಇವರನ್ನು ಕಾಡುವುದಿಲ್ಲವೇ? ಈ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಹೇಳಿ? ಆದರೂ ಎಲ್ಲವೂ ಕೆಟ್ಟಿಲ್ಲ. ಸಮಾಜದಲ್ಲಿ ಇನ್ನೂ ಜೀವನ ಮೌಲ್ಯಗಳು ಪಾಲಿಸಲ್ಪಡುತ್ತಿವೆ. ಈ ತೃಪ್ತಿ ಹಲವು ಸಂದರ್ಭಗಳಲ್ಲಿ ವ್ಯಕ್ತವಾಗುತ್ತದೆ. ಆಲ್ಫ್ರೆಡ್ ನೊಬೆಲ್ ತನ್ನ ವೈಜ್ಞಾನಿಕ ಸಂಶೋಧನೆಗಳಿಂದ ಸಂಪಾದಿಸಿದ 3 ಮಿಲಿಯನ್ ಡಾಲರ್ಗಳಿಗೂ ಹೆಚ್ಚು ಹಣವನ್ನ ವಿಶ್ವದ ಶ್ರೇಷ್ಠ ಸಾಧಕರಿಗೆ ಬಹುಮಾನಿಸಲು ಮೀಸಲಿಟ್ಟ. ಮೇಡಮ್ ಕ್ಯೂರಿ, ಜಗದೀಶ್ ಚಂದ್ರ ಬೋಸ್ ರಂತಹವರು ತಮ್ಮ ಸಂಶೋಧನೆಗಳ ಮೇಲೆ ಪೇಟೆಂಟ್ ಸ್ಥಾಪಿಸ ಹೊರಟಿದ್ದರೆ ಕುಬೇರರೇ ಆಗಬಹುದಿತ್ತು. ಇನ್ಫೋಸಿಸ್ ಫೌಂಡೇಶನ್, ಜೆಮ್ಸೆಡ್ಜಿ ಟಾಟಾ ಇವರ ಸಾಮಾಜಿಕ ಕಾರ್ಯಗಳು, ಸಮಾಜದ ಪ್ರಗತಿಗೆ ಅವರ ಕೊಡುಗೆ ಎಷ್ಟೊಂದು ಸ್ಮರಣೀಯ. ಇಂತಹ ಎಷ್ಟು ಮಂದಿ ಇಂದಿಗೂ ನಮ್ಮ ನಡುವೆ ಇದ್ದಾರೆ. ದುಷ್ಕೃತ್ಯಗಳ ವೈಭವೀಕರಣ ಇಂದು ನಡೆಯುತ್ತಿದೆ. ದುಷ್ಟರೇ ಹೀರೋಗಳಾಗಿ ಕಾಣಬರುತ್ತಿದ್ದಾರೆ ಎಂಬ ಕೊರಗನ್ನ ಹಲವರು ವ್ಯಕ್ತಪಡಿಸುತ್ತಾರೆ. ದುಷ್ಟರು ಇಲ್ಲದ ಕಾಲ ಯಾವುದು ಹೇಳಿ? ರಾವಣನ ಕಾರಣದಿಂದಾಗಿಯೇ ರಾಮನಿಗೆ ವಿಶೇಷ ಮಾನ್ಯತೆ, ಕೌರವರ ಕಾರಣದಿಂದಾಗಿಯೇ ಪಾಂಡವರಿಗೆ ವಿಶೇಷ ಸ್ಥಾನಮಾನ. ಮಂಥರೆ ಶಕುನಿ ಇಲ್ಲದೇ ಇದ್ರೆ ರಾಮಾಯಣ ಮಹಾಭಾರತಗಳಿಗೆ ಚಾಲನೆ ಸಿಕ್ತಿತ್ತೇನು? ಅಂದು ಅಂಗುಲಿಮಾಲನಂಥವರು ಪರಿವರ್ತನಾಗಲು ಸಾಧ್ಯವಾಯಿತು ಎಂದಾದರೆ ಇಂದು ಪೂಲಂದೇವಿಯಂಥವರನ್ನು ಬದಲಾಯಿಸಲು ಸಾಧ್ಯವಾಗಿದೆಯಲ್ವೇ? ಹೌದು, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಗಾಳಿ, ಅದೇ ಮಳೆ, ಅದೇ ಭೂಮಿ. ಆದರೆ ಕಾಲಚಕ್ರ ಉರುಳಿದಂತೆ ಪರಿವರ್ತನೆ ಸಹಜ. ಮೌಲ್ಯಗಳ ಬಗ್ಗೆ ಪ್ರಜ್ಞಾವಂತರ ಸ್ಪಂದನ ಉತ್ತಮವಿದ್ದಲ್ಲಿ ಸುಖಿ ಸಮಾಜ. ಮೌಲ್ಯಗಳನ್ನು ಸ್ವಾರ್ಥಕ್ಕಾಗಿ ಬಳಸುವ, ತಮ್ಮದೇ ಉದ್ದಟತನವನ್ನು ಮೆರೆಸುವ ಸ್ಥಿತಿಗೆ ಪ್ರಜ್ಞಾವಂತರು ತಲುಪಿದಲ್ಲಿ ಅದು ಶೋಷಣೆಯ ದುಃಖಿ ಸಮಾಜ. ಲೋಕ ಎಂದೂ ಹಾಳಾಗುವುದಿಲ್ಲ, ಆದರೆ ಬದಲಾಗುತ್ತಿರುವ ಜನರ

ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತ ನುಡಿ, ಇವತ್ತಿನ ನಲ್ನುಡಿ ನಾಗರಾಜ ರಾವ್ ಎಂಎಸ್. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:20. ಇದೀಗ ಕಾರ್ಯಕ್ರಮ ಕಾಮನಬಿಲ್ಲು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಒಂದು ಭಾವಗೀತೆಯೊಂದನ್ನು ಕೇಳೋಣ.

ಕಾಮನು ಬಿಲ್ಲು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮ ಪ್ರಸಾರ ಆಗ್ತಾ ಇರೋದು ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ. ನೀವು ಟ್ಯೂನ್ ಮಾಡಿದ್ದೀರಿ 102.6 ಮೆಗಾ ಹರ್ಟ್ಸ್ಗಳು. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಜನಪದ ಗೀತೆಯೊಂದನ್ನು ಕೇಳಿ ಬರೋಣ.

ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ ಹಾಗೆ ಜನಪದ ಗೀತೆಯನ್ನು ಕೇಳಿದ್ರಿ. ಇದೀಗ ಸರತಿ ಹಿಂದಿ ಚಿತ್ರಗೀತೆಯದ್ದು, ಚಿತ್ರ ಸಾಜನ್.

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮ ಪ್ರಸಾರವಾಯಿತು. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಹಿಂದಿ ಚಿತ್ರಗೀತೆ, ಕನ್ನಡ ಚಿತ್ರಗೀತೆಯನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಪ್ರಸಾರ ಆಗಿದ್ದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇದ್ದಾವೆ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:35. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, ಜೊತೆ ಜೊತೆಗೆ ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ತಪ್ಪು ಒಪ್ಪುಗಳನ್ನು ನಮಗೆ ತಿಳಿಸಿರ್ತೀರಿ. ಆ ಸಂದೇಶಗಳನ್ನು ಕೂಡ ನಾನು ತಗೊಳ್ಳುತ್ತೇನೆ. ಇದೀಗ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಸಂದೇಶವನ್ನು ನಮಗೆ ಬೆಳಗ್ಗೆ ಬೆಂಗಳೂರಿನಿಂದ ಸುಜಾತ ಅವರು ಸಂದೇಶವನ್ನು ಕಳಿಸಿದ್ರು, ಗುಡ್ ಮಾರ್ನಿಂಗ್ ಅಂತ ಹಾಕಿದ್ರು. ಹಾಗೆ ಹೊನ್ನೂರಲ್ಲಿಯವರು ನಮಗೆ ಸಂದೇಶವನ್ನು ಕಳಿಸಿ ಮುತ್ತಿನಂಥ ಮಾತು ಅಂತ ಹೇಳಿ ಕಳಿಸಿದ್ದಾರೆ. ಒಂದು ಲೋಟ ನೀರು ಕೊಟ್ಟವರನ್ನು ಮರಿಬೇಡ, ಜೀವನದಲ್ಲಿ ಸಣ್ಣ ಉಪಕಾರವಾದರೂ ನೆರವು ದೊಡ್ಡದಾಗಿರಲಿ ಅಲ್ವೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೌದು. ಯಾರನ್ನಾದರೂ ಕೂಡ ನಾವು ಬ್ಯಾಂಕಿಗೆ ಹೋಗಿರ್ತೇವೆ, ಒಂದು ಪೆನ್ನನ್ನು ಇಸ್ಕೊಳ್ತೇವೆ, ಅವ್ರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಆ ಸಹಾಯವನ್ನು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಓಕೆ, ಧನ್ಯವಾದಗಳು. ಶುಭ ದಿನ, ಶುಭವಾಗಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಅವರು ಕೂಡ ಮುಂಜಾನೆಯ ಶುಭೋದಯ, ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ನಮಸ್ಕಾರ ಅಂತ ಹೇಳ್ತಾ ಮತ್ತೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ ನಮ್ಗೆ ಇಷ್ಟವಾದಂಥ ಹಾಡನ್ನು ಪ್ರಸಾರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್ ಅಂತ ಹಾಕಿದ್ದೀರಿ. ಯಾವ ಹಾಡು ಪ್ರಸಾರ ಆಯಿತು ನನಗೆ ಮರ್ತೋಗ್ಬಿಡ್ತು. ಓಕೆ, ಧನ್ಯವಾದಗಳು. ಹಾಗೆ ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ.

ಮೇಡಮ್, ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಹನುಮಂತ ಮತ್ತು ಸುರಸಿಯ ಕಥೆ ಮತ್ತು ಚಿಂತನೆ ಕಾರ್ಯಕ್ರಮದಲ್ಲಿ ತಾಯಿಯ ಬಗ್ಗೆ ಅರ್ಥಪೂರ್ಣವಾದಂತಹ ಮಾತುಗಳು, ರೈತರಿಗೆ ಸಲಹೆ, ಹಣ್ಣುಗಳ ಬೆಳೆಯ ಬಗ್ಗೆ ಆರೋಗ್ಯ ಬಿಂದುವಿನಲ್ಲಿ ಹೆಣ್ಣು ಮಕ್ಕಳಲ್ಲಿ ಬಿಳಿ ಸೆರಗು, ಹಾಗೆ ಭಕ್ತಿಗೀತೆಗಳು, ಭಾವಗೀತೆಗಳು, ಆಯುರ್ಧಾರದಲ್ಲಿ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಗೆ ಆರೋಗ್ಯಯುಕ್ತವಾದಂತಹ ಸಲಹೆ, ಹಾಗೆ ಪದಬಂಧ, ನೀವು ಉತ್ತರ ಕೊಟ್ಟವರ ಹೆಸರುಗಳನ್ನು ಹೇಳಿದ ರೀತಿ ಮತ್ತು ನೆನಪಿನಂಗಳ ಕಾರ್ಯಕ್ರಮ ಎಲ್ಲ ಚೆನ್ನಾಗಿನೂ ಮೂಡಿ ಬಂತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮಗಳ ಇಷ್ಟು ಚೆಂದ ಕೇಳಿದಿರಿ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಾಯಿತು. ಹಾಗೆ ಮತ್ತೊಂದು ಸಂದೇಶವನ್ನು ನಮಗೆ ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್, ಮಹೇಶ್ಚಂದ್ರ, ಬಿ ವಿ ಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯ ಕಲಾಮಣ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಾಯಣದ, ರಾಮಚರಿತ ಮಾನಸದ, ಉತ್ತರಕಾಂಡದ, ಉತ್ತರಕಾಂಡ ಹೇಳಲಿಲ್ಲ ರೀ ನಾನು, ಹನುಮಂತ ಲಂಕೆಗೆ ಸಮುದ್ರ ಲಂಘನ ಮಾಡುವಂತಹ ಕಥೆ ಬಗ್ಗೆ ನೀವು ನೀಡಿದಂತಹ ವಿವರಗಳು, ಪೌರಾಣಿಕ ಮಹತ್ವ, ಮಾಹಿತಿ, ಹಿನ್ನೆಲೆ ಮತ್ತು ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು 7:50 ಚಿತ್ರಗೀತೆ ಮತ್ತು 8:30 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕೇಳುಗರ ಫೋನಿನ್ ಸಂದರ್ಶನ, ಹಾಗೆ 9:10 ಪ್ರಸಾರವಾದಂತಹ ಕಾಮನಬಿಲ್ಲು ಕಾರ್ಯಕ್ರಮ, ಭಾವಗೀತೆ, ಜನಪದ ಗೀತೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು ಮಧುರವಾಗಿ ಮೂಡಿಬಂದವು. ಅದಕ್ಕಾಗಿ ಧನ್ಯವಾದಗಳು ವಿಜಯಕಲಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಸಿದ್ದಾಪುರದಿಂದ ವೀರಣ್ಣ, GS FM ಚಿತ್ರದುರ್ಗ, ನಮ್ಮ ಜಿಲ್ಲೆಯ ಹೆಮ್ಮೆಯ ಜನಮಿಡಿತ, ಅಕ್ಷರಸ್ಥರ ಜೊತೆಗೆ ಅನಕ್ಷರಸ್ಥರನ್ನು ಕೂಡ ಬೆಳೆಸಿದೆ. ಅನೇಕ ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಯ ಜೊತೆಗೆ ನಮಗೆ ಅನೇಕ ಬಹುಮಾನ ಪಡೆದಿದ್ದೇವೆ. ಹಾಂ, ಯಾವ ರೀತಿಯಾದಂಥ ಬಹುಮಾನ ಪಡೆದಿದ್ದೀರಿ ರೀ, ಯಾವ ಕಾರ್ಯಕ್ರಮದಲ್ಲಿ ಪಡೆದಿದ್ದೀರಿ ಅನ್ನುವಂಥದ್ದನ್ನು ಕೂಡ ನಮಗೆ ತಿಳಿಸಿ. ಒಂದಿಡೀ ಸಮಾಜದ ಬದಲಾವಣೆ ರೇಡಿಯೋದಿಂದ ಸಾಧ್ಯವಿದೆ. ಇಲ್ಲಿ ಸಿಬ್ಬಂದಿಯವರ ತದ್ಯಾತ್ಮತೆ ತುಂಬ ಇದೆ. ನಿಮಗೆ ಧನ್ಯವಾದಗಳು ಅಂತ ತಿಳಿಸಿದಿರಿ. ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದೀಗ ಹಿಂದೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಿಸ್ಟರ್ XN ಬಾಂಬೆ ಚಿತ್ರದಿಂದ ಈ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಕೇಳಿದ್ರೆ ಹಿಂದೆ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ ಚಿತ್ರದುರ್ಗ ಆಕಾಶವಾಣಿಯಿಂದ. ಹಾಗೇನೆ ನಿಮ್ಮ ಸಂದೇಶಗಳು ಕೂಡ ನಮಗೆ ತಲುಪಿದವೆ, ಆ ಸಂದೇಶಗಳನ್ನ ಓದ್ತಾ ಇದ್ದೀನಿ. ಇದೀಗ ಮೀರಾ ನಾಡಿಗವರು ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಾ ಇದೆ. ನಮನದಲ್ಲಿ ರಾಮಾಯಣದಲ್ಲಿನ ಪ್ರಸಂಗ, ಚಿಂತನದಲ್ಲಿ ತಾಯಿಯ ಮಹತ್ವ, ಕೆಸಿ ಶಿವಪ್ಪ ವಿರಚಿತ ಹಾಗೂ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳನ್ನು ಕೇಳಿದ್ವಿ. ತುಂಬ ಇಷ್ಟವಾಯಿತು. ಪದಬಂಧ ಚಿತ್ರಗೀತೆ ಆಕಾಶವಾಣಿ 90 ಸಂಭ್ರಮದ ಸಂದರ್ಶನ ನಲ್ನುಡಿ ಎಲ್ಲವೂ ಕೂಡ ಸುಂದರವಾಗಿ ಮೂಡಿಬರ್ತಾ ಇದೆ. ಕೇಳ್ತಾ ಇದ್ದೀವಿ ನಿಮ್ಮ ಸುಂದರ ನಿರೂಪಣೆಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಮೆಚ್ಚಿ ಅದೊಂದಷ್ಟು ಸಂದೇಶವನ್ನು ಕಳಿಸೋದಕ್ಕೆ ಸಮಯವನ್ನು ವ್ಯಯ ಮಾಡಿರ್ತೀರಲ್ಲ, ಆ ಸಮಯ ನಮಗೂ ಉಪಯೋಗ ಆಗುತ್ತೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಶುಭ ಮುಂಜಾನೆ ವಿಜಯಕಲಾ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ರೀ. ನೀವು ಹೇಗಿದ್ದೀರಿ? ಬಿಸಿ ಬಿಸಿ ಕಾಫಿ ಆಯ್ತಾ? ಅಯ್ಯೋ ಬರಲಿಲ್ಲ ಕಣ್ರಿ, ಯಾರು ಕಳಿಸ್ಲಿಲ್ಲ. ನಿಮ್ಮ ಮನೆಗೆ ಬರ್ತೇನೆ ನಾನು. ಓ, ನನ್ನನ್ನೇ ಕರಿತಾ ಇದ್ದೀರಾ? ನಮ್ಮ ಮನೆಗೆ ತಿಂಡಿಗೆ ಬರೋದನ್ನು ಮರಿಬೇಡಿ. ಅದೇ ಹೇಳಿದ್ನಲ್ಲ, ಶಿವಮೊಗ್ಗಕ್ಕೆ, ಇಲ್ಲಿಂದ ನಾನು ಶಿವಮೊಗ್ಗಕ್ಕೆ ಬರೋಷ್ಟೊತ್ತಿಗೆ ಮೂರು ತಾಸು 11 ಗಂಟೆಗೆ ಬಿಟ್ಟೆ ಅಂದ್ರೂ 3 ತಾಸು ಆಗುತ್ತೆ. ಮಾಡಿರೋ ಟಿಫನ್ನು ಊಟ ಆಗೋಗುತ್ತೆ ಅಷ್ಟೇ. ಇವತ್ತಿನ ನಿಮ್ಮ ಈ ಉತ್ತಮ ಮಾಹಿತಿಗಳೊಂದಿಗೆ ಆಕಾಶವಾಣಿ 90 ಸವಿ ನೆನಪಿನ ಬಗ್ಗೆ ಮಾತನಾಡಿದ ಇಬ್ಬರು ಆಕಾಶವಾಣಿ ಅವರ ಸವಿ ನೆನಪಿನ ಮನದಾಳದ ಮಾತನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ಮತ್ತು ನಲ್ನುಡಿಯಲ್ಲಿ ಅರ್ಥಪೂರ್ಣವಾದಂತಹ ಮಾತುಗಳು, ಚಿತ್ರಗೀತೆಗಳು, ಜೊತೆಗೆ ನಿಮ್ಮ ಸುಮಧುರ ನಿರೂಪಣೆ ಇವೆಲ್ಲ ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟವು ಮೇಡಮ್ ಅಂತ ಹೇಳಿ ಧನ್ಯವಾದಗಳು. ನಮಸ್ಕಾರ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಚಿತ್ರದುರ್ಗದಿಂದ ಪಂಡಳ್ಳಿ ರವಿಯವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಸುರಸೆ ಮತ್ತು ಹನುಮಂತ ಅವರ ಕಥೆಯ ಬಗ್ಗೆ ತಿಳಿಸಿ ಹಾಗೂ ರೈತರ ಸಲಹೆಯಲ್ಲಿ ಹಣ್ಣುಗಳ ಬೆಳೆಗಳ ಬಗ್ಗೆ, ಆರೋಗ್ಯ ಬಿಂದುವಿನಲ್ಲಿ ಹೆಣ್ಣು ಮಕ್ಕಳ ಸೋಂಕಿನ ಮಾಹಿತಿ ಬಗ್ಗೆ ತಿಳಿದು ಭಾವಗೀತೆಗಳನ್ನು ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ಬದುಕಿನ ಹಿತನುಡಿಯ ನಲ್ನುಡಿಯಲ್ಲಿ ನಾಗರಾಜ ರಾವ್ ಅವರಿಂದ ಸಮಾಜದಲ್ಲಿ ಮನುಷ್ಯನ ಮಾನವೀಯ ಮೌಲ್ಯಗಳ ಶಿಕ್ಷಣ ಕುರಿತು ವಿಷಯ ತಿಳಿದು ಕಾಮನಬಿಲ್ಲಿನಲ್ಲಿ ವಿವಿಧ ಬಗೆಯ ಗೀತೆಗಳನ್ನು ಕೇಳಿಸ್ತಾ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ತಿಳಿಸಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನಮಸ್ಕಾರ ಮೇಡಮ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬರ್ತಾ ಇವೆ. ಮಂಜುನಾಥ್ ಮೃತ್ಯುಂಜಯ, ಪ್ರೀತಮ ಅದು ಏನು ಬರ್ತಿದ್ದೀರಿ ಗೊತ್ತಾಗಲಿಲ್ಲ. ಕೊಂಡಿಕುಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಪುಸ್ತಕಗಳನ್ನು ಗಮನಿಸಿ ಓದಿ ಚಿಂತನೆಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಜೀವನ ಸಾರ್ಥಕ ಅನ್ನುವಂತಹ ಸ್ಫೂರ್ತಿದಾಯಕ ಆರಂಭದ ನುಡಿಕಿರಣದೊಂದಿಗೆ ಆಕಾಶವಾಣಿ ತನ್ನ 90 ಬೆಳೆದು ಬಂದ ದಾರಿಯಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡವರು, ಹಾಗೆ ಹಿರಿಯರ ಕೇಳುಗರ ರೇಡಿಯೋ ಅನುಭವದ ಮಾತುಗಳು ನಮ್ಮಂತಹ ಕಿರಿಯ ಕೇಳುಗರಿಗೆ ರೇಡಿಯೋ ಪ್ರೀತಿ ಹೆಚ್ಚಿಸುವುದರ ಜೊತೆಗೆ ಸ್ಫೂರ್ತಿದಾಯಕ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸಿದ ಅವರ ಮಾತುಗಳಿಗೆ ಧನ್ಯವಾದಗಳು. ನಂತರ ಹಿರಿಯ ಸಾಹಿತಿ ನಾಗರಾಜ್ ಅವರ ನಲ್ನುಡಿಯ ನೈತಿಕ ನೆಲಗಟ್ಟಿನಲ್ಲಿ ಮೂಡಿಬಂದ ಅಂದಿನ ಹಿರಿಯ ಮೌಲ್ಯ ಆದರ್ಶ, ಹಿರಿಯರ ಮೌಲ್ಯ ಆದರ್ಶ ಮತ್ತು ದಾನ ಧರ್ಮಗಳಿಂದ ಕೂಡಿದ ಅನೇಕ ಮೌಲ್ಯಭರಿತ ಘಟನೆಗಳನ್ನು ನಮ್ಮ ಕೇಳುಗರಿಗೆ ಖಂಡಿತ ದಾರಿದೀಪ ಆದವು ಮೇಡಮ್ ಅಂತ ಹೇಳಿ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಬೆಳಗಿನ ಶುಭೋದಯ ವಿಜಯಕಲಾ ಮೇಡಮ್, ನನ್ನ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ನನ್ನ ಕಾಯಕವನ್ನು ಮಾಡ್ತಾ ಕೇಳ್ತಾ ಇರ್ತೇನೆ. ಎಲ್ಲ ಕಾರ್ಯಕ್ರಮಗಳು ಚಂದವಾಗಿ ಸುಲಲಿತವಾಗಿ ಮೂಡಿಬಂದಿರ್ತವೆ. ವಿಜಯಕಲಾ ಮೇಡಮ್ ಹೋದ

ಅವರ ಚಕ್ಕರ್ ಹೊಡೆದಿದ್ರಿ, ಚಕ್ಕರ್ ಹೊಡಿಬೇಕಲ್ಲನ್ರಿ, ಒಂದೊಂದು ಸಾರಿ ಚಕ್ಕರ್ ಹೊಡೆದಾಗ ಅನಿವಾರ್ಯತೆಗಳಿರುತ್ತೆ ಅಂತ ನೀವು ಕೂಡ ತಿಳ್ಕೊಂಡ್ಬಿಟ್ರೆ ಸಂತೋಷ ಆಗುತ್ತೆ. ಧನ್ಯವಾದಗಳು ನಿಮ್ಮ ಏನು ಒಂದಷ್ಟು ಕಾಳಜಿಗೆ. ಆ ದಿನ ನಾನು ಪ್ರೋಗ್ರಾಮ್ ಕೇಳೋದಕ್ಕೆ ಸ್ವಲ್ಪ ಬೋರ್ ಅನಿಸ್ತು. ಹೇ, ಹಾಗೆಲ್ಲ ಹೇಳಬಾರ್ದು, ಚಿತ್ರದುರ್ಗ ಆಕಾಶವಾಣಿ ಅಂದರೆ ಕೇಳಲೇಬೇಕು ನೀವು ಅಂತ. ನಮ್ಮ ಸಂಗತಿ ಅಲ್ವೇ ನಮ್ಮ ಆಕಾಶವಾಣಿ, ಕೇಳಲೇಬೇಕು, ಅವರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಕೆಲಸ ಕೂಡ ಸುಗಮವಾಗಿ ಸಾಗುತ್ತೆ ಅಲ್ವೇ ಅನ್ನುವಂಥದ್ದನ್ನು ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ. ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಸುಭಾನ್ ಕೂರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ 1991 ಲಾರೆನ್ಸ್ ಡಿಸೋಜಾ ಅವರು ಸಾಜನ್ ಸೂಪರ್ ಹಿಟ್ ಮೂವಿ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಈ ಚಿತ್ರದಲ್ಲಿ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕಾಯ್ತಾ ಇದ್ದೆ ಸುಭಾನ್ ಕೋರಿ ಅವ್ರದ್ದು ಯಾಕೆ ಇವತ್ತು ಸಂದೇಶ ಬರಲಿಲ್ವಲ್ಲ ಅಂತ ಹೇಳಿ. ಧನ್ಯವಾದಗಳು. ಹಾಗೆ ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಸಂದೇಶ ಕಳಿಸ್ತಾ ಇದ್ದಾರೆ ಜೆ ಸಿ ಬಿ ಶಿವು ಅವರು. ಗುಡ್ ಮಾರ್ನಿಂಗ್, ನಾವು ಕೂಡ ಆಕಾಶವಾಣಿಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಶೋಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿ ಬರೋಣ. ಕಿಶೋರ್ ಕುಮಾರ್ ಮನಾಡೆ ಅವರ ಧ್ವನಿಗಳಲ್ಲಿ

ನಾವು ಯಾರು ಕೂಡ ಮರೆಯಲಾಗದಂತಹ ಒಂದು ಗೀತೆ ಶೋಲೆ ಚಿತ್ರದ್ದು, ನಮ್ಮ ಕರ್ನಾಟಕದಲ್ಲೇ ಚಿತ್ರೀಕರಣಗೊಂಡಿತ್ತು ಅನ್ನುವಂಥದ್ದು. ಅಂಥ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ರಲ್ಲ ಕೆಳಗ್ರೆ ಕೆಳಗ್ರೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಇಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರುಜಿಯವರೊಂದಿಗೆ ನೇರ ಮಾತುಕತೆ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ. ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಕಾರ್ಯಕ್ರಮ ಮಾಲಿಕೆಯಲ್ಲಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹೇಗೆ ಅಂತ ಹೇಳಿದ್ರೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೋದು. ಅತಿಥಿಗಳು ಮಾತನಾಡ್ತಾ ಇರ್ತಾರೆ, ನಿಮ್ಮದು ಪ್ರಶ್ನೆ ಇದ್ರೆ ಅಥವಾ ಆ ಕಾರ್ಯಕ್ರಮದ ಬಗ್ಗೆ ಅವರು ಮಾತನಾಡಿದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 9448640273 ಸಂದೇಶ ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. 10:45 ನಾನು ನಿಮ್ಮ ಸಂದೇಶಗಳನ್ನು ತಗೊಳ್ತೇನೆ. ಇನ್ನು ಇದೀಗ ನೀವೆಲ್ಲರೂ ಕೂಡ ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶವನ್ನು ಕಳಿಸಿದಿರಲ್ಲ, ಅದನ್ನು ಮತ್ತೆ ನಾನು ಮುಂದುವರೆಸ್ತೇನೆ. ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ, ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ, ಬೆಳಗಿನ ಪ್ರಶ್ನೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀರಿ, ಯಾವುದು ಪದದ ಸುಳುಹ? ಆಕಾಶವಾಣಿ ಕೇಳಿಗರಾದ ಮೀರಸಾಬಿಹಳ್ಳಿ ಶಿವಣ್ಣ ಮತ್ತು ಇತರರ ಸಂದರ್ಶನ ತುಂಬ ಚೆನ್ನಾಗಿತ್ತು. ನಿಮ್ಮ ನಿರೂಪಣೆ ಮತ್ತು ಆಕಾಶವಾಣಿ ಕೇಳಿಗರಿಗೆಲ್ಲ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಯಾರಪ್ಪ ಇದು ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಖಂಡಿತ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕೇಳೋದಕ್ಕೂ ಸಾಧ್ಯ ಇಲ್ಲ. ಧನ್ಯವಾದಗಳು. ನಿಮ್ಮ ನಂಬರ್ ಎಂಡಿಂಗ್ ವಿತ್ 6372. ಓಕೆ, ಹಾಗೆ ಮತ್ತೊಂದು ಸಂದೇಶ. ಮಾಣಿಕ್ಯ ಪ್ರತಿಷಾ ಬುರ್ಜುನ್ ರೂಪದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೆ ಬೆಳಗಿನ ಶುಭೋದಯ ಮೇಡಮ್. ಬೆಳಗಿನ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಮೂಡಿಬರ್ತಾ ಇವೆ. ಸಾಧಕರ ಪರಿಚಯ ತುಂಬ ಚೆನ್ನಾಗಿ ಇತ್ತು. ಯಾವಾಗಿತ್ತು? ಓಕೆ, 8:30 ಅಂತ ಹೇಳ್ತೀರಿ ಅಂತ ಕಾಣಿಸ್ತಾ ಇದೆ. ಕಾಮನಬಿಲ್ಲು ಹಿಂದಿ ಚಿತ್ರಗೀತೆಗಳು ಸೊಗಸಾಗಿ ಮೂಡಿಬರ್ತಾ ಇವೆ. ನಿಮ್ಮ ನಿರೂಪಣೆ ಸೂಪರ್, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಇವರು ಯಾರು ಅಂತ ಕಳಿಸಿಲ್ಲ. ಓಕೆ, ನಂಬರ್ ಎಂಡ್ ಆಗುತ್ತೆ 7638 ನಂಬರ್. ನಮಸ್ತೆ ಆಕಾಶವಾಣಿ ಕೇಂದ್ರ ಚಿತ್ರದುರ್ಗ, ನಾನು ರಾಘವೇಂದ್ರ ಗುರುಜಿಯವರ ಯೋಗ ಕೇಂದ್ರದ ಶಿಷ್ಯೆ. ಗುರುಗಳ ಯೋಗ ಕಲಿಕೆ ನಮಗೆ ಜೀವನದಲ್ಲಿ ಚೈತನ್ಯ ತಂದುಕೊಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, 10 ಗಂಟೆಗೂ ಕಾರ್ಯಕ್ರಮ ಪ್ರಸಾರವಾಗುತ್ತಲ್ಲ, ಆಗಲೂ ಕೂಡ ನಿಮ್ಮ ಸಂದೇಶಗಳನ್ನು ಕಳುಹಿಸಿ ಕಾರ್ಯಕ್ರಮದ ಬಗ್ಗೆ ಅಂತ ಹೇಳ್ತಾ. ಹಾಗೆ ನಮಸ್ತೆ ವಿಜಯಕಲಾ ಮೇಡಮ್, ಬೆಳಗ್ಗೆಯಿಂದ ಪ್ರಸಾರವಾಗುವಂತಹ ನಮನ ಭಕ್ತಿಗೀತೆಗಳು, ಆಂಜನೇಯ ದೇವರ ಮಾಹಿತಿ, ಹಾಗೆ ಡಾಕ್ಟರ್ ಕೊಟ್ಟ ಸಲಹೆ, ಸಾಹಿತಿ ನಾಗರಾಜ ರಾವ್ ಅವರ ಮಾಹಿತಿ ಅದ್ಭುತ, ಸೊಗಸಾಗಿತ್ತು. ಧನ್ಯವಾದಗಳು ಅಂತ ಹೇಳಿ ಮಾಳಪ್ನಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ ಸಂಜಯ್, ಧನ್ಯ ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಸೋಮನಾಥ ಕಲ್ಪಶ್ರೀ ಮಡ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಶನಿವಾರ ವಿಜಯಕಲಾ ಮೇಡಮ್, ಮುಂಜಾವಿನಿಂದಲೂ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಸೂಪರ್ ಸೂಪರ್, ಏನ್ರಿ 3 ಸ್ಟಾರ್ ಕೊಟ್ಬಿಟ್ರಿ ನನಗೆ. ಒಂದು ಗಾದೆ ಮಾತು, ಆಕಾಶ ನೋಡಲಿಕ್ಕೆ ನೂಕು ನುಗ್ಗಲು ಯಾಕೆ, ಪರ್ಯಾಯವಾಗಿ ಆಕಾಶವಾಣಿ ಕೇಳಲು ಇಣುಕಿ ನೋಡಬೇಕೇ.

ಧನ್ಯವಾದಗಳು ಶುಭದಿನ. ಏನು ಚೆನ್ನಾಗಿ ಹೊಂದಿಸಿದ್ರಿ. ಹೌದಲ್ವಾ, ಸುಮ್ಮನೆ ಕಿವಿಗಳನ್ನು ಕರ್ಣಗಳನ್ನು ಓಪನ್ ಮಾಡಿ ಇಟ್ಟರೆ ಸಾಕು, ಆಕಾಶವಾಣಿಯನ್ನು ಕೇಳ್ತಾ ಇರ್ಬೋದು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆಯೇ ಪ್ರಭಕರಯ್ಯ ಚೈತ್ರ ಎನ್ ಮಠದ್ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಿಜಯಕಲಾ ಜಗಳೂರು ಮೇಡಮ್, ಇಂದಿನ ನಿಮ್ಮ ನಿರೂಪಣೆ ಸೂಪರ್ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹಾಗೆ ಈಗ ಪ್ರಸಾರವಾದಂತಹ ಶೋಲೆಯ ಚಿತ್ರ ಭಾರತೀಯ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲಾಗಿ ನಿಂತಿರುವಂತಹ ಅತ್ಯಂತ ಜನಪ್ರಿಯ ಹಿಂದಿ ಚಿತ್ರಗೀತೆಯಾಗಿದೆ. ಆಗಸ್ಟ್ 15 1975 ಬಿಡುಗಡೆಯಾಗಿ ಪ್ರಚಂಡ ಯಶಸ್ವಿ ಗಳಿಸಿತ್ತು. ಇದರಲ್ಲಿ ಎಲ್ಲ ಹಾಡುಗಳು ಕೂಡ ಎವರ್ ಗ್ರೀನ್ ಸಾಂಗ್ ಮೇಡಮ್ ಅಂತ ಹೇಳಿ ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಮಸ್ತೆ, ಶುಭ ಮುಂಜಾನೆ ಮೇಡಮ್. ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಕೇಳ್ತಾ ಇದ್ದೇನೆ ಅಂತ ಹೇಳಿ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಾಕ್ರಿ ಎಲ್ಲ ಹೋಗ್ಬಿಟ್ಟಿದ್ದೀರಿ, ಸಂದೇಶಗಳೇ ಇಲ್ವಲ್ಲ, ನಿಮ್ಮ ಸಂದೇಶಗಳಿಲ್ಲ ಅಂದರೆ ಚೂರು ನಮಗೆ ಅಳುಕುಂಟಾಗತ್ತೆ, ಯಾಕೆ ಸಂದೇಶ ಬಂದಿಲ್ಲ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು. ಇವತ್ತಾದರೂ ಸಂದೇಶವನ್ನು ಕಳಿಸಿದ್ರಲ್ಲ, ಹಾಗೆ ಇದುವರೆಗೂ ಬಂದಂತಹ ಎಲ್ಲ ಸಂದೇಶಗಳನ್ನು ನಾನು ಓದಿದ್ದೇನೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ಯಾರ್ ಕಿಯೇ ಜಾ ಚಿತ್ರದ ಗೀತೆಯೊಂದನ್ನು ಕೇಳಿ ಬರೋಣ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇನ್ನು ಎರಡು ಸಂದೇಶ ಇದೆ, ಓದ್ಬಿಡ್ತೇನೆ. ನಾವು ಆದರ್ಶ ಯೋಗ ಪ್ರತಿಷ್ಠಾನ ದಾವಣಗೆರೆ ಶ್ರೀ ಮಹಾಮಾಯಿ ವಿಶ್ವ ಯೋಗ ಮಂದಿರ ಹಾಗೂ ಯೋಗ ಚಿಕಿತ್ಸಾ ಕೇಂದ್ರದಲ್ಲಿ ಯೋಗಾಭ್ಯಾಸ ಮಾಡ್ತಾ ಇದ್ದೇವೆ. ದಿನವಿಡೀ ಉತ್ಸಾಹದಿಂದ ಇರೋದು ಮತ್ತು ಮನಸ್ಸು ಮೊದಲಿಗಿಂತ ಕೆಟ್ಟ ಆಲೋಚನೆಗಳಿಂದ ದೂರ ಇರುತ್ತೆ. ಪ್ರತಿದಿನ ಯೋಗ ಮಾಡೋದ್ರಿಂದ ತುಂಬ ಖುಷಿ ಇದೆ. ನಮ್ಮ ಗುರುಗಳು ಅವರು ಒಳ್ಳೆ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಿಸ್ತಾರೆ. ಲಿಂಕ್ ಕಳಿಸಿ, ಲಿಂಕ್ ಕಳಿಸಿಕೊಡಿ ಅಂತ ಕೇಳ್ತಾ ಇದ್ದೀರಿ. ಇದರಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ. ನೀವು ರೇಡಿಯೋವನ್ನು ಕೇಳ್ಬೋದು. ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ, ನ್ಯೂಸ್ ಆನ್ ಏರ್ ಅನ್ನುವಂಥ ಒಂದು ಆ್ಯಪ್, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಚಿತ್ರದುರ್ಗ ಆಕಾಶವಾಣಿಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳಬಹುದು. ಎಲ್ಲೇ ಇದ್ದರೂ ಕೂಡ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ಬೋದು ಅಂತ ಹೇಳ್ತಾ, ಹಾಗೆ ಕಲ್ಲೇಶ್ವರಪ್ಪ ಮಾಜಿ ಸೈನಿಕರು ಮುಷ್ಟೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ವಿಜಯಕಲಾ ಮೇಡಮ್, ಆಕಾಶವಾಣಿಯ ನಂಟು ನಮಗೆ 1992 ಪ್ರಾರಂಭಗೊಂಡು ಇಂದಿನವರೆಗೆ ಪಯಣ ಸಾಗ್ತಾ ಇದೆ. ಪರಿಚಯಿಸಿದ ಬೇದ್ರೆ ಮಂಜುನಾಥ್ ಸರ್ ಹಾಗೆ ಉಷಲತಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ.

ಆರೋಗ್ಯ ಸಲಹೆಗಾರರು ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರುಜಿಯವರೊಂದಿಗೆ ನೇರ ಮಾತುಕತೆ ಇದೀಗ ಪ್ರಸಾರವಾಗಲಿದೆ. ಕೇಳಿದರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 9448640273 ನೀವು ಸಂದೇಶವನ್ನು ಕಳಿಸೋ ಮೂಲಕ ಅತಿಥಿಗಳು ಮಾತನಾಡಿದ ನಂತರದಲ್ಲಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:15. ಇದೀಗ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ

0: ಕೇಳಿದ್ರೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಯೋಗ ತಜ್ಞರು, ಅಂಗಮರ್ದನ ಯೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಮ್ಮ ಆಕಾಶವಾಣಿಗೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನಮಸ್ಕಾರ ಗುರುಗಳೇ.
1: ನಮಸ್ಕಾರ.

0: नमः तस्मै श्री गुरवे नमः आत्मीय एल्ला ಕೇಳುಗರಿಗೆ ಹಾರ್ದಿಕ ಶುಭಾಶಯಗಳು ನಮಸ್ಕಾರಗಳು
1: ನಮಸ್ಕಾರ ಗುರುಗಳೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಈ ಸಂದರ್ಭದಲ್ಲಿ ನೀವು ನಮಗೆ ವಿಶೇಷ ವ್ಯಕ್ತಿಯಾಗಿ ಕಾಣ್ತಾ ಇದ್ದೀರಿ ನಿಮ್ಮನ್ನು ನೋಡಿದ್ರೆ ಯೋಗದಲ್ಲಿ ಅಷ್ಟೊಂದು ಸಾಧನೆಯನ್ನು ಮಾಡಿ ನಿಮ್ಮ ಮುಖವನ್ನು ನೋಡ್ತಾ ಇದ್ದಾಗ ಆ ಮುಖದಲ್ಲಿರುವಂತಹ ಕಳೆಯೇ ಹೇಳ್ತಾ ಇದೆ ಯೋಗದಲ್ಲಿ ಸಾಧನೆಯನ್ನು ಮಾಡಿದ್ದೀರಿ ಅಂತ ನಿಮ್ಮ ಪರಿಚಯ ನಮಗೆ ಆಗಬಹುದಾ ಅಂತ ನೀವು ಹುಟ್ಟಿ ಬೆಳೆದದ್ದು
0: ನಾನು ಹುಟ್ಟಿದ್ದು 1964 ಇಸವಿ 22 ತಾರೀಕು ಜುಲೈ ತಿಂಗಳಲ್ಲಿ ನನ್ನ ಹುಟ್ಟೂರು ಒಂದು ಕುಗ್ರಾಮ ಉಡುಪಿ ಜಿಲ್ಲೆಯ ಯಳ್ಳಂಪಳ್ಳಿ ಎನ್ನುವ ಒಂದು ಗ್ರಾಮ ಅದು ಇವತ್ತಿಗೂ ಹಾಗೇ ಇದೆ ನಡೆದಾಡಲು ರಸ್ತೆ ಇಲ್ಲ ಸರಿಯಾದ ವಿದ್ಯುಚ್ಛಕ್ತಿ ಇಲ್ಲ ಅನೇಕ ಕೊರತೆಗಳಿಂದ ಕೂಡಿದ ಒಂದು ಗ್ರಾಮ ಕುಗ್ರಾಮ ಅದು ನಾವಿವತ್ತು ಊರಿಗೆ ಹೋಗಬೇಕಾದ್ರೂ ಒಂದು ಮೈಲಿಗಟ್ಟಲೆ ನಡ್ಕೊಂಡು ಹೋಗ್ಬೇಕು ನಮ್ಮ ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಅಂದರೆ ಅಜ್ಜಿಯ ಮನೆಯ ಸುತ್ತಲೂ ಒಂದು ಸುಂದರವಾದ ವಾತಾವರಣ ಪ್ರಕೃತಿಯ ಮಡಲಲ್ಲಿ ಅಜ್ಜಿ ವಾಸ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಅಜ್ಜ ಅಂದರೆ ಸುತ್ತಲೂ ನೀರು ಹರಿತಾ ಇತ್ತು ಸಣ್ಣ ಸಣ್ಣ ತೊರೆಗಳು ತೋಡುಗಳು ನಡುವೆ ಒಂದು ಮನೆ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ಬಿಟ್ಟರೆ ಮನೆ ಹತ್ತಿರ ಮನೆ ಯಾವುದೂ ಇಲ್ಲ ಅಂತಹ ಒಂದು ಸ್ವಚ್ಛಂದ ಪರಿಸರದ ಒಂದು ಕಾಡು ಅಂತ ಹೇಳ್ಬೋದಲ್ಲ ಆ ಕಾಡಿನ ಒಳಗೆ ನಮ್ಮ ಮನೆತನ ಇದ್ದದ್ದು ನಮ್ಮ ತಾಯಿಯ ತಾಯಿ ಮನೆತನ ಇದ್ದದ್ದು ನಮಗೆ ಗೊತ್ತಿದೆ ಇವತ್ತಿನವರೆಗೂ ಕೂಡ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಏನಿದೆ ಅಂದರೆ ತಾಯಿ ಅಂದರು ತಮ್ಮ ತವರು ಮನೆಗೆ ಹೆರಿಗೆ ಹೋಗ್ತಾ ಇದ್ದಿದ್ದು ಅಲ್ವಾ ಹಾಗೆ ನಮ್ಮದು ಕೂಡ ನನಗೆ ನಮ್ಮ ತಂದೆಯವರಿಗೆ 5 ಜನ ಮಕ್ಕಳು ನಾನು ಕೊನೆಯೇ ಮಗು ಹಾಗೆ ತುಂಬ ಪ್ರೀತಿ ಎಲ್ಲರಿಗೂ ನನ್ನ

0: ಕಂಡ್ರೆ ಅಂತಹ ಪರಿಸರದಲ್ಲಿ ಬೆಳೆದಂಥವನು. ಅಲ್ಲಿ ಒಂದು ಗುಡ್ಡೆ ಶಾಲಿ ಅಂತ ಇತ್ತು, ಒಂದು ಸುಮಾರು ಒಂದು 4 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ನಡೆದು ಹೋಗ್ಬೇಕು. ಗುಡ್ಡೆ ಶಾಲೆ ಅಂದರೆ ಗುಡ್ಡೆಯಲ್ಲ, ಅಲ್ಲಿ ಏನು ಇದಿಲ್ಲ, ಯಾವ ಶಾಲೆ ಬಿಟ್ಟರೆ ಮತ್ತೇನು ಇಲ್ಲ, ಒಂದು ಸಣ್ಣ ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆ, ಇದು ಅನುದಾನಿತ ಶಾಲೆ. ಅಲ್ಲಿ 2ನೇ ಕ್ಲಾಸ್ವರೆಗೆ ಓದ್ದೆ ನಾನು. ಆ ಶಾಲೆ ನೋಡಿದಾಗ ನನಗೇನು ಅನಿಸುತ್ತೆ ಅಂದರೆ, ಒಂದು ನಮ್ಮಲ್ಲಿ ತಿರುಕನ ಓರ್ವ ಊರ ಮುಂದೆ ಆ ತಿರುಕನ ಕನಸಿನ ಒಂದು ಏನು ಹಾಡಿದೆಯಲ್ಲ, ಆ ಶಾಲೆ ತುಂಬ ಒಪ್ಪತ್ತೆ, ಆ ರೀತಿ ಆ ಶಾಲೆ ಇದೆ. ಅಂತಹ ಸೊಗಸಾದ ಶಾಲೆ, ಅಂತಹ ಶಾಲೆಯಲ್ಲಿ 2ನೇ ತರಗತಿವರೆಗೂ ಓದಿದ್ದು ನಾನು. ಅಲ್ಲಿಂದ ನಾನು ನೇರವಾಗಿ ಬಂದಿದ್ದು ದಾವಣಗೆರೆಗೆ.
1: ನನ್ನ ಪ್ರಶ್ನೆ ಅದೇ ಇತ್ತು. ಹೌದು, ನಾವು ಕೇಳುಗರಿಗೆ ದಾವಣಗೆರೆಯವರು ಅಂತ ಪರಿಚಯ ಮಾಡಿಕೊಟ್ಬಿಟ್ಟಿದ್ವಿ, ಹೇಗೆ ಇವರು ಉಡುಪಿಯವರು ಅಂತ ಹೇಳ್ತಾ ಇದ್ದಾರೆ ಅಂತ ನನ್ನ ಒಂದು ಸಣ್ಣ ಅಳುಕು ಕಡ್ತೈತಿ, ಏನಿದು ಅಂತ. ಓಕೆ, ಯಾಕೆ ಬಂದ್ರಿ ಹಾಗಾದ್ರೆ ನೀವು?
0: ಅದಕ್ಕೆ ಒಂದು ಬಹಳ ಬಲವಾದ ಕಾರಣ ಇದೆ. ನಮ್ಮ ಹಳ್ಳಿಯ ಊರಿನ ಪಕ್ಕದಲ್ಲಿ ಬ್ರಹ್ಮಾವರ ಭಾರ್ಕೂರ್ ಅಂತ ಇದೆ.
1: ಹೌದು,
0: ಭಾರ್ಕೂರ್ನಲ್ಲಿ ಇಲ್ಲಿ ಚಿತ್ರದುರ್ಗದ ಹತ್ತಿರ ಮಲ್ಲಾಡಿ ಹಳ್ಳಿ ಎನ್ನುವ ಒಂದು ಯೋಗ ಕ್ಷೇತ್ರ ಇದೆ.
1: ಖಂಡಿತ, ರಾಘವೇಂದ್ರ
0: ಪೂಜ್ಯ ಗುರುಗಳು.
1: ಹೌದು,
0: ಆ ಗುರುಗಳು ನೆಲೆಸಿದ ಸ್ಥಳ ಇದಾಗಿತ್ತು ಮಲ್ಲಾಡಿ ಹಳ್ಳಿ. ಅದು ದಾವಣಗೆರೆ ಹತ್ತಿರ. ಅಂದ್ರೆ ನನ್ನ ತಂದೆಯವರು ದಾವಣಗೆರೆ ಬಂದು ಆವಾಗಲೇ 10 ವರ್ಷ ಆಗಿತ್ತು, ಅವರು ಇಲ್ಲೇ ಇದ್ರು. ಹಾಗೆ ನನಗೆ ಅಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅಂತ ಅವರ ಅಭಿಲಾಷೆ. ಇಲ್ಲಿ ಬಂದ್ರೆ ಅವನಿಗೆ ಇಲ್ಲಿ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ಬೋದು ಅನ್ನೋ ಒಂದು ವಿಚಾರ. ಅದು ನನಗೆ ಗೊತ್ತಿಲ್ಲ, ಅದು ಆಮೇಲೆ ಗೊತ್ತಾಗಿದ್ದು ನನಗೆ.
1: ಹುಟ್ಟಿ ಬೆಳೆದಿರೋದಿಲ್ಲ ದಾವಣಗೆರೆಯೇ ನೀವು?
0: ಹಾ, ಬೆಳೆದಿರೋದಿಲ್ಲೇ, ಹುಟ್ಟಿದ್ದು ಮಾತ್ರ ಅಲ್ಲಿ.
1: ಹೀಗೆ
0: ಇಲ್ಲಿ ಬಂದಾಗ ನಾನು ಹೈಸ್ಕೂಲ್ ಫಸ್ಟ್ ಇಯರ್ ಅಂತ ಕಾಣುತ್ತೆ, ಹೈಯರ್ ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಫಸ್ಟ್ ಇಯರ್ ಓದುವಾಗ, 8ನೇ ತರಗತಿ ಓದುವಾಗ, ಇದೇ ದಾವಣಗೆರೆಯ ಹೈಸ್ಕೂಲ್ ಮೈದಾನದ ಮೂಲೆಯಲ್ಲಿ ಬೀರೇಶ್ವರ ವ್ಯಾಯಾಮ ಶಾಲೆ ಅಂತ ಇದೆ, ಅಲ್ಲಿ ಕೆ ಮಲ್ಲಪ್ಪನವರು ಅದನ್ನ ನಡೆಸ್ತಾ ಇದ್ರು. ಅಲ್ಲಿ ಒಂದು ಸಂಜೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ತುಂಬ ಜನ ಇದ್ದರು. ನಾನು ಸಂಜೆ ಶಾಲೆ ಬಿಟ್ಟಮೇಲೆ ಒಂದು ಸ್ವಲ್ಪ ಫುಟ್ಬಾಲ್ ಆಡೋದು, ಖೋಖೋ ಆಡೋದು. ಅವಾಗೆಲ್ಲ ಈ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಇವಾಗೆಲ್ಲ ಬಿಡಿ, ಅದೆಲ್ಲ ಮರೆತು ಹೋಗಿದ್ದೇವೆ ನಾವು. ಈಗಿನ ಶಿಕ್ಷಣವೇ ಬೇರೆ, ಆಗಿನ ಶಿಕ್ಷಣವೇ ಬೇರೆ. ಆ ಕಲ್ಪನೆಗೂ ನಮಗೆ ತಗೊಳ್ಳಿಕ್ಕೆ ಇಲ್ಲ ಇವತ್ತಿನ ಶಿಕ್ಷಣವನ್ನು. ಆ ರೀತಿ ಆಟ ಆಡಿ ಬರುವಾಗ ಅಲ್ಲಿ ತುಂಬ ಜನ ಸೇರಿದ್ರು. ಏನು, ನನಗೂ ಒಂದು ಕುತೂಹಲ, ಯಾಕೆ ಜನ ಸೇರಿದ್ದಾರೆ ಅಂತ ನೋಡಿ ಸಂಧಿ ಎಲ್ಲರನ್ನೂ ಇದು ಮಾಡಿ. ನಾವು ಚಿಕ್ಕವರಲ್ಲ, ಸಂಧಿಲಿ ಹೋಗಿ ಮುಂದೆ ಹೋಗಿ ನಿಂತ್ಕೊಂಡೆ. ನಿಂತಾಗ ಒಂದು ಬಿಳಿ ಚಡ್ಡಿ ಬಿಳಿ ಅಂಗಿ ಬನೀನ್ ಹಾಕ್ಕೊಂಡು ಅಖಾಡದಲ್ಲಿ ಒಂದು ಕುಸ್ತಿ ಆಕಾಡದ ಮೇಲೆ ಗುರುಗಳು ಸೂರ್ಯ ನಮಸ್ಕಾರವನ್ನು ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು ನೋಡಿ, ಏನಿದು ಈ ರೀತಿ ಇದೆಯಲ್ಲ, ಏನು ಇದು, ಯಾವುದು ಅಭ್ಯಾಸ, ಏನು ಮಾಡ್ತಾ ಇದ್ದಾರೆ ಇವರು. ಅವಾಗ ಹಿಂಗೆ ಯೋಗಾಸನ ಈ ಥರ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಸೂರ್ಯ ನಮಸ್ಕಾರ ಅದು ಮಾಡೋದ್ರಿಂದ ಆಯುಷ್ ವೃದ್ಧಿ ಆಗುತ್ತೆ, ಚೆನ್ನಾಗಾಗತ್ತೆ, ಆರೋಗ್ಯವನ್ನು ಪಡಿಬೋದು, ಮತ್ತು ಓದಲಿಕ್ಕೂ ಕೂಡ, ಮತ್ತು ನಮ್ಮ ಈ ನೆನಪಿನ ಶಕ್ತಿ ಚೆನ್ನಾಗಾಗತ್ತೆ, ಮತ್ತು ಮಕ್ಕಳಿಗೂ ಇದು ತುಂಬ ಒಳ್ಳೆಯದು, ಇಡೀ ಶರೀರಕ್ಕೆ ಆರೋಗ್ಯವನ್ನು ಕೊಡುತ್ತೆ, ಆ ರೀತಿ ಹೇಳ್ತಾ ಇದ್ರು. ನನ್ನ ಕಿವಿಗೂ ಬಿತ್ತು. ಹಾಗಾದರೆ ಇದು ತುಂಬ ಒಳ್ಳೆಯ ಕಲೆ ಅಲ್ವಾ?
1: ಇದೇನು ಓದ್ತಾ ಇದ್ರಿ ಆಗ?
0: ಆಗ 8ನೇ ತರಗತಿ ಓದ್ತಾ ಇದ್ದೆ ನಾನು. 8ಕ್ಕೆ ಇನ್ನೂ ಜಾಯಿನ್ ಆಗಿದ್ದೆ ಅಷ್ಟೇ, ಹೈಯರ್ ಪ್ರೈಮರಿ 7ನೇ ಕ್ಲಾಸ್ ಮುಗಿಸಿ 8ಕ್ಕೆ ಹೋಗ್ತಾ ಇದ್ದೆ ಆಗ ಆ ಸಂದರ್ಭದಲ್ಲಿ. ಆವಾಗ ನನಗೆ ಇದನ್ನು ನೋಡಿದಾಗ ಕಲಿಬೇಕು ಈ ವಿದ್ಯೆಯನ್ನು ಅಂತ ಕುತೂಹಲ ಮೂಡಿತು. ಅದು ಮನಸ್ಸಿನಲ್ಲಿ ಇಟ್ಕೊಂಡಾಗ ಎಲ್ಲಿ ಹೋಗ್ಬೇಕು ಇವ್ರನ್ನ ಕಲಿಯೋಕ್ಕೆ? ನಾವಿಲ್ಲಿ ಚಿಕ್ಕವರು, ಆವಾಗ ತುಂಬ ಬಡತನ, ಏನೂ ನಮ್ಮ ಹತ್ರ ಇಲ್ಲ, ನಾವೆಲ್ಲ ನೆರಕೆ ಮನೆಯಲ್ಲಿದ್ದವರು. ಮನೆಯಲ್ಲಿ ಒಂದು ವಿದ್ಯುತ್ ದೀಪನೇ ಇಲ್ಲ, ಬುಡ್ಡಿ ದೀಪದಲ್ಲೇ ಇರ್ತಾ ಇದ್ವಿ. ನಾವು ಓದೋದೆಲ್ಲ ಎಲ್ಲ ಪಾರ್ಕ್ಗಳಲ್ಲಿ, ಕಾಲೇಜ್ ತನಕ ನಾವು ಓದಿದ್ದೇ ಬೀದಿ ದೀಪದಲ್ಲಿ. ಆ ಲೈಟ್ ಕಂಬದ ಕೆಳಗಡೆ ಒಂದು ಗೋಣಿ ಚೀಲನ ಹಾಕ್ಕೊಳ್ಳೋದು, ರಾತ್ರಿ 10 ಗಂಟೆವರೆಗೂ ಓದೋದು, ಮತ್ತು ಬೆಳಗ್ಗೆ 4 ಗಂಟೆಗೆ ಹೇಳೋದು ಅಭ್ಯಾಸ, ಇವೆಲ್ಲ ಮುಗಿಸ್ಕೊಂಡು ಶಾಲೆಗೆ ಹೋಗೋದು. ಹಾಗೆ ನಮ್ಮ ದಿನಚರಿ ಪ್ರಾರಂಭ ಆಗ್ತಿತ್ತು. ಅಂಥ ಕಷ್ಟದ ದಿನಗಳಲ್ಲಿ ನಮಗೆ ಲೈಬ್ರರಿಗಳೇ ನಮ್ಮ ಬಂಡವಾಳ, ಜ್ಞಾನ ಬಂಡವಾಳ. ನಮಗೊಂದು ಪುಸ್ತಕ ಕೊಂಡ್ಕೊಳ್ಳಿಕ್ಕೂ ಆಗ್ತಿರಲಿಲ್ಲ. ಆಗ ಲೈಬ್ರರಿಗೆ ಹೋಗ್ತಾ ಇದ್ವಿ, ಯಾವ್ದು ಬೇಕಾದ ತಗೊಳ್ತಾ ಇದ್ವಿ, ಪಾರ್ಕಿಗೆ ಹೋಗಿ ಅದನ್ನೆಲ್ಲ ನೋಟ್ಸ್ ಮಾಡಿಕೊಂಡು ಮತ್ತೆ ಲೈಬ್ರರಿಗೆ ಹೋಗಿ ಕೊಡ್ತಾ ಇದ್ವಿ. ಹೀಗೆ ಮಾಡಿಕೊಂಡು ನಾವು ನಮ್ಮ ತಂದೆ ತಾಯಂದರಿಗೆ ಓದಲಿಕ್ಕೆ ಏನೂ ಕಷ್ಟ ಕೊಡಲಿಲ್ಲ ನಾವು ಅವಾಗ. ಯಾಕಂದರೆ ಬೆಳಗ್ಗೆ ಕ್ಲಾಸ್ ಪ್ರಾರಂಭವಾಗುವ ಮೊದಲು ಕೆಲಸಕ್ಕೆ ಹೋಗ್ತಾ ಇದ್ವಿ. ನಾನು ನಮ್ಮ ಅಕ್ಕ ಎಮ್ಮೆ ಮೇಯಿಸ್ತಾ ಇದ್ವಿ, ಆಕಳುಗಳನ್ನು ಮೇಯಿಸ್ತಾ ಇದ್ವಿ. 9 ಗಂಟೆವರೆಗೂ ಒಂದು 4-5 ಆಕಳುಗಳನ್ನೆಲ್ಲ ಆವರ್ಗೆರೆ ಅಂತ ಇದೆ, ಅಲ್ಲಿವರೆಗೂ ಅದನ್ನೆಲ್ಲ ತಗೊಂಡೋಗಿ ವಾಪಸ್ ಮತ್ತೆ ಹಟ್ಟಿಗೆ ಬಿಟ್ಟು ನಾವು ಶಾಲೆಗೆ ಹೋಗ್ತಾ ಇದ್ವಿ. ಸಂಜೆ ಆದ ಕೂಡಲೇ ನಾನು ಟೈಲರಿಂಗ್ ಕಲಿತಾ ಇದ್ದೆ, ಕಾಜಗುಂಡಿ ಮಾಡ್ತಾ ಇದ್ದೆ. ಸೊ ಅಲ್ಲಿ ವಾರಕ್ಕೆ ಒಂದು 2 ರೂಪಾಯಿ 1 ರೂಪಾಯಿ ಕೊಟ್ಟರೆ ಭಾರಿ ಖುಷಿ ಆಗೋದು.
1: ಹೌದು,
0: 1 ರೂಪಾಯಿಗೂ ಅಷ್ಟು ಬೆಲೆ ಇತ್ತು ಅವಾಗ. ನಮಗೆ ಅದು 100 ರೂಪಾಯಿ ನೋಟ್ ಸಿಕ್ಕ ಹಾಗೆ ಅಷ್ಟು ಖುಷಿ ಆಗೋದು. ಅದರಲ್ಲೇ ನಾವು ಜೋಡಿಸ್ಕೊಂಡು ಪುಸ್ತಕಗಳನ್ನು ತಗೊಂಡು ಮುಂದೆ ವರ್ಷಕ್ಕೆ ಒಂದೇ ಬಟ್ಟೆ ಇರ್ತಿತ್ತು ನಮಗೆ, ಶಾಲೆದೇನು ಡ್ರೆಸ್ ಇತ್ತು ಅದೇ, ಅದನ್ನೇ ಹೊಲಿಯೋದು ಹಾಕ್ಕೊಳ್ಳೋದು. ಅಂತ

0: ಆ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಓದು ಮುಗಿಸಿದಂಥವರು ಈಗಿನ ಕಾಲಕ್ಕೆ ಬಿಡಿ, ಈಗ ಎಲ್ ಕೆ ಜಿಗೆ 2 ಲಕ್ಷ 5 ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಈಗಿನ ವಿದ್ಯಾಭ್ಯಾಸವೂ ಬೇರೆ. ಅಂದರೆ ಆ ಒಂದು ಸ್ಥಿತಿಯಲ್ಲಿ ಬಂದದ್ದಕ್ಕೇನು, ನಮಗೆ ಒಳ್ಳೆಯ ಗುರುವಿನ ಸಂಪರ್ಕ ಆಯಿತು. ಗುರುವಿನ ಸಂಪರ್ಕ ಆಗಿದ್ದು ಒಂದು ಬಹಳ ಸೋಜಿಗ. ಮಲ್ಲಾಳಿಹಳ್ಳಿ ನಾನು ನೋಡೇ ಇಲ್ಲ, ಎಷ್ಟು ದೂರ ಇದೆ ಗೊತ್ತಿಲ್ಲ. ಹೀಗೆ ಅಲ್ಲಿ ನಮ್ಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಜೆ ಕಾಳಪ್ಪನವರು, ಎ ರಾಮಸ್ವಾಮಿ ಅವರು, ಮತ್ತು ವಿಠಲ್ ದಾ ಶೆಣೆ ಅವರು, ಹೀಗೆ ಅನೇಕ ನಮ್ಮ ಗುರುಗಳ ಶಿಷ್ಯಂದರು ಅಲ್ಲಿ ಕ್ಲಾಸ್ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗಿ ಅವ್ರನ್ನ ಭೇಟಿಯಾದೆ. ಅವಾಗ ಅವ್ರೇನು ಮಾಡಿದರು, ಮಲ್ಲಾಡಿಹಳ್ಳಿ ಕರ್ಕೊಂಡೋದ್ರು.
1: ಅವರು
0: ಕರ್ಕೊಂಡೋದ್ರು. ಈಗ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಕರ್ಕೊಂಡೋದ್ರು, ಸ್ವಾಮಿಗಳನ್ನು ಪರಿಚಯ ಮಾಡಿಸಿದರು. ಏ ಇವರು ಇವೊಂದು ಹೀಗೆ ಈ ಊರು ಅಂತ. ಅವಾಗ ಅವರಿಗೆ ಏ ನಮ್ಮೂರನ್ನೇ ನೀನು ಬಾ ಬಾ ಅಂತೇಳಿ ಭಾಳ ಖುಷಿಪಟ್ಟು ಹೆಗಲ ಮೇಲೆ ಕೈ ಹಾಕ್ಕೊಂಡು ಆಮೇಲೆ ನಿನಗೆ ಸಮಯ ಆದಾಗೆಲ್ಲ ಬಾ ಅಂತ ಹೇಳಿದ್ರು. ನಾನು ಇವರಿಗೆಲ್ಲ ಗೊತ್ತಿಲ್ಲದಾಗ ನಾನೇ ಭಾನುವಾರ ಶನಿವಾರ ಅಲ್ಲಿ ಹೋಗ್ತಾ ಇದ್ದೆ. ಹೋಗಿ ಅವರು ಸೋಮವಾರ ತುಂಬ ಬ್ಯುಸಿ ಇರ್ತಾ ಇದ್ರು, ಯಾಕಂದರೆ ಔಷಧಿ ಕೊಡೋ ದಿನ ಅದು. ಶನಿವಾರ ಭಾನುವಾರ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬಂದು ಮಲ್ಕೊಳ್ತಾ ಇದ್ರು. ಹಿಂದಿನ ದಿವಸ ಬಂದು ಮಲ್ಕೊಂಡು ಮಾರೇ ದಿವಸ ಔಷಧಿ ತೊಗೊಂಡು ಹೋಗ್ತಾ ಇದ್ರು. ಪ್ರತಿ ಸೋಮವಾರ ಅವಾಗ ಔಷಧಿ ಕೊಡ್ತಾ ಇದ್ರು ಅವರು. ಅದಕ್ಕೆ ನಾನು ಯಾರು ಜನನಲ್ಲಿ ನಿಲ್ಲಿಸೋದು ಇದು ಮಾಡೋದು ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ತುಂಬ ಖುಷಿ ಪಡೋರು. ಹಾಗೆ ಅವರ ನನ್ನ ನೆಂಟು ಬೆಳೀತು. ಅವರು ಸ್ವಂತ ಉಳಿದುಕೊಳ್ಳುವ, ಸಾಧನೆ ಮಾಡುವ, ಧ್ಯಾನ ಮಾಡುವ ಕೊಠಡಿ ಕರ್ಕೊಂಡು ಹೋಗಿ ನನಗೆ ಪ್ರಾಣಾಯಾಮಗಳನ್ನು ಕಲಿಸಿದ್ರು ಅವರು. ಉಸಿರಾಟದ
1: ಕಲೆಗಳನ್ನು.
0: ಹೌದೌದು.
1: ಎಷ್ಟು ದಿನ ನೆನೆಸಿದ್ರು?
0: ತುಂಬ ಇರ್ತಾ ಇದ್ದೆ ನಾನು. ಯಾವಾಗ ನನಗೆ ಸಮಯ ಇರ್ತಿತ್ತೋ ಎಲ್ಲ ಅಲ್ಲೇ ಹೋಗ್ತಿದ್ದೆ, ಇರ್ತಾ ಇದ್ದೆ. ಮತ್ತು ಅವರು ಅಕ್ಟೋಬರ್ ತಿಂಗಳಲ್ಲಿ ಶಿಬಿರ ಮಾಡ್ತಾ ಇದ್ರು, ಆ ಶಿಬಿರಗಳಲ್ಲೂ ಹೋಗ್ತಾ ಇದ್ದೆ. ತುಂಬ ಅವರಿಂದ ಕಲ್ತಿದ್ದೀನಿ,
1: ಹತ್ತಿರದ ಒಡನಾಟ ಇದೆ.
0: ಹೌದು ಹೌದು. ಕೊನೆಯವರೆಗೂ 95ನೇ ಇಸ್ವಿವರೆಗೂ ನಾನು ತುಂಬ ಒಳ್ಳೆ ಇದರಲ್ಲಿ ಇದ್ದವನು ಅವ್ರ ಜೊತೆಗೆ. ಅವರ ಎಲ್ಲ ಅವ್ರ ಸಾಧನೆ ಏನು, ಅವರ ಪ್ರತಿನಿತ್ಯ ಅವ್ರು 3:30 ಹೇಳ್ತಾ ಇದ್ರು. 108 ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದ್ರು ಗುರುಗಳು
1: ಪ್ರತಿದಿನ.
0: ಹೌದು, ಅದನ್ನ ನೋಡ್ಲಿಕ್ಕೆ ಒಂದು ಸೋಜಿಗ. ಅದನ್ನ ನೋಡೇ ನಾವು ಕಣ್ಣನ್ನು ತುಂಬಿಕೊಳ್ತಾ ಇದ್ವಿ, ಅಷ್ಟು ಖುಷಿ ನಮಗೆ. ಅದನ್ನ ನೋಡಿಯೇ ನಾವು ಎಷ್ಟೋ ಇನ್ನೂ ನಾವು ಸಾಧನೆ ಎಷ್ಟು ಮಾಡಬೇಕು ಅನ್ನೋದ ಒಂದು ಸ್ಫೂರ್ತಿಯಾಗಿ ನಾವು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ವಿ. ಅವಾಗೆಲ್ಲ ಚಿಕ್ಕ ವಯಸ್ಸು, ಅವಾಗೆಲ್ಲ ಸ್ಪರ್ಧೆಗಳು ನಡೀತಾ ಇತ್ತು. ಯೋಗದ ಬಗ್ಗೆ ಅಷ್ಟು ಕಾಳಜಿ ಜನಕ್ಕೆ ಅಷ್ಟು ಗೊತ್ತೇ ಇರಲಿಲ್ಲ ಅವಾಗ. ಯೋಗದ ಬಗ್ಗೆ ಇದ್ದಂತಹ ಒಂದು ಇದೇ ಬೇರೆ ಅವಾಗ. ಅಂದ್ರೆ ಬರೇ ಸಾಧು ಸನ್ಯಾಸಿಗಳಷ್ಟೇ ಮಾಡಬೇಕು, ಬೇರೆ ಸಾಮಾನ್ಯವಾಗಿ ಜನರು ಮಾಡಲಿಕ್ಕಿದು ಕಷ್ಟ ಆಗತ್ತೆ, ಅವರಿಗಿದು ಅಲ್ಲ ಅನ್ನೋ ಒಂದು ಮಡಿವಂತಿಕೆ ಇತ್ತು. ಅಂಥ ಮಡಿವಂತಿಕೆ ಕಾಲದಲ್ಲಿ ನಾವೆಲ್ಲ ಅಭ್ಯಾಸವನ್ನು ಕಲಿತವರು. ಆಗ ತುಂಬ ವಿರಳ ಅಭ್ಯಾಸವನ್ನು ಕಲಿಯೋರು ಮತ್ತು ಸಾಧನೆ ಮಾಡೋರು ಅಂಥ ಸಂದರ್ಭದಲ್ಲಿ. ಆವಾಗೇನು ಇವಾಗಿನ ಥರ ವಾಟ್ಸಪ್ ಇರಲಿಲ್ಲ, ಮೀಡಿಯಾ ಇರಲಿಲ್ಲ, ಫೋನ್ಗಳಿರಲಿಲ್ಲ, ಲ್ಯಾಂಡ್ ಫೋನ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇವಾಗ ವಿಡಿಯೋಗಳು ಬಂದಿದೆ, ಮೊಬೈಲ್ಗಳು ಬಂದಿದೆ, ಅನೇಕ ಸಾಧನಗಳು ಬಂದಿದೆ, ಈಗ ಜನರಿಗೆ ಹತ್ತಿರವಾಗ್ತಾ ಇದೆ ಎಲ್ಲ. ಹಾಗಾಗಿ ಇವತ್ತು ವಿಶ್ವ ಯೋಗ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ 197 ರಾಷ್ಟ್ರಗಳು ಇವತ್ತು ಯೋಗಮಯವಾಗ್ತಾ ಇದೆ. ನಾಳೆ ಅದನ್ನು ನಾವೆಲ್ಲ ಕಣ್ಣು ತುಂಬಿಕೊಳ್ಬಹುದು.
1: ನನಗೆ ಒಂದು ಸಂತೋಷದ ಸಂಗತಿ ಏನು ಅಂತ ಅಂದರೆ, ಚಿತ್ರದುರ್ಗದಲ್ಲೇ ಯೋಗ ಹುಟ್ಟಿದ್ದೇನೋ ಅನ್ನುವಂಥ ಒಂದು ಯಾಕೆಂದರೆ ರಾಘವೇಂದ್ರ ಗುರೂಜಿಗಳನ್ನು ನೋಡಿದಾಗ ಅಂಥ ಒಬ್ಬ ವ್ಯಕ್ತಿ ತಿರುಕಾ ಅನ್ನುವಂಥ ಒಂದು ಹೆಸರಿನಿಂದ ಇಷ್ಟು ಪ್ರಸಿದ್ಧಿಯನ್ನು ಪಡೆದು ಯಾರೆಲ್ಲ ಈಗ ಯೋಗವನ್ನು ಕಲಿತು ಇಷ್ಟೊಂದೆಲ್ಲ ಹೆಸರನ್ನು ಪಡೆದಿದ್ದಾರೆ, ಅವರೆಲ್ಲರೂ ಕೂಡ ಅವರ ಕೈ ಕೆಳಗಡೆ ಯೋಗವನ್ನು ಕಲ್ತಂಥವ್ರು ಅನ್ನುವಂಥದ್ದು ಅಷ್ಟು
0: ಅಂಶ ಅದು. ಯಾಕೇಳಿದ್ರೆ ಮಲ್ಲಾಡಿಹಳ್ಳಿಯ ಸುತ್ತಮುತ್ತಲಿರುವ ಎಲ್ಲ ಅಲ್ಲಿ BPED ಇದನ್ನು ಇಡೀ ಕರ್ನಾಟಕದಲ್ಲೇ No.1 ಅದು, ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದು. ಅಲ್ಲಿ ಅಲ್ಲಿ ಕಲ್ತವರು ಮನೆಗೆ ಒಬ್ಬೊಬ್ರು ಇಬ್ಬೊಬ್ರು ಟೀಚರ್ಸ್ ಆಗಿದ್ದಾರೆ.
1: ನಿಜ,
0: ತುಂಬಾ ಜನ ಶಿಕ್ಷಕರಾಗಿದ್ದಾರೆ. ಮತ್ತೆ ಯೋಗವನ್ನು ಅಷ್ಟೇ ಚೆನ್ನಾಗಿ ಕಲಿತು 100+ ಮಂದಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಜಗ್ಗಿ ವಾಸುದೇವರು ಅವ್ರ ಹತ್ರ ಕಲ್ತವರು, ನಮ್ಮ ಜೊತೆಗಿದ್ದ ನಾರಾಯಣ ಸ್ವಾಮೀಜಿ ಅವರು, ಅನೇಕ ಹಿರಿಯರು ಕೂಡ ಅವ್ರ ಹತ್ರ ಕಲ್ತು ಒಳ್ಳೆಯ ಒಂದು ಸಾಧನೆ ಮಾಡಿ ಒಂದು ಜಗತ್ ಪ್ರಸಿದ್ಧಿಯನ್ನು ಅನೇಕ ಸಾಧಕರು ನಮ್ಮ ಜೊತೆಗಿದ್ದಾರೆ.
1: ನಿಜ. ಯಾಕೆ ಅಂತ ಹೇಳಿದ್ರೆ ಆವಾಗಿನ ಕಾಲಕ್ಕೆ ಮೈಸೂರು ಅರಮನೆಯಲ್ಲಿದ್ದಂತಹ ಕೆಲವರು ಕೂಡ ಇಲ್ಲಿ ಬಂದು ಯೋಗ ಕಲ್ತಂತವರು ಅನ್ನುವಂಥದ್ದು
0: ಸತ್ಯ. ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿಯೇ ಗುರುಗಳು ಈ ಒಂದು ಮಠವನ್ನ ಆಶ್ರಮವನ್ನು ಕಟ್ಟಿದವರು. ಅಲ್ಲಿ ಅವರು ಒಂದು ಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ರಾಜಕೀಯಕ್ಕೆ ಪ್ರವೇಶವಿಲ್ಲ, ಇಲ್ಲಿ ಸಾಧನೆಗಷ್ಟೇ, ಅಂದ್ರೆ ಯಾವುದೇ ರಾಜಕೀಯವನ್ನು ಇಲ್ಲಿ ತರಬೇಡಿ, ಇಲ್ಲಿ ಒಂದು ಉತ್ತಮವಾದ ಸಂಸ್ಕಾರ. ಮತ್ತು ಮಕ್ಕಳಿಗೆ ಅನಾಥ ಮಕ್ಕಳನ್ನು ಸಾಕ್ತಾ ಇದ್ರು ಅವರು, 100+ ಮಕ್ಕಳನ್ನು ಸಾಕ್ತಾ ಇದ್ರು ಬರೇ ಜೋಳಿಗೆಯಲ್ಲೇ. ಖಾಲಿ ಇದ್ದ ಒಬ್ಬ ಸಾಕವ ಎನ್ನುವ ಒಂದು ಅಮ್ಮ ಸಣ್ಣ ಜಮೀನನ್ನು ಕೊಟ್ಟಿದ್ದು, ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರು. ಅಂತಹ ಸಣ್ಣ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಿದ್ದ ಅಜ್ಜಿ ಒಂದು ಸಣ್ಣ ಜಾಗವನ್ನು ಕೊಟ್ಟರು. ಆ ಜಾಗದಲ್ಲಿ ಅವರಿದ್ದು ಅಲ್ಲಿ ಸಾಧನೆ ಮಾಡಿ ಒಂದು ಕರ್ಮಭೂಮಿಯೇ ಅದು. ಇಡೀ ಒಂದು ಪ್ರಪಂಚಕ್ಕೆ ಒಂದು ಮಾದರಿಯವಾದ ಅಂತಹ ಒಂದು ನಿಷ್ಕಾಮ ಯೋಗಿ ಇವತ್ತಿನ ಒಂದು ದಿನಮಾನಗಳಲ್ಲಿ ಯಾರು

0: ಸಾಧ್ಯವಿಲ್ಲ ಸಿಗ್ಲಿಕ್ಕೆ ನಿಮಗೆ. ಭೂತ್ ಕನ್ನಡಿ ಹಾಕಿ ಹುಡುಕಿದ್ರೂ ಸಿಗ್ಲಿಕ್ಕಿಲ್ಲ. ಅಂಥ ಒಂದು ಮೇಧಾಶಕ್ತಿ ಉಳ್ಳವರು, ಅಂಥ ಒಂದು ಇಚ್ಛಾಶಕ್ತಿ ಉಳ್ಳವರು, ಅಂಥ ದೇಶ ಪ್ರೇಮ ಉಳ್ಳವರವರು, ಅಂತಹ ಯೋಗಿಗಳು, ಮಹಾಯೋಗಿಗಳು ಇನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಅವರೇ ಬರೆದಂತ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೇನೆ, ನಡೆದಾಡಿಕೊಂಡು ಅವರು ಭಾರತವನ್ನ ಪೂರ್ತಿಯಾಗಿ ಸುತ್ತಿದವರು ಅನ್ನುವಂಥದ್ದು ಕೂಡ.
0: ಜೋಳಿಗೆ ಪವಾಡವನ್ನು ನೀವು ಓದಿಬಿಟ್ರೆ ಒಂದು ಉತ್ತಮವಾದ ಮನುಷ್ಯನಾಗಿ ನೀವು ಬದಲಾವಣೆ ಆಗ್ತೀರಾ. ಮಾನವನಿಂದ ದೇವಮಾನವನಾಗ್ಲಿಕ್ಕೆ ಆ ಜೋಳಿಗೆ ಪವಾಡ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಅದೊಂದು ಪುಸ್ತಕವನ್ನು ಓದಿ. ಇವತ್ತಿಗೂ ಕೂಡ ಗ್ರಹ ವೈದ್ಯ ಅಂತ ಒಂದು ಪುಸ್ತಕ ಇದೆ, ಸ್ವಯಂ ವೈದ್ಯ ಅಂತ ಒಂದು ಪುಸ್ತಕ ಇದೆ. ಅದನ್ನು ಇವತ್ತಿಗೂ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ಗಳಲ್ಲಿ, ಆಯುರ್ವೇದಿಕ್ ಕಾಲೇಜ್ಗಳಲ್ಲಿ ಅದನ್ನ ಓದೇ ಓದ್ತಾರೆ. ಅದನ್ನ ಒಂದು ಭಗವದ್ಗೀತೆ ರಾಮಾಯಣವನ್ನು ಎಷ್ಟು ಶ್ರೇಷ್ಠವಾಗಿ ನೋಡ್ತೇವೋ ಅಷ್ಟೇ ಶ್ರೇಷ್ಠವಾಗಿ ಆ ಸ್ವಯಂ ಆ ಒಂದು ಸ್ವಯಂ ವೈದ್ಯ ಎನ್ನುವ ಪುಸ್ತಕವನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಒಂದು ಮಹತ್ ಗ್ರಂಥವನ್ನ ಅವರು ಆಯುರ್ವೇದ ಶಾಸ್ತ್ರದಲ್ಲಿ ಕೊಟ್ಟು ಹೋಗಿದ್ದಾರೆ ನಮಗೆ.
1: ಹೌದು, ನನಗೆ ಈಗ ಅನ್ನಿಸ್ತಾ ಇದೆ. ಹಾಗಾದ್ರೆ ನೀವು ಅಲ್ಲಿ ಏನನ್ನ ಮಾಡಿದ್ರಿ, ಹೇಗೆ ನೀವು ಯೋಗಕ್ಕೆ ಅಡಿಕ್ಟ್ ಆಗಿದ್ರಿ ಅನ್ನುವಂಥದ್ದು, ಅದೆಲ್ಲ ಆದಮೇಲೆ ಏನೆಲ್ಲ ನೀವು ಎಜುಕೇಶನ್ ಅನ್ನ ಮಾಡಿಕೊಂಡ್ರಿ ಅಂತ.
0: ಸಾಮಾನ್ಯವಾಗಿ ನಾವು ಹೈಸ್ಕೂಲು ಮಟ್ಟದವರೆಗೆ, ಕಾಲೇಜ್ ಓದುವವರೆಗೆ, ಕಾಲೇಜು ಸೆಕೆಂಡ್ ಪಿ ಯು ಆಲ್ರೆಡಿ ನಾನು ಏನು ಇದು ಫಸ್ಟ್ ಇಯರ್ ಬಿ ಕಾಮ್ ಓದುವ ತನಕ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಭಾಗವಹಿಸಿ ಪ್ರೈಸ್ ಬರ್ತಾ ಇತ್ತು, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು, ಹಾಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಅವು ಒಂದು 9 ಬಾರಿ 10 ಬಾರಿ
1: ಇದ್ಕೊಂಡೇ
0: ಅಂದ್ರೆ ಅವರ ಸಂಪರ್ಕದಲ್ಲಿ ಇದ್ದುಕೊಂಡು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಅವಾಗ ಒಳ್ಳೊಳ್ಳೆ ಆಸನಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿದ್ವಿ. ನಾವು ತುಂಬಾ ಕ್ಲಿಷ್ಟಕರವಾದ ಅಭ್ಯಾಸ, ಪ್ರತಿ ದಿವಸ ನಾವು ಬೆಳಗ್ಗೆ 4 ಗಂಟೆ ಸಂಜೆ 4 ಗಂಟೆ ಅಭ್ಯಾಸ ಮಾಡ್ತಾ ಇದ್ವಿ. ನಿರಂತರವಾದ ಅಭ್ಯಾಸ ಮಾಡ್ತಾ ಇದ್ವಿ. ಆ ರೀತಿ ಮಾಡಿದಾಗ ನಮಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಬರ್ತಾ ಇತ್ತು. ಅವಾಗ ದೊಡ್ಡ ದೊಡ್ಡ ಕಾಂಪಿಟೇಷನ್ಗಳಲ್ಲಿ ಹೋದಾಗ ಒಳ್ಳೊಳ್ಳೆ ಪ್ರೈಸ್ ಬರೋದು, ಅವ್ರ ಹತ್ರ ಮೆಡ್ಲೋಗಿ ತೋರಿಸ್ತಾ ಇದ್ವಿ. ಮೆಡ್ಲೋಗಿ ತೋರಿಸಿದಾಗ ಒಂದು ಕ್ಷಣ ಖುಷಿ ಪಡೋರು, ಆಮೇಲೆ ಬಯ್ಯೋರು. ನೀ ಸ್ಪರ್ಧೆಗಳಲ್ಲಿ ಯೋಗಕ್ಕೆ ಸ್ಪರ್ಧೆ ಇರಬಾರ್ದು, ಸ್ಪರ್ಧೆಗೆ ಯಾಕೆ ಹೋಗ್ತೀಯಾ, ಸ್ಪರ್ಧೆಗೆ ಹೋಗ್ಬೇಡ, ನೀನು ಹುಟ್ಟಿರೋದೇ ಬೇರೆದಕ್ಕೋಸ್ಕರ, ನಿನ್ನ ಜೀವನವನ್ನು ಮುಡುಪಾಗಿಡೋದೇ ಬೇರೆದಕ್ಕೋಸ್ಕರ, ನೀನು ಅದಕ್ಕೆ ಹೋಗ್ಬೇಡ, ನಿನ್ನ ಕರ್ತವ್ಯ ಬೇರೆ ಇದೆ, ನೀನು ಇದನ್ನು ಸಾರ್ವತ್ರಿಕ ವಲಯದಲ್ಲಿ ನಿನ್ನ ಯೋಗಾಭ್ಯಾಸವನ್ನು ಹೇಳ್ಕೊಡು, ಶಿಬಿರಗಳನ್ನು ಮಾಡು, ಒಳ್ಳೆಯ ಹೆಸರು ಬರುತ್ತೆ ನಿನಗೆ, ಮತ್ತು ನೀನು ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಪರಿಣಾಮ ಇದಾಗ್ತೀಯ, ಒಳ್ಳೆಯ ಗುರುತಿಸ್ತಾರೆ ನಿನ್ನನ್ನು, ಮತ್ತು ಗುರುಸ್ಥಾನದಲ್ಲಿ ನೀನು ಬೆಳೀತೀಯ, ಅದಕ್ಕೋಸ್ಕರ ನೀನು ಶಿಬಿರಗಳನ್ನು ಮಾಡು, ಅಲ್ಲಿ ನಿನ್ನ ಯೋಗದ ಜ್ಞಾನವನ್ನು ಹಂಚು ಅಂತ ಹೇಳಿದಾಗ ನಾನೇನು ಮಾಡಿದೆ, ನಿಧಾನವಾಗಿ ಶಿಬಿರಗಳನ್ನು 1980 ಪ್ರಥಮ ಶಿಬಿರವನ್ನು ದಾವಣಗೆರೆಯಲ್ಲಿರೋ ಇದು ಮಹಿಳಾ ಕಾಲೇಜಲ್ಲಿ ಮಾಡಿದೆ. ಸೀತಮ್ಮ ಬಾಲಿಕೆಯರ ಪ್ರೌಢಶಾಲೆಯಲ್ಲಿ 1 30 ದಿವಸಗಳ ಶಿಬಿರ ಮಾಡಿದೆ. ಅಲ್ಲಿಂದ ಶುರುವಾಯಿತು ನನ್ನ ಶಿಬಿರಗಳ ಪ್ರಯಾಣ.
1: ಅಂದ್ರೆ ಯೋಗವನ್ನ ಹಂಚುವ ರೀತಿಯನ್ನು ಕೂಡ ಕಲಿಸ್ಕೊಟ್ಟಿದ್ದಾರೆ,
0: ಹೇಳಿಕೊಟ್ರು. ಆಗ ಶಿಬಿರಗಳನ್ನು ಮಾಡ್ತಾ ತುಂಬಾ ಕಡೆ ಹೋದೆ, ಇಡೀ ದೇಶಗಳನ್ನು ಸುತ್ತಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟೆ, ಹಾಗೆ ಅನೇಕ ಮಂದಿ ಇದನ್ನ ಮಾಡ್ತಾ, ನನಗೂ ಖುಷಿ ಆಯ್ತು. ಆಮೇಲೆ ನಾನು ಶಿಬಿರ ಮಾಡ್ತಾ ನಾನು ಕಲಿತಾ ಹೋದೆ, ಯಾವ್ದನ್ನು ಹೇಳ್ಕೊಡ್ಬೇಕು, ಯಾವ್ದು ಹೇಳ್ಕೊಟ್ರೆ ಚೆನ್ನಾಗಿ, ಅದನ್ನ ಸರಳೀಕರಿಸ್ತಾ ಹೋದೆ. 15 ದಿವಸಕ್ಕೆ ಕೇಳಿಸ್ಕೊಂಡೆ. ಆಮೇಲೆ ಜನಕ್ಕೆ ಏನು ಅಂದರೆ, ಇವತ್ತಿನ ತುಂಬ ಧಾವಂತ ಬದುಕು, ತಿಂಗಳುಗಟ್ಟಲೆ ಬರಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗತ್ತೆ. ಹಾಗಾಗಿ ನಾವು ಅದನ್ನು ಸರಳೀಕರಣ ಮಾಡಿಸಿ 15 ದಿವಸಕ್ಕೆ ತಂದ್ವಿ. 15 ದಿವಸದಿಂದ ಆಮೇಲೆ 1 ವಾರಕ್ಕೆ ತಂದ್ವಿ. ಅದರಲ್ಲಿ 2 ಥರದ ಶಿಬಿರಗಳನ್ನು ಮಾಡಿದ್ವಿ. 1 ಸರಳ ಯೋಗ ಶಿಬಿರ ಅಂತ ಮಾಡಿದ್ವಿ, ಇನ್ನೊಂದು ಚೈತನ್ಯ ಯೋಗ ಶಿಬಿರ ಅಂತ ಮಾಡಿದ್ವಿ. ಇದೆರಡು ಇವತ್ತಿಗೂ ತುಂಬ ಪ್ರಸಿದ್ಧವಾದಂಥ ಒಂದು ಶಿಬಿರದ ನಿಯಮಗಳು, ಅಷ್ಟು ಚೆನ್ನಾಗಿ ಪಾಪ್ಯುಲಾರಿಟಿ ಬಂದಿತ್ತು ಅದಕ್ಕೆ. ಆ ಚೈತನ್ಯ ಶಿಬಿರದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಮಕ್ಕಳಿಗೆ ಫೋಕಸ್ ಮಾಡ್ತಾ ಇದ್ವಿ, ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಮತ್ತು ಕಾಲೇಜಿನಲ್ಲಿ ಓದುವ ವ್ಯಾಸಂಗವನ್ನು ಮಾಡುವಂತಹ ಒಂದು ವಿದ್ಯಾರ್ಥಿನಿಯರಿಗೆ ಆ ಶಿಬಿರಗಳನ್ನು ಫೋಕಸ್ ಮಾಡ್ತಾ ಇದ್ವಿ, ಅಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ವಿ. ಸರಳ ಯೋಗ ಶಿಬಿರದಲ್ಲಿ ಮಕ್ಕಳಾದಿಯಾಗಿ ವಯಸ್ಸು ಇದು ಏನು ಏಜ್ಡ್ ಪರ್ಸನ್, ಇವತ್ತು ಈ ವರ್ಷ ನಾವು ಏನು ಥೀಮ್ ಇಟ್ಕೊಂಡಿದ್ದೀವಿ, ಆರೋಗ್ಯಕರ ಉದ್ಯಾಪಕ್ಕಾಗಿ ಯೋಗ ಅಂತ ನಾವು ಈ ವರ್ಷ ಏನು ಥೀಮ್ ಇಟ್ಕೊಂಡಿದ್ದೀವಿ ಯೋಗ 2026 ಯೋಗ ದಿನಾಚರಣೆಗೆ, ಆ ರೀತಿಯಾಗಿ ವೃದ್ಧಾಪ್ಯಕ್ಕೂ ನಾವು ಹೇಗೆ ಯೋಗವನ್ನು ಬಳಸಬಹುದು ಅನ್ನೋ ಸರಳವಾದ ಯೋಗವನ್ನು ಅಲ್ಲಿ ಅಳವಡಿಸಿದ್ವಿ. ಹಾಗೆ ಅದು ತುಂಬ ಪಾಪ್ಯುಲರ್ ಆಗಿ ಬಂತು. ಆಮೇಲೆ ನನಗೆ ಶಿಬಿರ ಮಾಡ್ತಾ ನಿಮಗೆಲ್ಲ ಗೊತ್ತಿದೆ, ಹೆಚ್ ಬಿ ಮಂಜುನಾಥ್ ಅಂತ ಒಬ್ಬರು ಇದ್ದಾರೆ, ಖ್ಯಾತ ಹಿರಿಯ ವ್ಯಂಗ್ಯಚಿತ್ರಕಾರರು, ಅವರು ನನಗೆ ಶಿಬಿರದ ಇಲ್ಲ ಈ ರೀತಿ ಜಾಗದಲ್ಲಿ ನೀನು ಮಾಡೋ ಒಂದು ಜಾಗ ತೋರಿಸಿದ್ರು ಅವರು. ಅಲ್ಲಿ ದಾವಣಗೆರೆಯಲ್ಲಿ ಕಾಟನ್ ಮಿಲ್ ಸಾಹುಕಾರದೊಂದು RH ಗೀತಾ ಮಂದಿರ ಅಂತ ತುಂಬ ಸೊಗಸಾದ ಒಂದು ಮಂದಿರ, ಅಲ್ಲಿ ನನಗೆ ಅವಕಾಶ ಕೊಟ್ಟರು, ಕೊಡಿಸಿದರು. ಅವ್ರ ಹತ್ರ ಕರ್ಕೊಂಡೋಗಿ, ವಿಶ್ವಣ್ಣವ್ರ ಹತ್ರ ಕರ್ಕೊಂಡೋಗಿ, ಇವ್ರು ಹಿಂಗೆ ಮಾಡ್ತಾರೆ ಇಲ್ಲಿ ಶಿಬಿರಕ್ಕೆ, ಇವರು ಉಚಿತವಾಗಿ ಶಿಬಿರ ಮಾಡ್ತಾರೆ, ನೀವು ಜಾಗ ಕೊಡಿ ಅಂತ. ಆವಾಗ ಅವರು ಆಯಿತು ತುಂಬ ಒಳ್ಳೆಯದು ಬನ್ನಿ ಅಂತೇಳಿ ಅವರು ಪ್ರತಿ ವರ್ಷನೂ ನಾನೇನಾದರೂ ಲೇಟ್ ಮಾಡಿದ್ರು ಕೂಡ ಅವ್ರು ನನಗೆ ನೆನಪು ಮಾಡ್ತಾರೆ, ಗುರುಗಳೇ ಜನ ಬಂದು ಕೇಳ್ತಾ ಇದ್ದಾರೆ ಯಾವಾಗ ಶುರು ಮಾಡ್ತೀರಾ ಶಿಬಿರ ಅಂತ

0: ಅವ್ರು ನನಗೆ ಫೋನ್ ಮಾಡ್ತಾ ಇದ್ರು. ಆಗ ನಾವು ಡೇಟ್ ಫಿಕ್ಸ್ ಮಾಡಿ ಮತ್ತೆ ಅನೌನ್ಸ್ ಮಾಡ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಅಲ್ಲಿ ಶಿಬಿರ ಪ್ರತಿ ವರ್ಷವೂ 3-4 ಶಿಬಿರಗಳು ಅಲ್ಲಿ ನಡೀತಾ ಇತ್ತು. ಆ ರೀತಿ ಶಿಬಿರಗಳನ್ನು ಮಾಡಿಕೊಂಡು ಅನೇಕ ಸಹಸ್ರಾರು ಮಂದಿಗೆ ನಾವು ಅಲ್ಲಿ ಯೋಗ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೇವೆ.
1: ಶಿಬಿರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಲ್ಲಾಡಿಹಳ್ಳಿಯ ಗುರುಗಳು ನಿಮ್ಮ ಹತ್ರ ಬಂದಿದ್ರಾ, ಏನು ಹೇಳ್ತಾ ಇದ್ರು ಅಂತಹ ಶಿಬಿರಗಳಲ್ಲಿ ಬಂದಾಗ ಅಂತ?
0: ಆಗ ಅವರು ನಾನು ಶಿಬಿರಗಳ ಮಾಡೋ ಅಷ್ಟೊತ್ತಿಗೆ ಅವರು ಸ್ವಲ್ಪ ಆಗ್ಲೇ 100
1: ಆದ್ರೂ ನೀವು ಹೋಗ್ತಾ ಇದ್ರಲ್ಲ, ಅವರ ಒಡನಾಟ ಇರ್ತಿತ್ತು,
0: ಇರ್ತಾ ಇತ್ತು.
1: ನೀವು
0: ಅವ್ರ ಜೊತೆಗೆ ಸೂರ್ದಾಸ್ತಿ ಅಂತ ಇದ್ರು,
1: ಹೌದು,
0: ಅವರ ಜೊತೆಗೆ ಆ ಗುರುಗಳು ನನ್ನ ಶಿಬಿರಕ್ಕೆ ಬಂದಿದ್ದಾರೆ. ಅವರು ಬಂದು ಆಶೀರ್ವಚನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ ಮುಂದುವರಿಸಿ ಅಂತ. ಆಮೇಲೆ ಅಷ್ಟೊತ್ತಿಗೆ ಅವರು 105-106 ಇದ್ರು. ಅಷ್ಟೊತ್ತಿಗೆ ಅವರು ಬೇರೆ ಬೇರೆ ಕಾರ್ಯದಲ್ಲಿ ತುಂಬ ಹೊರಗಡೆ ಹೋಗಬೇಕಾಯ್ತು. ಅದಕ್ಕೆ ನಾನೇ ಹಾಕೋ ನಿನ್ನಲ್ಲಿ ಯಾವತ್ತೂ ನಾನು ಇದ್ದೀನಿ, ನಾನೇ ಬರಬೇಕಾ ನಿನಗೆ, ನೀನು ಮಾಡಕೋ ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳೋರು. ನನ್ನನ್ನು ಕಾಯ್ಬೇಡ ನೀನು, ನಿನ್ನೊಳಗೆ ನಾನು ಇದ್ದೀನಿ, ನೀನು ಮುಂದುವರ್ಸ್ಕೊಂಡು ಹೋಗು ಅಂತ ಅಂತಹ ಒಂದು ಭರವಸೆಯನ್ನು ಕೊಡೋರು ಅವರು. ಅಂದರೆ ಆ ಒಂದು ಮಾತಿನಿಂದಲೇ ನಾವು ಸ್ಫೂರ್ತಿಗೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇದ್ವಿ. ಇವತ್ತಿಗೂ ಪ್ರತಿ ವರ್ಷ ತಿರುಕಾಶ್ರೀ ಎನ್ನುವ ಒಂದು ಪ್ರಶಸ್ತಿಯನ್ನು ಅವರ ಹೆಸರಲ್ಲಿ ನಾವು ನಮ್ಮ ಸಂಸ್ಥೆಯ ಮೂಲಕ ಕೊಡ್ತಾ ಇದ್ದೇವೆ.
1: ಹೌದು, ಏನದು ತಿರುಕಾಶ್ರೀ ಪ್ರಶಸ್ತಿ? ಅದು
0: ತಿರುಕಾಶ್ರೀ ಪ್ರಶಸ್ತಿ ಯಾರೆಲ್ಲ ಯೋಗ ಕ್ಷೇತ್ರದಲ್ಲಿ ತುಂಬ ಒಂದು ಪ್ರಾಮಾಣಿಕವಾಗಿ ಸೇವೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೋ ಮತ್ತು ಯೋಗ ಕ್ಷೇತ್ರದಲ್ಲಿ ಏನವರು ತಮ್ಮನ್ನು ತಾವು ಹೇಗೆ ತೊಡಸ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ, ಅಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ವರ್ಷಕ್ಕೊಮ್ಮೆ ಅವರ ಹೆಸರಲ್ಲಿ ಕೊಡುವಂಥದ್ದು. ಮತ್ತು ಅದಕ್ಕೆ ಸ್ವಲ್ಪ ಸಂಭಾವನೆ, ಒಂದು 5,000-10,000 ಹೀಗೆ ಸಂಭಾವನೆ ಕೊಟ್ಟು ಒಂದು ಫಲಕ ಮತ್ತು ಒಂದು ನಮ್ಮ ಭಾರತೀಯ ಸಂಸ್ಕಾರದ ಪ್ರಕಾರ ಏನು ಶಾಲು ಹೊತ್ತೇವೆ, ಒಂದು ಮೈಸೂರು ಪೇಟ ಹಾಕ್ತೇವೆ, ಹಾಗೆ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಎಲ್ಲ
1: ಯೋಗ ಸಾಧಕರಿಗೆ
0: ಕೊಡುವಂಥದ್ದು ಸುಮಾರು ಜನ ಕೊಡ್ತಾ ಇದ್ದೇವೆ.
1: ಅವರ ಹೆಸರಿನಲ್ಲಿ ಕೊಡುವಂತದ್ದು ವಿಶೇಷವಾಗಿರುವಂತದ್ದು ಅಂತ. ಹೌದು, ಈಗ ನಿಮ್ಮ ಯೋಗ ಕೇಂದ್ರದಲ್ಲಿ ಯಾವೆಲ್ಲ ರೀತಿಯಾದಂತಹ ಯೋಗದ ಪ್ರಕಾರಗಳನ್ನು ನೀವು ಹೇಳ್ಕೊಡ್ತಾ ಇದ್ದೀರಿ?
0: ಈಗ ನಾವು ಪ್ರಸ್ತುತ ಚಿಕಿತ್ಸೆಯನ್ನು ತುಂಬಾ ಪ್ರಧಾನವಾಗಿ ಇಟ್ಕೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಮನುಷ್ಯನ ಈ ಧಾವಂತ ಬದುಕಿನಲ್ಲಿ ಮಕ್ಕಳಾದಿಯಾಗಿ ವಯೋವೃದ್ಧರು ಕೂಡ ಅನೇಕ ಕಾಯಿಲೆಯಿಂದ ಬಳಲುತ್ತಾ ಇರುವ, ನಾವು ಶಿಬಿರಗಳನ್ನು ಮಾಡುವಾಗ ಅಷ್ಟೇ ಪ್ರತಿಯೊಬ್ಬರದ್ದು ಡಾಟಾ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ, ಅವ್ರಿಗೇನು ಸಮಸ್ಯೆ ಇದೆ. ಪ್ರತಿಯೊಂದು ಕಾಲಂನಲ್ಲಿಯೂ ಅವರ ಒಂದಲ್ಲ ಒಂದು ಸಮಸ್ಯೆ ಬರಿತಾ ಇದ್ರು, 100 ಸಮಸ್ಯೆಗಳು. ಅದಕ್ಕೆ ಅನ್ನಿಸ್ತು ಈಗ ನಾವು ಈ ಕಡೆ ಫೋಕಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ. ಈ ಚಿಕಿತ್ಸೆಯನ್ನು ಕಲಿತು ಚಿಕಿತ್ಸೆ ಮೂಲಕ ಯೋಗವನ್ನು ಪ್ರಚಾರ ಮಾಡಿದರೆ ಇನ್ನಷ್ಟು ಬೇಗ ಜನಕ್ಕೆ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಾಗ ನನಗೆ ಅಯ್ಯಂಗಾರ್ ಯೋಗ ಪದ್ಧತಿಯ ಚಿಕಿತ್ಸೆ ಒಂದು ಪದ್ಧತಿ ನನಗೆ ಪರಿಚಯ ಆಯಿತು. ಅಲ್ಲಿ ನನಗೆ ಪುತ್ತೂರಿನಲ್ಲಿದ್ದಾರೆ ನಮ್ಮ ಕರುಣಾಕರ್ಜಿ ಅಂತ, ಕರುಣಾಕರ್ ಉಪಾಧ್ಯಾಯರು ಅಂತ ಇದ್ದಾರೆ. ಶಿವಮೊಗ್ಗದಲ್ಲಿ ನಮ್ಮ ಗುರುಗಳು ಅರವಿಂದ್ ಜಿ ಅಂತ ಇದ್ದಾರೆ. ಬೆಂಗಳೂರಿನಲ್ಲಿ ರೋಪ್ ಮುರುಳಿ ಅಂತಲೇ ಕರೀತಾರೆ ಅವ್ರನ್ನ, ಮುರುಳಿಧರ್ ಅಂತ ಇದ್ದಾರೆ. ಸೊ ಅವರ ಎಲ್ಲ ಸಂಪರ್ಕದಿಂದ ನಾನು ಈ ಅಯ್ಯಂಗಾರ್ ಯೋಗವನ್ನು ಕಲಿತೆ. ಮತ್ತೆ ಪೂನಕ್ಕೂ ಹೋಗಿ ಬಂದೆ, ಅಯ್ಯಂಗಾರ್ ಜಿ ಅವ್ರ ಹತ್ರ ಅವ್ರ ಹತ್ರನೂ ಹೋಗಿ ಬಂದೆ. ಅವರನ್ನು ನಾನು ಅಯ್ಯಂಗಾರ್ ಜಿ ಅವರನ್ನು 1990 ನಮಗೆ ಸ್ವಾಮಿಗಳ ಅಭಿನಂದನಾ ಇದು ಕಾರ್ಯಕ್ರಮ ಆಯಿತು, 100 ಕಾರ್ಯಕ್ರಮ, ಶತಾಯುಷಗಳ ಕಾರ್ಯಕ್ರಮ ಆಯಿತು. ಆಗ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅಲ್ಲಿಗೆ ಬಂದಿದ್ದರು. ಆಗ ನಂದು ಸ್ಟೇಜ್ನಲ್ಲಿ ಪ್ರದರ್ಶನ, ಅವಾಗ ಗುಂಡೂರಾಯರು ನನಗೆ ಬೆನ್ ತಟ್ಟಿ ತುಂಬ ಚೆನ್ನಾಗಿ ಮಾಡಿದೆ ಮಗು ಅಂತ ನನಗೆ ಇವತ್ತಿಗೂ ನೆನಪಿದೆ. ಆಗ ಇವರು ಅಯ್ಯಂಗಾರ್ ಜಿ ಅವರು ಬಂದಿದ್ರು, ಆಗ ಮೊದಲನೇ ಸರಿ ನಾನು ಅವ್ರನ್ನ ನೋಡಿದ್ದು. ಬಿ ಕೆ ಎಸ್ ಅಯ್ಯಂಗಾರ್ ಜಿ ಅವರು ಬಂದಿದ್ರು ಆ ಕಾರ್ಯಕ್ರಮ. ಅವಾಗ ಒಂದು ಗ್ರೂಪ್ ಫೋಟೋ ಎಲ್ಲ ತೆಗೆದಿದ್ವಿ, ಅವತ್ತು ನಮಗೆ ಅದ್ರ ಬಗ್ಗೆ ಅಷ್ಟು ಇದಿರಲಿಲ್ಲ, ಗೊತ್ತಿಲ್ಲ. ಆ ಫೋಟೋ ನನ್ನ ಹತ್ರ ಇವತ್ತು ತುಂಬ ಅದೊಂದು ಅಳಕಿದೆ ನನಗೆ, ಆ ಗುರುಗಳ ಜೊತೆಗೆ ತೆಗೆದಿದ್ದ ಫೋಟೋ ನನ್ನ ಹತ್ರ ಇಲ್ವಲ್ಲ ಅಂತ. ಅಷ್ಟು ಖುಷಿಯಾಗಿತ್ತು ಅವಾಗ ಗುರುಗಳ ಜೊತೆಗೆಲ್ಲ ಫೋಟೋ
1: ತೆಗೆದ ಕಾರ್ಯಕ್ರಮದ ಮೂಲಕ ಫೋಟೋ ನಿಮಗೆ ಸಿಕ್ಕರೆ
0: ತುಂಬಾ ಖುಷಿ ಆಗತ್ತೆ ನನಗೆ. ಅಂತಹ ಒಂದು ಒಳ್ಳೆ ಒಳ್ಳೆ ಗಳಿಗೆಗಳನ್ನ ಮಲ್ಲಾಡಿಹಳ್ಳಿ ಆಶ್ರಮದಲ್ಲಿ ಕಳಿತಿದ್ದೇವೆ ನಾವು. ಹಾಗೆ ಈಗ ಚಿಕಿತ್ಸೆಯನ್ನು ನಾವು ಪ್ರಧಾನವಾಗಿ ತಗೊಂಡಿದ್ದೇವೆ. ಇಲ್ಲಿ ಅಯ್ಯಂಗಾರ್ ಚಿಕಿತ್ಸೆ ತುಂಬಾ ಪ್ರಧಾನವಾಗಿದೆ, ತುಂಬಾ ಉತ್ತಮವಾಗಿದೆ. ಅಲ್ಲಿ ಪ್ರತಿ ದಿವಸ ಬೆಳಗ್ಗೆ 2 ಮತ್ತು ಸಂಜೆ 2 ಚಿಕಿತ್ಸೆಯನ್ನೇ ಕೊಡ್ತೇವೆ. ಈಗ ಬೆನ್ನು ನೋವಿನಿಂದ ಬಳಲುತ್ತಿರೋರಿಗೆ, ಮಂಡಿ ನೋವಿರೋರಿಗೆ, ಥೈರಾಯ್ಡ್ ಇರೋರಿಗೆ, ಹೀಗೆ ಅನೇಕ ಆಸ್ತಮ ತೊಂದರೆ ಇರೋರಿಗೆ, ಬಿ ಪಿ ಡಯಾಬೆಟಿಕ್ ಇರೋರಿಗೆ, ಹೀಗೇನು ಲಾಂಗ್ ಟರ್ಮ್ ಡಿಸೀಸ್ ಅಂತ ನಾವು ಏನು ಕರಿತೇವೆ, ದೀರ್ಘಕಾಲಿಕ ತೊಂದರೆಗಳು, ಅದನ್ನು ಮೆಡಿಷನ್ ತೊಗೊಂಡ್ರೂ ಕೂಡ ಕಾಯಿಲೆ ಗುಣ ಆಗೋದಿಲ್ಲ, ಪ್ರತಿ ದಿವಸ ಮೆಡಿಷನ್ ನುಂಗ್ತಾನೇ ಇರಬೇಕು. ಅದೊಂದು ಅದರಿಂದ ಏನಾಗುತ್ತೆ, ಟಾಕ್ಸಿಸಿಟಿ ಡೆವಲಪ್ ಆಗ್ತಾ ಬರುತ್ತೆ, ಶರೀರದಲ್ಲಿ ವಿಷ ಜಾಸ್ತಿ ಆಗ್ತಾ ಬರುತ್ತೆ, ಇಂಗಾಲಾಮ್ಲ ಜಾಸ್ತಿ ಆಗ್ತಾ ಬರುತ್ತೆ. ಆಮೇಲೆ ಅದಕ್ಕೋಸ್ಕರ ಅದರಿಂದ ಇನ್ನೊಂದಿಷ್ಟು ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆಮೇಲೆ ಡಿಪ್ರೆಷನ್ಗೆ ಹೋಗ್ತೀವಿ, ಆಮೇಲೆ ಇನ್ನಷ್ಟು ಶರೀರದಲ್ಲಿ

0: ವಾತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಅನೇಕ ಸಮಸ್ಯೆಗಳು ಬಂದಾಗ ಒಂದ್ರ ಜೊತೆ ಇನ್ನೊಂದು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತಹ ಸಮಸ್ಯೆಗಳನ್ನು ಹೇಗೆ ಕಡಿಮೆ, ಔಷಧಿಗಳನ್ನು ತಗೊಳ್ತಾನೆ, ಈ ಆಲ್ಟರ್ನೇಟಿವ್ ಸಿಸ್ಟಮನ್ನು, ಯೋಗವನ್ನು ಹೇಗೆ ನಾವು ದಿನನಿತ್ಯದಲ್ಲಿ ಬಳಸ್ಕೊಳ್ಬೋದು ಅಂತ ಉತ್ತಮವಾದ ಒಂದು ಕಲೆ ಇದೆ ಯೋಗ ಚಿಕಿತ್ಸೆ.
1: ಹೌದು, ಇದರಲ್ಲಿ ಯೋಗ ಚಿಕಿತ್ಸೆ ಅಂತ ಹೇಳಿದ್ರೆ ಯೋಗ ಅಂತ ಅಂದ್ರೆ ನಮ್ಗೆಲ್ಲ ಮನಸ್ಸಿಗೆ ಬರುವಂತದ್ದು ಆಸನಗಳು ಅನ್ನುವಂಥದ್ದು. ಬರೀ ಆಸನಗಳು ಮಾತ್ರ ಚಿಕಿತ್ಸೆಯಾಗಿ ಚಿಕಿತ್ಸೆಯ ರೂಪದಲ್ಲಿ ಕೊಡ್ತಾ ಇದ್ದೀರುವ ಅಥವಾ ಏನಿದು ಅನ್ನುವಂಥ
0: ತುಂಬಾ ಒಳ್ಳೆ ಪ್ರಶ್ನೆ. ನಮ್ಮಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಅನ್ಕೊಳ್ಳೋದು ಯೋಗಾಭ್ಯಾಸ ಅಂದ್ಕೊಳ್ಳೆ ಒಂದಿಷ್ಟು ಒಂದು ಸೂರ್ಯ ಒಂದು ಚಕ್ರಾಸನನೋ ಶೀರ್ಷಾಸನನೋ ಧನುರಾಸನವೋ ಅಥವಾ ಮಯೂರಾಸನವೋ, ಹೀಗೆ ಅನೇಕ ಆಸನಗಳನ್ನು ಮಾಡಿದ್ರೆ ಅದು ಓ ಯೋಗ.
1: ಕ್ಲಿಷ್ಟ ಆಸನಗಳು ಕೂಡ ಇಂಥದ್ದೊಂದು
0: ಗಂಡ ಬೇರುಂಡಾಸನ ಆ ರೀತಿ ಪೂರ್ಣ ಚಕ್ರಾಸನ ಇವೆಲ್ಲ ಮಾಡಿದ ಓ ಇದು ತುಂಬಾ. ಹಾಗಾದ್ರೆ ನಾವು ಅನ್ಕೊಳ್ಬಹುದಲ್ಲ ಸರ್ಕಸ್ ನಲ್ಲಿ ಮಾಡ್ತಾರೆ ಅನೇಕ ವಿವಿಧ ಭಂಗಿಗಳನ್ನ ತೋರಿಸ್ತಾರೆ ಸರ್ಕಸ್ ಗಳಲ್ಲಿ, ಹಾಗಾದ್ರೆ ಅದನ್ನು ನಾವು ಯೋಗ ಅಂತ ಒಪ್ಕೊಳ್ಳಿ ಸಾಧ್ಯ ಆಗತ್ತಾ? ಹಾಗೆ ನಾವು ಸಮುದ್ರದಲ್ಲಿ ಈಜು ಮುಳುಕ್ ಹಾಕಿ ಗಂಟೆಗಟ್ಟಲೆ ಇದ್ದು ಮತ್ತೆ ಮೇಲಕ್ಕೆ ಬರ್ತಾರೆ, ಅದನ್ನು ನಾವು ಯೋಗ ಅಂತ ಕರಿಬಹುದಾ, ಸಾಧನೆ ಅಂತ ಕರಿಬಹುದಾ? ಹೀಗೆ ಒಂದು ಡಂಬರಾಟ ಮಾಡುವಾಗ ಆ ಕಡೆಯಿಂದ ಈ ಕಡೆ ಒಂದು ಬರೀ ಒಂದು ತಂತಿಯಲ್ಲಿ ನಡೀತಾರೆ, ಸೊ ಅದು ಯೋಗ ಸಾಧನೆ ಅಲ್ವಾ? ಹಾಗಾದರೆ ಅಲ್ವಾ ಇದಕ್ಕೆಲ್ಲ ಏನು ಇದನ್ನು ಯೋಗ ಸಾಧನೆ ಅಂತ ಹೇಗೆ ಯೋಗವನ್ನು ಹೇಗೆ ನಾವು ಅರ್ಥೈಸ್ಕೊಳ್ಳೋದು? ಅದಕ್ಕೆ ಹೇಳಿದ್ದಾರೆ ಪತಂಜಲಿ ಮಹರ್ಷಿಗಳು ಅವರ ಒಂದು ಯೋಗ ಸೂತ್ರದಲ್ಲಿ, ಯೋಗ ಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಯೋಗ ಅಂದರೆ ನಮ್ಮ ಮನಸ್ಸಿನಲ್ಲಿ ಏಳುವ ಎಲ್ಲ ಅಲೆಗಳನ್ನು ನಿರ್ಲಿಪ್ತಗೊಳಿಸಿ ನಿರ್ಭಾವಕ್ಕೆ ತಂದು ಅದನ್ನು ಶಾಂತಗೊಳಿಸಿ ಒಂದು ಏಕಾಗ್ರತೆಯನ್ನು ಹೊಂದುವುದೇ, ಮನಸ್ಸಿನ ಶಾಂತ ಸ್ಥಿತಿಯನ್ನು ಹಗುರಗೊಳಿಸುವುದೇ ಯೋಗ ಅಂತಂದರೆ, ಶರೀರದ ಎಲ್ಲ ಅವಯವಗಳನ್ನು ಒಂದು ಕಡೆಗೆ ಹದ್ದುಬಸ್ತಲ್ಲಿಟ್ಕೊಂಡು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆರೋಗ್ಯಪೂರ್ಣವಾದ ಶರೀರ ಮತ್ತು ಮನಸ್ಸನ್ನು ಒಂದುಗೂಡಿಸುವುದೇ ಈ ಒಂದು ಯೋಗದ ಮೂಲವಾದ ಅರ್ಥ. ಅಂದರೆ ತುಂಬ ಸೊಗಸಾಗಿ ಹೇಳಿದ್ದಾರೆ, ಮನಸ್ಸನ್ನು ಪ್ರಶಾಂತಗೊಳಿಸುವ ಕ್ರಮಬದ್ಧ ಉಪಾಯವೇ ಯೋಗ ಅಂತ ವಸಿಷ್ಠ ಮಹರ್ಷಿಗಳು ಹೇಳಿದ್ದಾರೆ. ಎಲ್ಲಿ ಮನಃ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ, ನೋಡಿ ಎಷ್ಟು ಸೊಗಸಾಗಿದೆ.
1: ಖಂಡಿತ
0: ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುವ ಒಂದು ಕ್ರಮಬದ್ಧವಾದ ವ್ಯವಸ್ಥೆಯ ಒಂದು ಆಗರವೇ ಉಪಾಯವೇ ಯೋಗ ಅಂತ ಕೊಟ್ಟಿದ್ದಾರೆ. ಹಾಗೆ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಯೋಗ ಕರ್ಮಶು ಕೌಶಲಂ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಸೊಗಸಾಗಿದೆ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅದನ್ನು ತುಂಬ ಸೊಗಸಾಗಿ ಮತ್ತು ಅಷ್ಟೇ ಪ್ರೀತಿಯಿಂದ ಮತ್ತು ಅಷ್ಟೇ ಕೌಶಲ್ಯ ಭರಿತವಾಗಿ ನಾವು ಮಾಡಿದಾಗ ಅದು ಯೋಗಮಯವಾಗತ್ತೆ, ಅದು ಯೋಗಕ್ಕೆ ಒಂದು ಸರಿಯಾದ ದಾರಿಯನ್ನು ತೋರಿಸುತ್ತೆ. ನಾವು ನಿತ್ಯ ಮಾಡುವ ಎಲ್ಲ ಕೆಲಸಗಳು ಯೋಗವೇ. ನಮ್ಮ ಬದುಕಿನ ಪ್ರಾರಂಭದ ಬೆಳಗ್ಗೆ ಎದ್ದಾಗನಿಂದ ರಾತ್ರಿ ಮಲಗುವವರೆಗೆ ನಾವೆಲ್ಲ ಏನೆಲ್ಲ ಕೆಲಸ ಮಾಡ್ತೇವಲ್ವಾ, ಆ ಕೆಲಸವನ್ನು ಮಾಡುವುದೆಲ್ಲವೂ ಕರ್ಮಯೋಗವೇ. ಆದರೆ ಅಲ್ಲಿ ಒಂದು ಒಳಗೊಟ್ಟುಂಟು, ನಾವು ಮಾಡುವ ಕೆಲಸವನ್ನು ಎಷ್ಟು ಚೆನ್ನಾಗಿ ಮಾಡಬಲ್ಲೆವು, ಎಷ್ಟು ಚೆನ್ನಾಗಿ ಮಾಡಬಲ್ಲೆನೋ, ಅದನ್ನು ಹೇಗೆ ನಾನು ಕ್ರಮಬದ್ಧವಾಗಿ ಅಥವಾ ಶಿಸ್ತುಬದ್ಧವಾಗಿ ಶಾಸ್ತ್ರೀಯವಾಗಿ ಅಥವಾ ಅಷ್ಟೇ ಶಿಸ್ತುಬದ್ಧವಾಗಿ ಶಾಂತಿಯಿಂದ ಯಾವುದೇ ಗೊಂದಲವಿಲ್ಲದೆ ಮತ್ತು ಅತ್ಯಂತ ಪ್ರೀತಿಯಿಂದ ಯಾವುದೇ ಆಗಲಿ ಅದನ್ನು ಏನು ಹೇಳ್ತೀವಿ, ಪ್ಲೆಜರ್ ಆರ್ ಪ್ಲೆಜರ್ ಅಂತ ಕರಿತೀವಿ ಅಲ್ವಾ. ನಾವು ಪ್ರೆಸರಿಂದ ಮಾಡೋದು ನಮಗೆ ಒತ್ತಡ ತಂದುಕೊಡುತ್ತೆ. ಅದು ಎಷ್ಟೇ ಸುಲಭವಾದ ಕೆಲಸ ಆದರೂ ಕೂಡ ಅದು ನಮಗೆ ತುಂಬ ಕೆಟ್ಟದಾಗಿ ಕಾಣುತ್ತದೆ ಮತ್ತು ತುಂಬ ಭಾರವಾಗಿ ಕಾಣುತ್ತೆ. ಅದನ್ನು ನಾವು ಪ್ಲೆಜರಾಗಿ ಮಾಡಿದಾಗ, ತುಂಬ ಖುಷಿಯಿಂದ ಸಂತೋಷವಾಗಿ ಆನಂದದಿಂದ ಮಾಡಿದಾಗ ನಮಗದು ಏನು ಕಷ್ಟನೇ ಅನಿಸೋದಿಲ್ಲ.
1: ಖಂಡಿತ
0: ನಿಮಗೆ ಇಷ್ಟವಾದವರು ಏನಾದರೂ ತಪ್ಪು ಮಾಡಿದರೆ ನೀವು ನುಂಗ್ಕೊಳ್ತೀರಾ, ಯಾಕಂದರೆ ಅದು ನೀವು ಇಷ್ಟಪಡ್ತೀರಾ. ಅದೇ ನಿಮಗೆ ಇಷ್ಟವಾಗಲಿಲ್ಲದ ಇರೋರು ಏನಾದರೂ ಸಣ್ಣ ತಪ್ಪು ಮಾಡಿದರೂ ಕೂಡ ನೀವು ಅದನ್ನು ದೊಡ್ಡ ಪರ್ವತದ ರೀತಿಯಲ್ಲಿ ಅದನ್ನು ಖಂಡಿಸ್ತೀರಾ ಅಲ್ವಾ. ಅಷ್ಟೇ ವ್ಯತ್ಯಾಸ.
1: ಇಲ್ಲಿ ಇನ್ನೊಂದು ಮಾತನ್ನು ಕೂಡ ನಾನು ಸೇರಿಸಬಹುದು ಅಂತ ಭಾವಿಸ್ತೇನೆ. ಯಾವಾಗ್ಲೂ ಕೂಡ ನಾವು ಇನ್ನೊಬ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಭಾವನೆಯಲ್ಲಿ ಬಂದಿರುತ್ತೆ. ಅದು ಒಂದಿಷ್ಟು ಒತ್ತಡವನ್ನು ತಂದು ಕೊಟ್ಟಿರುತ್ತೆ. ಅಂದರೆ ಈಗ ಒಂದು ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ನಮಗೋಸ್ಕರ ಮಾಡ್ಕೋತಾ ಇಲ್ಲ, ಅದು ಮನೆಯವರೆಲ್ಲರೂ ಮಂದಿಗೋಸ್ಕರ. ಅಥವಾ ಇನ್ನೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಮನೆಯವ್ರಿಗೋಸ್ಕರ ಮಾಡ್ತಾ ಇದ್ದೀವಿ, ಇನ್ನೇನಿಗೋಸ್ಕರ ಅದರಿಂದ ಅರ್ನಿಂಗ್ಸ್ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಆದರೆ ಒಂದೇ ಒಂದು ಕೆಲಸ ನಾವು ಮಾಡ್ಕೊಳ್ಬೇಕಾಗಿರೋದು, ನನಗಾಗಿ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ ನನ್ನ ಆರೋಗ್ಯಕ್ಕಾಗಿ ಮಾಡ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ಅದು ಯೋಗ. ಆ ಯೋಗವನ್ನು ನಾವು ಮಾಡ್ಕೊಳ್ಬೇಕು.
0: ಅದಕ್ಕೆ ನಮ್ಮ ಯಮ ನಿಯಮದಲ್ಲಿ ಅದರ ಕಾರ್ಯಕ್ಷೇತ್ರವನ್ನು ಹೇಳಿದ್ದಾರೆ. ಒಂದು ಯಾವುದು ಮಾಡಬಾರದು, ಒಂದು ಯಾವುದು ಮಾಡಬೇಕು ಅನ್ನೋದು. ಅದು ಮಾಡಬಾರ್ದನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು, ಮಾಡಬೇಕಾಗದನ್ನ ಖಂಡಿತವಾಗ್ಲು ಮಾಡಬೇಕು ಅಲ್ವಾ. ಅದಕ್ಕೆ ಏನ್ ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿದೆ ಆ ಉಕ್ತಿಗಳು.

0: ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ 8 ಅಂಗಗಳು ಬರುತ್ತೆ. ಅದರಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಇರೋದ್ ಮೂರನ್ನ ಹೆಕ್ಕೊಳ್ತೀವಿ, ಮೂರನೇ ಆಸನವನ್ನು ಚೆನ್ನಾಗಿ ಹೆಕ್ಕೊಳ್ತೀವಿ, ಆಮೇಲೆ ಪ್ರಾಣಾಯಾಮ ಸ್ವಲ್ಪ ಉಸಿರಾಟದ ಅಭ್ಯಾಸ ಮಾಡಿಬಿಟ್ರೆ ಚೆನ್ನಾಗಾಗತ್ತೆ ಅಂತ, ಆಮೇಲೆ ಸ್ವಲ್ಪ ಧ್ಯಾನ ಮಾಡಿಬಿಟ್ರೆ ನಮಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ಮೆಡಿಟೇಷನ್ ಮೆಡಿಟೇಷನ್ ನಮ್ಮಲ್ಲಿ ಬರ್ತಾರೆ ಸ್ವಲ್ಪ ಮೆಡಿಟೇಷನ್ ಹೇಳ್ಕೊಡಿ, ಒಂದ್ ದಿವಸದಲ್ಲಿ ಹೇಳ್ಕೊಡ್ಲಿಕ್ಕಾಗತ್ತ? ಅದು ಹೇಳ್ಕೊಡೋದಲ್ಲ, ಸ್ವತಃ ಅನುಭವಿಸಿ ಮಾಡುವಂತದ್ದು ಇವೆಲ್ಲ, ಇವೆಲ್ಲ ಅಂತರಂಗ ಸಾಧನೆ ಸಾಧನೆಗಳು. ಹಾಗಾಗಿ ನಾವೇನ್ ಮಾಡ್ತೀವಿ, ಇವ್ ಮೂರನ್ನ ಆರಿಸ್ಕೊಳ್ತೀವಿ, ಉಳಿದಿದ್ದೆಲ್ಲ ಬಿಟ್ಟು ಬಿಡ್ತೀವಿ. ಮೊದಲನೇ ಮೊಟ್ಟ ಮೊದಲನೇದಾಗಿ ಒಬ್ಬ ಯೋಗ ಸಾಧಕ ಅಥವಾ ನಾವು ನಮಗೆ ತಿಳುವಳಿಕೆಗೆ ಬರಬೇಕು, ನಾವು ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ಯಮ ನಿಯಮದ ಕಳೆಗೆ ಗಮನ ಕೊಡಬೇಕು. ಅಲ್ಲಿ ನೋಡಿ ಸಾಮಾಜಿಕ ಕಳೆಕಳೆಗಳು ಬರುತ್ತೆ, ಒಂದು ಸೋಷಿಯಲ್ ಕಂಡಮ್ ಇಂಟರ್ ಪರ್ಸನಲ್ ರಿಲೇಷನ್ಸ್ ಅಂತ ಹೇಳ್ತೀವಿ ಅಲ್ವಾ ಯಮದಲ್ಲಿ. ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ, ನೀವು ಹೇಳಿದ್ರಲ್ಲ ಇವಾಗ ಅಪರಿಗ್ರಹ, ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಇಟ್ಕೊಳ್ಬೇಕು, ನನ್ನದಲ್ಲದನ್ನು ನಾನು ಇಟ್ಕೊಳ್ಬಾರ್ದು, ಅದೇ ಅಪರಿಗ್ರಹ. ಅಂದ್ರೆ ನನಗೆ ಅವಶ್ಯಕತೆ ಇದೆಯಾ, ಇದನ್ನಷ್ಟೇ ಬಳಸ್ಕೊಳ್ಬೇಕು ನಾನು, ನಾವೆಲ್ಲ ಅದು ಬೇಕು ಇದು ಬೇಕು ಎಲ್ಲ ಭಾಗ್ಯಗಳು ನನಗೇ ಬೇಕು ಅಂತ ನಾವು ಬಯಸ್ತೀವಿ, ಆಗ ನನಗೆ ಅದು ಅವಶ್ಯಕತೆ ಇರೋದಿಲ್ಲ, ಅದನ್ನ ನಾವು ಇಟ್ಕೊಳ್ಬಾರ್ದು, ಅದು ಬೇರೆಯವರಿಗೆ ಉಪಯೋಗ ಆಗತ್ತೆ. ಆ ರೀತಿಯ ಆಲೋಚನೆಗಳು ಇಂಥದನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಸತ್ಯವನ್ನು ಹೇಳಬೇಕು, ಸುಳ್ಳನ್ನು ಹೇಳಬಾರ್ದು ಅಲ್ವಾ, ಹಿಂಸೆ ಮಾಡಬಾರ್ದು, ಅಹಿಂಸಾ ತತ್ವವನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ಅದನ್ನೆಲ್ಲ ನಾವು ಅಸ್ತೆಯ ಸುಳ್ಳು ಹೇಳಬಾರ್ದು ಅಂತಿದೆ, ಕಳ್ಳತನ ಮಾಡಬಾರ್ದು ಅಂತಿದೆ. ನಾವು ಶಾಲೆಯಲ್ಲಿ ಏನು ಮಾಡ್ತೀವಿ, ಪಕ್ಕದ ಫ್ರೆಂಡಿದು ಮೆಲ್ಲಕ್ಕೆ ಚೀಲದಲ್ಲಿ ಕೈ ಹಾಕಿ ಪೆನ್ಸಿಲ್ ತಗೊಳ್ಳೋದು ರಬ್ಬರ್ ತಗೊಳ್ಳೋದು ಹೀಗೆಲ್ಲ, ಅದು ಏನಾಗುತ್ತೆ, ಸಣ್ಣದಾಗಿ ಕಳ್ಳತನ ಮಾಡೋದು ಏನಾಗುತ್ತೆ, ಮುಂದೆ ನಾವು ಅದನ್ನು ಗುರುತಿಸದೇ ಇದ್ದರೆ ಅದು ದೊಡ್ಡದಾಗಿ ಬೆಳೆಯುತ್ತೆ, ಹಾಗೆ ದೊಡ್ಡ ದೊಡ್ಡ ಕಳ್ಳರಾಗಿ ಬೆಳೀತಾರೆ. ಅದಕ್ಕೆ ನಮಗೆ ಮುಂಚೆ ನಮ್ಮ ಶಾಲೆಗಳಲ್ಲೆಲ್ಲ ಒಂದು ಪಾಠ ಇತ್ತು ಅಲ್ವಾ, ನಮಗೆ ಒಂದು ಮಾರಲ್ ಎಜುಕೇಷನ್ ಅಂತ ಇತ್ತು. ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಬೇಕಾದಂತಹ ಅನೇಕ ಸುಂದರವಾದ ಭಜನ್ಸ್ ಹೇಳ್ಕೊಡ್ತಾ ಇದ್ರು, ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ರು, ಮಂತ್ರಗಳನ್ನು ಹೇಳ್ಕೊಡ್ತಾ
1: ಇದ್ರು, ಕಥೆಗಳನ್ನು ಹೇಳೋ ಮೂಲಕ ನಮಗೆ ಈ ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನ
0: ರೂಪಿಸ್ಕೊಳ್ಬಹುದು. ಯಾಕಂದ್ರೆ ಒಬ್ಬ ವ್ಯಕ್ತಿತ್ವದ ಒಂದು ಸಮಗ್ರ ಬೆಳವಣಿಗೆ ಆಗ್ಬೇಕು, ಅವನು ಸಮಾಜಕ್ಕೆ ಉತ್ತಮ ಪ್ರಜೆಯಾಗಿ ಬೆಳಿಬೇಕು ಅಂದ್ರೆ ಒಂದು 5 ಸ್ತರದಲ್ಲಿ ಬೆಳಿಬೇಕು ಅವನು. ಒಂದು ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ, ಹೀಗೆ ಇಂತಹ ಸ್ತರಗಳಲ್ಲಿ ಅವನು ಬೆಳೆದಾಗ ಅವನ ವ್ಯಕ್ತಿತ್ವ ವಿಕಾಸ ಆಗತ್ತೆ, ಅವನ ತಪ್ಪೇನು ಸರಿಯೇನು ಅವನಿಗೆ ಒಂದು ಗೊತ್ತಾಗತ್ತೆ. ಆ ರೀತಿಯ ಬೆಳವಣಿಗೆ ನಮ್ಮ ಶಿಕ್ಷಣದಲ್ಲಿ ಬೇಕು. ಆ ಎಲ್ಲ ನಮ್ಮ ಬೆಳವಣಿಗೆ ಮೂಲವಾದದ್ದು ಶಿಕ್ಷಣ. ಆ ಶಿಕ್ಷಣವನ್ನು ನಾವು ಗುರುಕುಲದಲ್ಲಿ ಮುಂಚೆ ಪಡಿತಾ ಇದ್ವಿ, ಇವತ್ತು ಆ ಗುರುಕುಲ ಶಿಕ್ಷಣ ನಮ್ಮಲ್ಲಿ ಇಲ್ಲ. ಹಾಗಾಗಿ ಇವತ್ತು ದೇಶ ಅತ್ಯಂತ ಕೆಟ್ಟತನಕ್ಕೆ ಹೋಗ್ತಾ ಇದೆ. ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ನೋಡಿ ಸ್ಕ್ಯಾಮ್ ಆಯಿತು ಮೊನ್ನೆ ನಮ್ಮ ಯಾವುದು ಇದು ಎಕ್ಸಾಮಿನೇಷನ್ ಯಾವ ಎಕ್ಸಾಮ್ ಅದು
1: ನೀಟ್
0: ಎಕ್ಸಾಮ್ ಬರೆಯುವಾಗ ಎಷ್ಟು ಮಕ್ಕಳು ಕಷ್ಟಪಟ್ಟು ವರ್ಷಗಟ್ಟಲೆ ಓದಿ ಬರೆದಿರ್ತಾರೆ, ಎಂಥ ಸಮಸ್ಯೆ ಆಯಿತು ಅಲ್ಲಿ,
1: ಎಂತೆಂಥ
0: ಮಾಡಿದ್ದಕ್ಕೆ ಎಲ್ಲ ಸಮಾಜವೇ
1: ಅಲ್ವಾ.
0: ಅಲ್ಲಿ ಸೋಷಿಯಲ್ ಕಂಡಕ್ಟ್, ಅಲ್ಲಿ ನಮಗೆ ಸಾಮಾಜಿಕ ಕಳಕಳಿ ಬೇಕು, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇಂಥದ್ದನ್ನೆಲ್ಲ ನಾನು ಮಾಡಬಾರ್ದು ಅನ್ನೋ ಅರಿವು ನಮಗೆ ಬಂದಾಗ, ನಮ್ಮ ಒಳಗಿರೋ ಅರಿವನ್ನು ನಾವು ತಗೊಂಡಾಗ ಸಮಾಜವನ್ನು ತಿದ್ದುವ ಅವಶ್ಯಕತೆನೇ ಇಲ್ಲ. ನಾನೊಬ್ಬ ತಿದ್ದುಕೊಂಡು ಬಿಟ್ರೆ ಸಾಕು, ನಾನೊಬ್ಬ ಸರಿ ಆದ್ರೆ ಇಡೀ ಸಮಾಜ, ನನ್ನ ಸುತ್ತಲಿನ ಸಮಾಜವನ್ನ ನಾನು ಆರಾಮಾಗಿ ಸಂತೋಷವಾಗಿ
1: ನೋಡ್ತೀನಿ.
0: ಹಾಗೆ ಅದು ಯೋಗವನ್ನ ಯೋಗ ಕಲಿಸ್ತದೆ, ಅದು ಯೋಗವನ್ನ ಹೇಳಿಕೊಡ್ತದೆ, ಅದು ಯೋಗದ ಮೂಲಕ ಬೆಳವಣಿಗೆ ಸಿಗ್ತದೆ. ಹಾಗಾಗಿ ಎಲ್ಲರೂ ಯೋಗಕ್ಕೆ ಬರಬೇಕು ಅಂತ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇರೋದು. ಅದರ ವಸ್ತುಸ್ಥಿತಿಯ ಹಾಗೆ, ಯಾಕೆ ನಾವು ಯೋಗ ದಿನಾಚರಣೆಯನ್ನು ಮಾಡಬೇಕು, ಒಳ್ಳೆದನ್ನು ಮಾಡಬೇಕು, ಒಳ್ಳೆದನ್ನು ಕಲಿಬೇಕು, ಯೋಗದ ಒಳಗೆ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಮೂಲಕ ಇವತ್ತು ಒಂದು 100 ಜನ ಅದಕ್ಕೆ ಬಂದರು, 1000 ಜನರಲ್ಲಿ ಒಂದು 100 ಜನ ನಮ್ಮ ಜೊತೆಗಿದ್ರೆ ಅದೇ ಒಂದು ದೊಡ್ಡ ಬೆಳಕು, ಆ ಯೋಗದ ಬೆಳಕು. ಹಾಗೆ ಪ್ರಧಾನಿಯವರು ಅವರೇ ಖುದ್ದಾಗಿ ಯೋಗ ಮಾಡ್ತಾ ನೋಡಿ ಈ ವರ್ಷ ಕಲ್ಕತ್ತಾದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ.
1: ನನ್ನ ಪ್ರಶ್ನೆ, ಮುಂದಿನ ಪ್ರಶ್ನೆ ಅದೇ ಇತ್ತು, 12ನೇ ಯೋಗ ದಿನಾಚರಣೆಯನ್ನು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ, ಈ ವರ್ಷದ ಥೀಮ್ ಬಂದು ಆರೋಗ್ಯಕರ ವೃದ್ಧಾಪ್ಯ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು. ಎಷ್ಟು ಚಂದವಾಗಿ ವೃದ್ಧರಿಗೂ ಕೂಡ ಯೋಗ ಬೇಕು ಅನ್ನುವಂಥದ್ದನ್ನ ಈ ಥೀಮ್ನಲ್ಲಿ ತಂದಿದ್ದಾರೆ. ಎಲ್ರಿಗೂ ಆರೋಗ್ಯ ಬೇಕು, ಎಲ್ರಿಗೂ ಯೋಗ ಬೇಕು ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗೋಗುತ್ತೆ. ಯಾಕೆ
0: ನೋಡಿ, ನಮ್ಮ ಬದುಕು ಹೇಗಿರುತ್ತೆ, ಬಾಲ್ಯದ ವ್ಯವಸ್ಥೆಗಳೇ ಬೇರೆ ಇರುತ್ತೆ, ಯೌವನದ ಒಂದು ಹುರುಪೆ ಬೇರೆ ಇರುತ್ತೆ, ಆಮೇಲೆ 40 ಕಳೆದ ಮೇಲೆ ಅಥವಾ ನಾವು ರಿಟೈರ್ 60 ಕಳೆದ ಮೇಲೆ ನಮಗೊಂದು ಸುಂದರವಾದ ಬದುಕು ಬೇಕಲ್ವಾ?
1: ಹೌದು.
0: ಅದಕ್ಕೆ ಆ ಸುಂದರವಾದ ಬದುಕನ್ನು ನೀವು ಯೋಗದ ಮೂಲಕ ಕಟ್ಕೊಳ್ಬೋದು. ಅದನ್ನು ನೀವು ಅರ್ಲಿ ಏಜಲ್ಲೇ ಶುರು ಮಾಡಿರಿ, ವೃದ್ಧಾಪ್ಯ ತನಕ ಕಾಯಬೇಡಿ, ಇವತ್ತಿನಿಂದನೇ ಪ್ರಾರಂಭ ಮಾಡಿ ಎನ್ನುವ ಒಂದು ಸಂದೇಶಕ್ಕೋಸ್ಕರ

0: ಈ ಒಂದು ಆಯುಷ್ ಮಂತ್ರಾಲಯ ಈ ಒಂದು ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆರೋಗ್ಯವಾಗಿರ್ಬೇಕಾದ್ರೆ ಮೊದಲಿಂದ ನೀನು ಪ್ರಾರಂಭ ಮಾಡಿ, ವಯಸ್ಸಾದಾಗ್ಲೇ ಅದನ್ನ ಯೋಚನೆ ಮಾಡಬೇಡಿ, ಈಗಲಿಂದನೇ ಪ್ರಾರಂಭ ಮಾಡಿ.
1: ಈಗ ನಮ್ಮ ನಮ್ಮ ಗಮನ ಎಲ್ಲಿರ್ಬೇಕು ಅಂದ್ರೆ ಮಕ್ಕಳಿಗೆ ಕೊಡೋದ್ರಿಂದ ಅಲ್ಲಿಂದ ಬುನಾದಿ ಹಾಕಬೇಕಾಗಿದೆ ನಾವೀಗ.
0: ಖಂಡಿತ, ಈಗ ಕೊಟ್ರೆ ಅದು ಕೊನೆ ತನಕ ನಮಗೆ ಉಳಿತದೆ,
1: ಮುಂದಿನ ಏನು ಮುಂದಿನ ಪೀಳಿಗೆಗೂ ಕೂಡ ಅದು ಹರಿತದೆ.
0: ಅಂತದ್ದು ನಮ್ಮ ಗಟ್ಟಿತನ ಯೋಗ, ಇಡೀ ಪ್ರಪಂಚಕ್ಕೆ ಬಹಳ ದೊಡ್ಡ ಕೊಡುಗೆ ಅಂತದ್ದು ಯೋಗ. ನಮ್ಮ ಪ್ರಪಂಚಕ್ಕೆ, ನಮ್ಮ ಭಾರತ ದೇಶಕ್ಕೆ ಅನೇಕ ಇದಾವೆ, ಒಂದಲ್ಲ ಯೋಗ ಒಂದೇ ಅಂತಲ್ಲ ಅನೇಕ ಕೊಡುಗೆಗಳು ಇದ್ದಾವೆ. ಆ ಕೊಡುಗೆಗಳಲ್ಲಿ ಯೋಗ ಬಹಳ ಒಂದು ಪ್ರಾಧಾನ್ಯತೆಯನ್ನು ಹೊಂದಿರುವಂಥದ್ದು, ಪ್ರಾಮುಖ್ಯವನ್ನು ಹೊಂದಿರುವಂಥದ್ದು. ಅದಕ್ಕೆ ಇವತ್ತು ದೇಶ, ಇಡೀ ಪ್ರಪಂಚ ನಮ್ಮ ದೇಶವನ್ನು ಕೊಂಡಾಡ್ತಾ ಇದೆ. ಎಲ್ಲೇ ಹೋದರೂ ಕೂಡ ನಮ್ಮ ದೇಶದ ಒಂದು ಸಾಂಸ್ಕೃತಿಕ ವಿಷಯವನ್ನಾಗಲಿ, ಅಥವಾ ಇಲ್ಲಿ ಒಂದು ಗಟ್ಟಿತನವಾಗಲಿ, ಅಥವಾ ಇಲ್ಲಿ ಒಂದು ಸಂಸ್ಕೃತಿಯಾಗಲಿ, ಅದನ್ನು ಎಷ್ಟು ಚೆನ್ನಾಗಿ ಇವತ್ತು ವಿದೇಶಿಗರು ಅಪ್ಕೊಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅಂಥ ಸತ್ವ ಇದೆ, ಅದರಲ್ಲಿ ಅಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ನಮ್ಮ ಪೂರ್ವಿಕರು ಅನೇಕ ವಿಷಯಗಳನ್ನು ನಮಗೆ ಕೊಟ್ಟಿದ್ದಾರೆ, ಒಂದು ಪೂಜೆ ಮಾಡೋದ್ರಲ್ಲಾಗಲಿ, ಒಂದು ನಮಸ್ಕಾರವನ್ನು ಮಾಡೋದ್ರಲ್ಲಾಗಲಿ, ಅದರಲ್ಲೆಲ್ಲ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಹಾಗಾಗಿ ಆ ವೈಜ್ಞಾನಿಕ ಹಿನ್ನೆಲೆ ಇರೋದಕ್ಕೋಸ್ಕರ ನಮ್ಮ ಆರೋಗ್ಯವನ್ನು ಅದರಲ್ಲಿ ನಾವು ಕಂಡುಕೊಳ್ಬೋದು. ಈಗ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಎದ್ದಾಗ ಒಂದು ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಒಂದು ಮಂತ್ರ ಹೇಳಬೇಕು ಅಂತಿದೆ. ಎದ್ದ ಕೂಡಲೇ ಕೈಹಸ್ತವನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಆ ಕೈಹಸ್ತವನ್ನು ನೋಡಿ ನಾವು ಒಂದು ಮಂತ್ರವನ್ನು ಹೇಳ್ತೇವೆ. ಕರಾಗ್ರೆ ವಸತಿ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ನೋಡಿ ಎಷ್ಟು ಚಂದ ಇದೆ ಅಂದರೆ, ನಮ್ಮ ಕೈಹಸ್ತದಲ್ಲೇ ಮೂರು ದೇವತೆಗಳ ದರ್ಶನ ಆಗುತ್ತೆ ನಮಗೆ. ಗೌರಿ ದರ್ಶನ ಆಗುತ್ತೆ, ಪಾರ್ವತಿ ದೇವಿ ಶಕ್ತಿ ದೇವತೆ, ಸರಸ್ವತಿ ನಮಗೆ ವಿದ್ಯೆಯನ್ನು ಕೊಡುವಂಥವಳು. ಹೀಗೆ ಅಂತಹ ಒಂದು ಗೌರಿ, ಸರಸ್ವತಿ ಮತ್ತು ಲಕ್ಷ್ಮೀದೇವಿ ಸಂಪತ್ ಭರಿತಳಾದ, ನಮಗೆ ಸಂಪತ್ ಬೇಕೇ ಬೇಕು. ನೋಡಿ ಈ ಮೂರು ದೇವರನ್ನು ನಾವು ನೆನಪು ಮಾಡಿಕೊಂಡು ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿದರೆ ನಮಗೆ ಎಂಥ ಒಂದು ಉತ್ತಮವಾದ ಸಂಸ್ಕಾರ ಸಿಕ್ಕತ್ತೆ. ಮಕ್ಕಳಿಗೆ ಈ ಸಂಸ್ಕಾರವನ್ನು ಕೊಟ್ಟರೆ ನೀವು ಅವರು ಬೇರೆ ಕಡೆ ಹೋಗೋದೇ ಇಲ್ಲ. ಅಂತಹ ಸಂಸ್ಕಾರವನ್ನ ನಾವು ಎದ್ದಾಗ್ಲೇ ಕೊಟ್ರೆ ಅವರು ಕೊನೆವರೆಗೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅವು ಒಂದು ಉತ್ತಮವಾದ ಸಂಸ್ಕಾರ ಸಿಕ್ಕತ್ತೆ. ಸಾಮಾನ್ಯವಾಗಿ ವಯಸ್ಸಾದವರಿಗೆ ಯಾಕೆ ಈ ವರ್ಷ ಈ ಥೀಮ್ ಅನ್ನು ಕೊಟ್ಟಿದ್ದಾರೆ, ವಯಸ್ಸಾದವರಿಗೆ ಏನಾಗತ್ತೆ, ಸಾಮಾನ್ಯವಾಗಿ ಒಂದು ಬಿ ಪಿ ಸಮಸ್ಯೆ ಆಗತ್ತೆ, ಆಮೇಲೆ ಡಯಾಬಿಟಿಕ್ ಸಮಸ್ಯೆ ಅಂತ ಇವತ್ತು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಆಗ್ಬಿಟ್ಟಿದೆ ಡಯಾಬಿಟಿಕ್. ಮನೆಯಲ್ಲಿ 10 ಜನ ಇದ್ರೆ 8 ಜನಕ್ಕೆ ಇದ್ದೇ ಇರುತ್ತೆ,
1: ಪ್ರಪಂಚದ ಮೊದಲನೇ ಸ್ಥಾನದಲ್ಲಿ.
0: ಯಾಕೆ ಇದು ಮುಖ್ಯವಾಗಿ ಬರೋದು? ನಮ್ಮ ಒತ್ತಡದ ಬದುಕಿನಿಂದ. ಒತ್ತಡ ಬದುಕನ್ನ ಯಾರೆಲ್ಲ ನಿರ್ವಹಿಸ್ತಾರೋ 5 ವರ್ಷಕ್ಕೆ 10 ವರ್ಷದಷ್ಟೊತ್ತಿಗೆ ಅವರಿಗೆ ಡಯಾಬಿಟಿಕ್ ಕಟ್ಟಿಟ್ಟ ಬುತ್ತಿ. ಅಂತಹ ಒಂದು ದೀರ್ಘ ಒತ್ತಡವಾದ ಕಾಯಿಲೆಯನ್ನು ಕೂಡ ನಾವು ಯೋಗದಿಂದ ಪರಿಹಾರ ಮಾಡ್ಕೊಳ್ಬಹುದು. ಒಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಗಿಟ್ಕೊಳ್ಬೋದು, ಔಷಧಿಯನ್ನು ಕಡಿಮೆ ಮಾಡ್ಕೊಳ್ಬೋದು, ಮತ್ತು ಫರ್ದರ್ ಡ್ಯಾಮೇಜ್ ಆಗೋದನ್ನು ಕಡಿಮೆ, ಕಣ್ಣಿನ ಸಮಸ್ಯೆ, ಮಂಡಿ ಸಮಸ್ಯೆ, ಅನೇಕ ಆರ್ಗನ್ಸ್ಗಳು ನಿಷ್ಕ್ರಿಯ ಆಗ್ತಾ ಹೋಗುತ್ತವೆ, ಆಮೇಲೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಬರುತ್ತೆ. ಇಂಥದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು, ಔಷಧಿ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಆ ರೀತಿಯಾಗಿ ನೀವು ವೃದ್ಧಾಪ್ಯದಲ್ಲಿ ಅನುಭವಿಸುವಂಥ ಈ ಬಿ ಪಿ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಮುಖ್ಯವಾಗಿ ಈ ಏನು ಮೂತ್ರಕೋಶದ ತೊಂದರೆ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಮೂತ್ರಕೋಶದ ತೊಂದರೆ ಆಗುತ್ತೆ, ಆಮೇಲೆ ಹೆಣ್ಮಕ್ಳಿಗೆ ಗರ್ಭಾಶಯದ ತೊಂದರೆ ಆಗುತ್ತೆ, ಅನೇಕ ಸಮಸ್ಯೆಗಳು ಹೆಣ್ಮಕ್ಳಲ್ಲೂ ಇರುತ್ತೆ. ಮುಟ್ಟು ನಿಲ್ಲುವ ಸಮಸ್ಯೆಯಲ್ಲಿ ಒಂದು 4-5 ವರ್ಷ ತುಂಬ ಸಮಸ್ಯೆ ಉಂಟಾಗುತ್ತೆ. ಇಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವು ಈ ಅಭ್ಯಾಸವನ್ನು ಪ್ರಾರಂಭ ಮಾಡಿ. ಎಷ್ಟಾಗತ್ತೋ ಅಷ್ಟು ಒಂದು 15 ನಿಮಿಷವೋ 30 ನಿಮಿಷವೋ ನುರಿತ ಯೋಗ ತಜ್ಞರ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕಲೀರಿ. ಅಥವಾ ಇವಾಗಂತೂ ಬಿಡಿ, ಗಲ್ಲಿ ಗಲ್ಲಿಯಲ್ಲೂ ನಿಮಗೆ ಪ್ರತಿ ಕ್ಷೇತ್ರದಲ್ಲಿಯೂ ಉಚಿತ ಯೋಗ ಶಿಬಿರಗಳು ನಡೀತಾ ಇದೆ, ಉಚಿತವಾಗಿ ಕಲಿಸೋರು ತುಂಬ ಜನ ಇದ್ದಾರೆ. ಅಂತಹ ಶಿಬಿರಗಳಲ್ಲಿ ಹೋಗಿ ಕಲೀರಿ, ಮನೆಯಲ್ಲಿ ನಿಮಗೆ ಮಾಡ್ಲಿಕ್ಕಾಗಲ್ಲ, ಸಾಮೂಹಿಕ ಮಾಡಿ. ಯಾವಾಗಲೂ ಕೂಡ ಸಾಮೂಹಿಕವಾಗಿ ಎಲ್ಲರ ಜೊತೆಗೆ ಮಾಡಿದಾಗ ನಮಗೆ ಹೆಚ್ಚು ಉತ್ಸಾಹ ಇರುತ್ತೆ, ಹುರುಪಿರುತ್ತೆ, ಮತ್ತೊಂದು ಕಲೆಕ್ಟಿವಿಟಿ ಇರುತ್ತೆ. ಅದಕ್ಕೆ ಯೋಗ ಅಂತ ಹೇಳೋದು, ಕೂಡುವುದು, ಸೇರುವುದಲ್ವಾ, ಅದಕ್ಕೆ ಯೋಗ. ಆ ಸಮ್ಮಿಲಿತದೊಂದಿಗೆ ಮಾಡಿದಾಗ ನಾವು ಇನ್ನಷ್ಟು ಸಂಪತ್ ಭರಿತವಾಗಿ ಆಗ್ತೀವಿ, ದುಡ್ಡಿನಲ್ಲಲ್ಲ, ಆರೋಗ್ಯದಲ್ಲಿ.
1: ಆರೋಗ್ಯ ಇವತ್ತು ಆರೋಗ್ಯವೇ ಶ್ರೀಮಂತಿಕೆಯನ್ನ ಗಳಿಸ್ಕೊಂಡಿರುವಂತದ್ದು, ಅಂತದ್ದೊಂದನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ.
0: ಬೆಳೆಸಬೇಕಾದ್ರೆ ಈ ಯೋಗಕ್ಕೆ ನಾವು ಮರೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಈ ವರ್ಷದ ಒಂದು ಥೀಮ್ ಎಷ್ಟು ಚಂದ ಇದೆ ನೋಡಿ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಅದನ್ನೆಲ್ಲ ನಾವು ಅನುಭವಿಸುವ ನಾಳೆ ಅದರ ಅದರ ದೊಡ್ಡ ಒಂದು ಮಟ್ಟದಲ್ಲಿ ಇಡೀ ವಿಶ್ವ ಅದರ ಒಂದು ದೊಡ್ಡ ಹಬ್ಬವನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಹೋಳಿಗೆ ಮಾಡಿ ಇಲ್ಲ ಒಂದು ಪಾಯಸ ಮಾಡಿ ಊಟ ಮಾಡಿ ಎಲ್ಲರೂ ಸೇರಿ ಕೂತ್ಕೊಂಡು ಇವತ್ತು ಯೋಗ ದಿನ ಇದೆ. ನಾವು ಈ ಯೋಗ ದಿನ ನೋಡಿ ಎಲ್ಲದಕ್ಕೂ ಇವತ್ತು ಪ್ರತಿ ದಿವಸಕ್ಕೂ ಒಂದು

0: ದಿನ ಇದೆ, ಒಂದು ಡೇ ಆಫ್ ಸೆಲೆಬ್ರೇಷನ್ ಇದೆ. ನಾವೆಲ್ಲ ಯೋಗ ಮಾಡ್ಬೇಕಾದ್ರೆ ಇದಕ್ಕೆ ದಿನ
1: ಈಗ ನನಗೆ ಕಾಣಿಸ್ತಾ ಇದೆ ಆ ಆಚರಣೆಯ ಒಂದು ಉತ್ಸಾಹ ಎಷ್ಟಿದೆ ಅನ್ನುವಂಥದ್ದು ನನಗೆ ಕಾಣಿಸ್ತಾ ಇದೆ. ಆ ಉತ್ಸಾಹ ಈ 12 ವರ್ಷಗಳ ಹಿಂದೆ ಹೇಗಿತ್ತು ಅನ್ನುವಂಥದ್ದನ್ನ ನೀವು ಹಂಚಿಕೊಳ್ಬಹುದೇ?
0: 2015 ಮೊದಲನೇ ಯೋಗ ದಿನಾಚರಣೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಹಾಗೆ 2014 ಮೋದಿಜಿಯವರು ಶೃಂಗಸಭೆಯಲ್ಲಿ ಇದನ್ನ ಮಂಡಿಸಿದಾಗ 178 ರಾಷ್ಟ್ರಗಳು ಇದನ್ನು ಒಪ್ಪಿಗೆ ಸೂಚಿಸಿದ್ವು. ಆಯ್ತಾ, ಅಂತಹ ಸಂದರ್ಭದಲ್ಲಿ ಅದಕ್ಕೂ ಮುನ್ನ 2 ಹಿಂದೆ ನಾವು ನಮ್ಮ ದಾವಣಗೆರೆಯಲ್ಲಿ ನಮ್ಮ ಎಲ್ಲ ಯೋಗ ಸಾಧಕರನ್ನ, ಕೇಂದ್ರದ ಮುಖ್ಯಸ್ಥರನ್ನೆಲ್ಲ, ಯೋಗ ಲವರ್ಸ್ನೆಲ್ಲ ಕರ್ಕೊಂಡು ಒಂದು ಸಮಾರಂಭ ಮಾಡಿ ಅದಕ್ಕೆ ಒಂದು ಯೋಗ ನಡಿಗೆ ಅಂತ ಮಾಡಿದ್ವಿ. ನಡಿಗೆ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಒಂದು ಮೆಮೊರಾಂಡಮ್ ಕೊಟ್ವಿ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ. ಡೆಲ್ಲಿವರೆಗೂ ರಾಜ್ಯ ಮತ್ತು ರಾಷ್ಟ್ರ ಎಲ್ಲ ಕಡೆಗೂ ಪತ್ರವನ್ನು ಹಾಕಿದ್ವಿ. ಒಂದು ಈ ರೀತಿ ಎಲ್ಲದಕ್ಕೂ ದಿನಾಚರಣೆ ಇದೆ, ಯೋಗ ದಿನಾಚರಣೆಯನ್ನು ನೀವು ಆಚರಣೆ ಮಾಡಲಿಕ್ಕೆ ಒಂದು ದಿನವನ್ನು ನಿಗದಿ ಮಾಡಿ ಯೋಗ ದಿನಾಚರಣೆಯನ್ನು ಮಾಡಿ ಸರ್ಕಾರದ ವತಿಯಿಂದ. ಹಾಗೆ ಜನಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿ ಸಿಕ್ಕತ್ತೆ ಸರ್ಕಾರದ ವತಿಯಿಂದ. ಆದಾಗ ಎಲ್ಲ ಸರ್ಕಾರದ ವಲಯದಲ್ಲಿ ಅದು ಹಬ್ಬುತ್ತೆ ಮತ್ತು ಹೆಚ್ಚು ಪ್ರಚಾರ ಸಿಕ್ಕತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಇವತ್ತು ಲವರ್ಸ್ ಡೇ ಅಂತ ಇದೆ, ಪ್ರೇಮಿಗಳ ದಿನ ಇದೆ ಅಲ್ವಾ. ಅಂಥದ್ದು ನಮ್ಮ ಆರೋಗ್ಯವನ್ನು
1: ವೃದ್ಧಿ
0: ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ನಮ್ಮದೇ ಭಾರತದ ಗಟ್ಟಿ ನೆಲೆಯಲ್ಲಿ ನಿಂತಹ ಒಂದು ಭಾರತೀಯ ಸಂಸ್ಕಾರ ಸಂಸ್ಕೃತಿ ಯೋಗ ಋಷಿ ಸಂಸ್ಕೃತಿ ಬಂದಿರುವಂಥದ್ದು. ಋಷಿ ಮುನಿಗಳು ಕೊಟ್ಟಂತಹ ಒಂದು ವರದಾನವಾಗಿರುವಂತಹ ಯೋಗವನ್ನು ನಾವು ಅದಕ್ಕೆ ಒಂದು ದಿನಾಚರಣೆ ಕೊಡ್ತಿದ್ರೆ ಹೇಗೆ ಅನ್ನುವ ಆಗಲೇ ನಾವು ಚಿಂತನೆ ಮಾಡಿದ್ವಿ. ಇವತ್ತು ಅದು ನೆರವೇರಿದೆ, ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷವೂ ಸುಮಾ ಎಲ್ಲ ಕಡೆಗೂ ನಾವು ಯೋಗವನ್ನು ಒಂದು ಏನು ಹಬ್ಬವಾಗಿ ಅದನ್ನು ಅನುಸರಿಸ್ತಾ ಇದ್ದಾವೆ. ಅದೆಲ್ಲವೂ ನೋಡಲಿಕ್ಕೆ ನಾಳೆ ನೀವು ಕಣ್ ತುಂಬಿಕೊಳ್ಬೋದು. ಯಾವುದೇ ಟಿ ವಿ ಚಾನಲ್ ತಗೊಳ್ಳಿ, ಯಾವುದೇ ಆಕಾಶವಾಣಿ ತಗೊಳ್ಳಿ, ಆಕಾಶವಾಣಿ ಬಿಡಿ, ನನಗೆ ತುಂಬ ಖುಷಿ ಕೊಡುವಂತಹ ಒಂದು ಮಾಧ್ಯಮ. ಯಾಕೇಳಿದ್ರೆ ನಾವು ಮುಕ್ತವಾಗಿ ಮಾತಾಡ್ಬೋದು, ತುಂಬ ಚೆನ್ನಾಗಿ ಕೇಳ್ಬೋದು, ಮತ್ತು ಅಲ್ಲಿ ಏನಿಲ್ಲ ನಿಮಗೆ ಎಲ್ಲ ರೀತಿಯ ಸೊಬಗು ಸಿಕ್ಕತ್ತೆ. ಜಾನಪದ ಸಿಕ್ಕತ್ತೆ, ಸಿನಿಮಾ ಸಿಕ್ಕತ್ತೆ, ಆರೋಗ್ಯ ಸಿಕ್ಕತ್ತೆ, ಮತ್ತು ವಿಶ್ವದ ಎಲ್ಲ ವಿಷಯಗಳು ನಮ್ಗಲ್ಲಿ ಸಿಕ್ಕತ್ತೆ. ನೀವು ಎಲ್ಲಿ ಬೇಕಾದ್ರೂ ಹೊಲದಲ್ಲಿ ಕೇಳ್ಬೋದು.
1: ಸತ್ಯವಾದ ಮಾಹಿತಿಯನ್ನ ಕೊಡುವಂತದ್ದು ಅಂತ ಹೇಳಿದ್ರೆ ಮಾಧ್ಯಮ ನಮ್ಮ ಆಕಾಶವಾಣಿ.
0: ತುಂಬಾ ಖುಷಿ ಪಡ್ತೀನಿ ನಾನು,
1: ನಿಜವಾಗ್ಲೂ ಖುಷಿ ಆಯ್ತು ನನಗೆ ನಿಮ್ಮ ಮಾತುಗಳನ್ನ ಕೇಳಿ. ನೀವು 12 ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಎಷ್ಟು ಅದ್ಭುತವಾಗಿ ಮತ್ತೆ ಅದ್ಧೂರಿಯಾಗಿ ಮಾಡ್ತೀರಿ ಅನ್ನುವಂಥದ್ದು ನಿಮ್ಮ ಮುಖದ ಕಳೆಯಲ್ಲಿ ನನಗೆ ಕಾಣಿಸ್ತಾ ಇದೆ. ಎಷ್ಟು ವರ್ಷಗಳ ಅನುಭವ ನಿಮಗೆ?
0: ನನಗೆ ಈಗ ಸುಮಾರು 1978 ನಾನು ಶುರು ಮಾಡಿದ್ದು, ಈಗ 48 ಅವಧಿ ಆಗಿದೆ. 48 ಸುದೀರ್ಘ ಅನುಭವ ಸಿಕ್ಕಿದೆ. ಇನ್ನೂ ಕಲಿಯುವ ಹಂತ ಬಹಳ ಇದೆ. ಅಂದರೆ ಅನೇಕ ಗುರುವರ್ಯಗಳ ಒಂದು ಸಾಮೀಪ್ಯದಲ್ಲಿ ಸಾನ್ನಿಧ್ಯದಲ್ಲಿ ಹೊಸತನ್ನು ಕಲಿತಾ ಬಂದಿದ್ದೀನಿ. ಈಗ ಸದ್ಯಕ್ಕೆ ನಾನು ಬಿ ಕೆ ಎಸ್ ಅಯ್ಯಂಗಾರ್ ಅವರ ಯೋಗ ಚಿಕಿತ್ಸೆಯನ್ನು ತುಂಬ ಭಾಳ ಚೆನ್ನಾಗಿ ಅದನ್ನು ಕಲಿತು ಅದನ್ನು ಕೊಡ್ತಾ ಇದ್ದೀನಿ. 2,500 ಹೆಚ್ಚು ಮಂದಿ ಅದರಲ್ಲಿ ಲಾಭವನ್ನು ಪಡೆದಿದ್ದಾರೆ. ಒಂದು ಕಳೆದ 8 ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀನಿ. ತುಂಬ ಜನ ಬರ್ತಾರೆ, ಬೆಳಗ್ಗೆ ಸಂಜೆ 2 ನಡೆಯುತ್ತೆ. ಅದಕ್ಕೋಸ್ಕರ ಈ ಚಿಕಿತ್ಸೆ ಮಾಡೋದ ಒಂದು ಇದಕ್ಕೋಸ್ಕರ ಬೇರೆ ಹೊರಗಡೆ ಹೋಗ್ಲಿಕ್ಕೆ ನನಗೆ ಆಗ್ತಾ ಇಲ್ಲ. ಹಾಗೆ ದಾವಣಗೆರೆಯಲ್ಲೇ ನೆಲೆ ನಿಂತಿದ್ದೇನೆ. ದೇಶ ವಿದೇಶದಿಂದನೂ ಬಂದು ಇಲ್ಲಿ ಕಲ್ತು ಹೋಗ್ತಾ ಇದ್ದಾರೆ. ಮತ್ತು ಪ್ರತಿನಿತ್ಯ ಯೋಗ ತರಗತಿಗೆ ಒಂದು ಸಮಯವನ್ನು ನಿಗದಿ ಮಾಡಿದ್ದೀವಿ. ಬೆಳಗ್ಗೆ 5:30 ತನಕ ನಿತ್ಯ ತರಗತಿಯು ಕೂಡ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಅನೇಕ ನಾವು ಕೇವಲ ಯೋಗವನ್ನಷ್ಟೇ ಮಾಡಿಸ್ತಾ ಇಲ್ಲ, ನಮ್ಮ ಯೋಗ ಮಂದಿರದಲ್ಲಿ ಭಾರತೀಯ ಸಂಸ್ಕಾರಗಳನ್ನು ಹೊಂದಿದಂಥ ಏನೆಲ್ಲ ಇದೆ, ಎಲ್ಲ ಹಬ್ಬ ಹರಿದಿನಗಳು, ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಗುರು ಪೂರ್ಣಿಮೆ ಆಗಿರ್ಬೋದು, ಹೀಗೆ ನಮ್ಮ ಏನು ಭಾರತೀಯ ಸನಾತನ ಪದ್ಧತಿಯಲ್ಲಿ ಏನೆಲ್ಲ ಹಬ್ಬಗಳಿದ್ದಾವೆ ಅವೆಲ್ಲವನ್ನು ನಾವು ಯೋಗ ಮಂದಿರದಲ್ಲಿ ನಡೆಸ್ತೇವೆ. ಒಳ್ಳೊಳ್ಳೆ ಸ್ಕಾಲರ್ನ ಕರೆಸ್ತೇವೆ, ವಿದ್ವಾಂಸರನ್ನ ಕರೆಸ್ತೇವೆ, ಅಲ್ಲಿ ಪ್ರವಚನ ಮಾಡಿಸ್ತೇವೆ, ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ. ಭಾಗವತ ಪುರಾಣ ಅಂತದ ಕಾರ್ಯಕ್ರಮಗಳು, ಈಗ ಮೊನ್ನೆ ರೀಸೆಂಟ್ ಆಗಿ ನಮಗೆ ಅಧಿಕ ಮಾಸ ಬಂತು ಈ ವರ್ಷ, 3 ಬರುವಂಥದ್ದು. ಅಧಿಕ ಮಾಸ ಯಾಕೆ ಬರುತ್ತೆ, ಅದರ ಉಪಯೋಗ ಏನು, ಅದರಲ್ಲಿ ನಾವು ಏನು ಸಾಧನೆ ಮಾಡಬೇಕು, ಅದರ ಬಗ್ಗೆನೂ ಒಂದು ಉಪನ್ಯಾಸವನ್ನು ನಾವು ಮೊನ್ನೆ ಏರ್ಪಡಿಸಿದ್ವಿ. ಹೀಗೆ ನಮ್ಮ ಯೋಗದ ಜೊತೆಗೆ ನಮ್ಮ ಉತ್ತಮ ಸಂಸ್ಕಾರವನ್ನು ಕೊಡುವಂತಹ ಏನೆಲ್ಲ ನಮ್ಮ ಭಾರತೀಯ ಸಂಸ್ಕಾರಗಳಿದೆ ಅವೆಲ್ಲವನ್ನು ನಮ್ಮ ಮಂದಿರದಲ್ಲಿ ಕೊಡ್ತಾ ಬಂದಿದ್ದೇವೆ. ಎಲ್ಲವೂ ಕೂಡ ನಮ್ಮ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ನಾನು ಇವತ್ತಿಗೂ ಕೂಡ ನಮ್ಮ ಮಲ್ಲಾಡಿಹಳ್ಳಿಯ ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವ್ರನ್ನ ಪ್ರತಿ ಕ್ಷಣವೂ ನೆನಪು ಮಾಡ್ತೇನೆ.

0: ರೋಮ ರೋಮದಲ್ಲಿಯೂ ಅವರಿದ್ದಾರೆ.
1: ಭಾವುಕರಾಗ್ತಾ ಇದ್ದೀರಿ, ನಿಮ್ಮ ಗುರುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರಿ. ಯೋಗವನ್ನು ಕಲಿಸಿದಂತಹ ಗುರುಗಳವರು ಖಂಡಿತ ಅವರ ಹೆಸರು ಪ್ರಪಂಚದಾದ್ಯಂತ ಅಂತಹ ಯೋಗ ಗುರುಗಳ ಶಿಷ್ಯರಾಗಿ ನೀವಿವತ್ತು ಹೊರಗೆ ಬಂದು ಅನೇಕರಿಗೆ ಆರೋಗ್ಯವನ್ನು ಕೊಡುವಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಸಾಧನೆಗಳು ಅನೇಕ, ನಿಮಗೆ ಒಂದಷ್ಟು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ, ಅದರ ಬಗ್ಗೆ ಒಂದಷ್ಟು ಮಾತನಾಡಿ.
0: ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತಾನು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ, ಶ್ರದ್ಧೆಯಿಂದ, ಅಷ್ಟೇ ಪ್ರೀತಿಪೂರ್ವಕವಾಗಿ, ಅದು ನನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಮಾಡುವ ಕೆಲಸದಲ್ಲಿ ಮಗ್ನರಾಗಿಬಿಟ್ರೆ ಪ್ರಶಸ್ತಿಗಳು ಸಹಜವಾಗಿ ಅವನನ್ನೇ ಹುಡ್ಕೊಂಡು ಬರುತ್ತೆ. ಅದು ನನ್ನ ಜೀವನದಲ್ಲಿ ಅನೇಕ ಸರಿಯಾಗಿದೆ. ಯಾವ ಪ್ರಶಸ್ತಿಯನ್ನು ನಾನು ಕೇಳಿಕೊಂಡವನಲ್ಲ, ಅದನ್ನು ಅರಸಿ ಹೋದವನು ಅಲ್ಲ. ಅವರಾಗೆ ಕರೆದು, ಇತ್ತೀಚೆಗೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಯೋಗ ರತ್ನಾಕರ ಅನ್ನುವ ಬಿರುದನ್ನು ಅನೇಕ ನಮ್ಮ ನಾಗೇಂದ್ರ ಜಿ ಅವರು ಎಸ್ ವ್ಯಾಸದ ಅಂಥವರ ಒಂದು ಬಹುದೊಡ್ಡ ಯೋಗಕ್ಕೆ ಏನು ಯೋಗ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿದಂಥ ಧೀಮಂತ ವ್ಯಕ್ತಿಗಳನ್ನು ಕರೆಸಿ ಒಂದು 10 ಜನಕ್ಕೆ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೆಲ್ಲ ಯೋಗ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ಹೆಕ್ಕಿ ತೆಗೆದು ಅವರಾಗಿ ನನ್ನನ್ನು ಕರೆದಾಗ ನಾನು ಹೇಳಿದೆ, ಅಯ್ಯೋ ನನಗಿಂತ ತುಂಬ ಜನ ಇದ್ದಾರೆ ಜೀ, ನೀವು ಅವ್ರನ್ನ ಆಯ್ಕೆ ಮಾಡಿ, ನಾನೇ ಹೇಳ್ತೀನಿ. ಬೇಕು ಇಲ್ಲ ಇಲ್ಲ, ನೀವು ಈ ಸರಿ ಹೋದ ವರ್ಷನೇ ಕರಿಬೇಕಂತಿದ್ವಿ, ನಾವು ನೀವು ಸಂಪರ್ಕಕ್ಕೆ ಸಿಗಲಿಲ್ಲ, ಈ ವರ್ಷ ನೀವು ಬರಲೇಬೇಕು ಅಂತ ಅವ್ರ ಪ್ರೀತಿಯಿಂದ ಕರೆದಾಗ ಹಾಗೆ ಆ ರೀತಿ. ಮತ್ತು ಇತ್ತೀಚೆಗೆ 2025 ಅಂತಾರಾಷ್ಟ್ರೀಯ ಮಟ್ಟದ ಪಿನಾಕಲ್ ಪ್ರಶಸ್ತಿ ಅಂತ ಕೊಟ್ಟರು, ಅದು ಭಾರತ ಸರ್ಕಾರದ ಅಡಿಯಲ್ಲಿ ಕೊಡುವಂಥ ಒಂದು ಪ್ರಶಸ್ತಿ, ಅದು ಜೀವಮಾನ ಸಾಧನೆಗಾಗಿ ಸಿಕ್ಕಿರುವಂಥದ್ದು. ದೆಹಲಿಯ ಮೂಲದಿಂದ ಫೋನ್ ಕರೆ ಬಂತು, ಹೀಗೆ ಈ ಥರ ಈ ಮಂತ್ರಾಲಯದಿಂದ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ, ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಂತ. ನನಗೆ ಏನೂ ಗೊತ್ತಾಗಲಿಲ್ಲ, ಯಾವುದು ಏನು ಅಂತ ಏನೂ ಗೊತ್ತಾಗಲಿಲ್ಲ. ಆಮೇಲೆ ಎಲ್ಲ ಇದೆಲ್ಲ ಕಳಿಸಿದರು, ಡೀಟೇಲ್ಸ್ ಎಲ್ಲ ಕಳಿಸಿದರು, ಸೊ ನೀವು ಸಬ್ಮಿಟ್ ಮಾಡಿ ಎಲ್ಲ ಡೀಟೇಲ್ಸ್ ಕಳಿಸಿ ಅಂತ. ಆಮೇಲೆ ನಾನು ಕೂತು ಯೋಚನೆ ಮಾಡಿದೆ ಏನು ಮಾಡೋದು. ಆಮೇಲೆ ನಮ್ಮ ಕೆಲವರು ಹಿತೇಶಗಳಿರ್ತಾರೆ, ಅವ್ರನ್ನೆಲ್ಲ ಮಾತಾಡಿಸ್ದಾಗ, ಇಲ್ಲ ಗುರುಗಳೇ ಇದಕ್ಕೆ ನೀವು ಅರ್ಹರಿದ್ದೀರಿ, ನೀವು ಕಳಿಸಿ. ಆವಾಗ ಯಾಕಂದರೆ ತುಂಬ ಇವತ್ತು ಪ್ರಶಸ್ತಿಗಳ ಹೆಸರಲ್ಲಿ ದುಡ್ಡು ಮಾಡುವ ದಂಧೆಗಳು ತುಂಬ ಆಗಿದೆ, ಸೊ ಅಂತಹ ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ. ಅಂತಹ ಸಂದರ್ಭದಲ್ಲಿ ಈ ರೀತಿ ಯೋಚನೆ ಮಾಡಿದಾಗ, ಇಲ್ಲ ಇದು ತುಂಬ ಜೀವನ ಭಾರತ ಸರ್ಕಾರದಿಂದ ಕೊಡುವಂಥದ್ದು, ನೀವು ಎಕ್ಸೆಪ್ಟ್ ಮಾಡಿ. ಅದು ದೂರದರ್ಶನದಲ್ಲಿಯೂ ಅದು ಪ್ರಸಾರ ಆಯಿತು, ಅದಾದಮೇಲೆ ಆ ಪ್ರಶಸ್ತಿ ಬಂದ ಮೇಲೆ. ಅಂತಹ ಒಂದು ಪ್ರಶಸ್ತಿ ದೆಹಲಿಯಲ್ಲಿ ಕೊಟ್ಟರು 2000 ಏಪ್ರಿಲ್ ತಿಂಗಳಲ್ಲಿ. ಅಂತಹ ಸಂದರ್ಭಗಳು ಅನೇಕ ಆಗಿದೆ. ಮತ್ತು ನಾನು PhD ಮಾಡಿದ್ದು ಕೂಡ ತುಂಬ ಒಂದು ವಿಶೇಷವಾಗಿತ್ತು ನನಗೆ. ಆವಾಗ 2007 ಅಂತ ಕಾಣುತ್ತೆ, 2006 2007 ಏನೋ ಒಂದಿಷ್ಟು ಸಾಧನೆ ಮಾಡಬೇಕು. ಅಲ್ಲಿ ನಾನು ಯೋಗ ಶಿಬಿರ ಯೋಗ ಕ್ಲಾಸ್ ಮಾಡುವ ನನ್ನ ಒಂದು ಸಣ್ಣ ಮನೆ, ಆ ಮನೇಲಿ ನಾನು ಒಂದು ಸಣ್ಣ ರೂಮ್ನಲ್ಲಿ ಒಂದು ಲೈಬ್ರರಿ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಸಂಬಂಧಪಟ್ಟ ಧಾರ್ಮಿಕಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಯೋಗಕ್ಕೆ ಸಂಬಂಧ ಪುಸ್ತಕಗಳು ನಾನು ಇಟ್ಕೊಂಡಿದ್ದೀನಿ. ಸೊ ಒಬ್ಬರು ವಕೀಲರು ಅದಕ್ಕೆ ಬಂದರು, ನಾನು ಕೂತ್ಕೊಂಡಿರೋ ರೂಮಿಗೆ ಬಂದರು, ಎಲ್ಲ ನೋಡಿದರು, ಏನು ಗುರುಗಳ ಇಷ್ಟೊಂದು ಲೈಬ್ರರಿನೇ ಮಾಡಿಬಿಟ್ಟಿದ್ದೀರಾ, ಯೋಗ ಲೈಬ್ರರಿನೇ ಇಟ್ಬಿಟ್ಟಿದ್ದೀರಾ ನೀವು ಏನು ಅಂತ. ಆವಾಗ ಅದೆಲ್ಲ ನೋಡಿ ಒಂದೊಂದೇ ಪುಸ್ತಕ ನೋಡಿದರು, ಇಷ್ಟೆಲ್ಲ ಮಾಹಿತಿ ಇದೆ ನಿಮ್ಮ ಹತ್ರ, ನೀವು ಯಾಕೆ PhD ಮಾಡಬಾರ್ದು ಅಂತ ಆಸೆ ಹುಟ್ಟಿಸ್ಬಿಟ್ರೆ ನನಗೆ. ನಾನು ಅಯ್ಯೋ ಏನು ಮಾಡೋದು, ಹೌದಲ್ಲ, ಆಯಿತು ಹಾಗಾದ್ರೆ ನೋಡೋಣ ಅಂತ ಹಂಪೆ ಯೂನಿವರ್ಸಿಟಿಗೆ ಹೋದೆ. ಅವ್ರು ಹೇಳಿದ ಮೇಲೆ ಅವರೇ ಗೈಡ್ ಮಾಡಿದ್ರು, ಹೇಗಿದೆ ಇಲ್ಲಿ ಇಂಥ ಹತ್ರ ಇದೆ ನೀವು ಹೋಗಿ ಅಂತ. ಅಲ್ಲಿ ಹೋದಾಗ ಎಲ್ಲ ಆಯಿತು ಅಂತ ಸೈನಾಪ್ಸಿಸ್ ಕೊಡಬೇಕು, ಸೊ ಅದನ್ನು ಒಂದು 20 ಪುಟದಷ್ಟು ಕೊಡಬೇಕು, ಏನು ನಾವು ಕಂಟೆಂಟ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅದೆಲ್ಲ ಮಾಹಿತಿ ಕೊಟ್ಟು ಫೀಸ್ ತುಂಬಿ ಬಂದೆ. ಆಮೇಲೆ ಫೀಸ್ ತುಂಬಿ ಬಂದು ಒಂದು 15 ದಿವಸದ ನಂತರ ಅಲ್ಲಿ ಆ ಒಂದು ವ್ಯವಸ್ಥೆನೇ ಸ್ಥಗಿತಗೊಳಿಸ್ಬಿಟ್ರು. ಡಾಕ್ಟ್ರೇಟ್ ಇನ್ ಫಿಲಾಸಫಿ ಅಂತ ಇದೆ, ಏನೋ ಡಿಲಿಟ್ ಇತ್ತು ಅಲ್ಲಿ, ಡಾಕ್ಟ್ರೇಟ್ ಇನ್ ಡಿಲಿಟ್ ಅಂತ ಯಾರು ಬೇಕಾದ್ರು ಮಾಡ್ಬೋದಿತ್ತು ಅದನ್ನ. ಸೊ ಆವಾಗ ಅದು ಸದ್ಯಕ್ಕೆ ತಾತ್ಕಾಲಿಕ ನಿಂತು ಹೋಗ್ಬಿಡ್ತು. ಆವಾಗ ಏನಾಯಿತು, ಅಲ್ಲಿರೋರು ನನ್ನನ್ನು ಕರೆಸ್ಬಿಟ್ಟು ಗುರುಗಳೇ ಅದು ಎಲ್ಲ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಖುಷಿಯಾಯಿತು. ಆಮೇಲೆ ನಮ್ಮ ಗುರುಗಳ ಒಂದು ಶಿಷ್ಯ ಅನ್ನೋದು ಅವ್ರಿಗೆ ಒಂದು ಎಲ್ಲಿದು ನೋಡಿ, ಆ ಗುರುಗಳ ಮಹಿಮೆ ಹೆಂಗಿರುತ್ತಂದ್ರೆ ಅದು ಅಂತರ್ಗಾಮಿ. ಅದು ಗುರು ಅನ್ನೋದು ಬಹಳ ದೊಡ್ಡದು, ಅದು ಅದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ.
1: ಹೌದು, ಹಿಂದಿನ ಗುರು ಶಿಷ್ಯ ಪರಂಪರೆಯೇ ಅದರ.
0: ಬೇಕಾದ್ರೆ ಭಗವಂತ ಆಶೀರ್ವಾದ ಮಾಡೋದಿಲ್ಲ, ಹರಮುನಿದರು ಗುರು ಕಾಯುವುದು ಅಂತ.

0: ಇದ್ದಾರೆ ಅಂತಹ ಉಕ್ತಿ ಅಂತಹ ಗುರು ಶಕ್ತಿ ಅದು. ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಗುರುವಿನ ಒಂದು ಮಾರ್ಗದರ್ಶನ ಏನೋ ಗೊತ್ತಿಲ್ಲ, ಅವ್ರು ನನ್ನನ್ನು ಕರೆಸ್ಬಿಟ್ಟು ಇಲ್ಲ ನಿಮಗೆ ವಿದೇಶದಲ್ಲಿ ಮಾಡುವಂಥ ಅವಕಾಶ ಇದೆ, ನೀವು ಅಲ್ಲಿ ಮಾಡಿ ಇಂಥ ಹತ್ರ ಹೋಗಿ ಅಂತ ನನಗೆ ಕಲ್ಕತ್ತಾದಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಪರಿಚಯ ಮಾಡಿಸಿದರು. ಅಲ್ಲಿ ಹೋಗಿ ನಾನು ಎಲ್ಲ ಮಾತಾಡಿಸಿದಾಗ ಅವರು ಇದೆಲ್ಲ ನನ್ನ ಇದೆಲ್ಲ ನೋಡಿ ಡಾಟಾ ಎಲ್ಲ ಬಯೋಡಾಟಾ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಅವರಿಗೆ. ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಇಲ್ಲ ಈ ಥರ ಇಂಥ ತಿಂಗಳಿಗೆ ಬನ್ನಿ ಅವಾಗೆಲ್ಲ ಎನ್ರೋಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಂದ ನಾನು ಶುರು ಮಾಡಿದೆ. 4 ವರ್ಷ ದೊಳಗೆ ಅದನ್ನು ಕಂಪ್ಲೀಟ್ ಮಾಡಬೇಕಾಯಿತು. ನನ್ನ ಕೈಲಿ ಸ್ವಲ್ಪ ಕಷ್ಟ ಆಯಿತು. 5 ವರ್ಷ ಸಮಯ ತಗೊಂಡೆ. 5 ವರ್ಷ ಸಮಯ ತಗೊಂಡಾಗ ನೋಡಿ ಅದಕ್ಕೆ ಗೋಲ್ಡ್ ಮೆಡಲ್ ಬಂತು. ಒಟ್ಟು ಅವಾಗ 42 ಪ್ರಬಂಧಗಳು ಮಂಡನೆ ಆಗಿತ್ತು ಆ ವಿಶ್ವವಿದ್ಯಾನಿಲಯಕ್ಕೆ. ಅದರಲ್ಲಿ ನಮಗೆ ಗೋಲ್ಡ್ ಮೆಡಲ್ ಬಂತು. ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಎಲ್ಲವನ್ನು ಅವರೇ ಬರೆಸಿದ್ರು, ರಿಸರ್ಚ್ ಇನ್ಸ್ಟಿಟ್ಯೂಟ್ನವರೇ ಎಲ್ಲ ಬರೆಸಿದ್ರು. ಹಾಗೆ ನನಗೆ ತುಂಬಾ ಕಡಿಮೆ ಖರ್ಚಲ್ಲಿ ನನಗಾಯ್ತು. ಸೊ ಅಂತಹ ಒಂದು ಸೌಭಾಗ್ಯ, ಅವೆಲ್ಲವೂ ಮರಿಲಿಕ್ಕೆ ಆಗದಂತ ಕ್ಷಣಗಳು. ಮತ್ತು ನಾವು ಶಿಬಿರಗಳನ್ನು ಮಾಡುವಾಗ ಎಷ್ಟು ನಮಗೆ ಸ್ಫೂರ್ತಿ ಕೊಡ್ತಾ ಇತ್ತು ಅಂದರೆ, ನಾನು ಸೂರ್ಯ ನಮಸ್ಕಾರವನ್ನು ಮಾಡಿಸುವಾಗ ಒಬ್ಬರು ಸಡನ್ನಾಗಿ ಬೆಳಗ್ಗೆ ಬಂದು ಕೊರಳಿಗೆ ಮಾಲೆ ಹಾಕ್ಬಿಟ್ರು. ಗೊತ್ತೇ ಇಲ್ಲ ನನಗೆ, ನಾನು ಕುಂತು ನಿಂತ್ಕೊಂಡು ಮಂತ್ರ ಹೇಳ್ತಾ ಇದ್ದೀನಿ, ಸಡನ್ನಾಗಿ ಬಂದು ಮಾಲೆ ಹಾಕ್ಬಿಟ್ರು. ಆವಾಗ ನನಗೇನು ಸಣ್ಣ ವಯಸ್ಸು, ನನಗೆ ನಾನು 1st PUC ಓದ್ತಾ ಇದ್ದೇನು ಆ ಸಂದರ್ಭದಲ್ಲಿ. ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು. ಹೀಗೆ ಅನೇಕ ಘಟನೆಗಳು ನಮಗೆ ಗುರು ಮಹಿಮೆಯಿಂದ ನಡೆಯುತ್ತೆ. ಅಂಥವೆಲ್ಲವೂ ನಮಗೆ ಸ್ಫೂರ್ತಿ ಕೊಡುತ್ತೆ. ಅಂತಹ ಒಂದು ಕ್ಷಣಗಳು ನಮ್ಮನ್ನು ಒಂದು ಅಪ್ಪಿ ಆ ಒಂದು ಆ ಕ್ಷೇತ್ರದಲ್ಲಿ ಬೆಳೆಸ್ತಾರಲ್ವಾ. ಇವತ್ತು ಮಾಧ್ಯಮಗಳು ಅಷ್ಟೇ, ನನ್ನ ದಾವಣಗೆರೆ ಎಲ್ಲ ಮಾಧ್ಯಮ ಮಿತ್ರರು ಮೊದಲು ಬಾಲಕನಿಂದಾಗಲೂ ಇವತ್ತಿನವರೆಗೂ ನೋಡ್ತಾ ಇದ್ದಾರೆ. ಇವತ್ತಿಗೂ ಅದೇ ಪ್ರೀತಿ, ಅಷ್ಟೇ ವಿಶ್ವ, ಅವರೆಲ್ಲರ ಒಂದು ಒಂದು ಪ್ರೀತಿ ವಿಶ್ವಾಸದಿಂದ ನನಗೆ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಒಂದು ಸಹಕಾರಿಯಾಗಿದೆ. ಎಲ್ಲ ವಿಷಯಗಳನ್ನು ಅವರು ಬಿತ್ತರಿಸ್ತಾರೆ, ಈ ರೀತಿ ಇದೆ ಹೀಗಿದೆ ನೋಡಿ. ಆವಾಗ ಒಂದು ಜನರಿಗೆ ಅದು ವಿಷಯ ತಲುಪುತ್ತೆ. ಈಗ ಆಕಾಶವಾಣಿ ಕೂಡ ನಾವು ಮಾತಾಡಿದ ಎಷ್ಟು ಜನ ಕೇಳ್ತಾರೆ ಅಲ್ವಾ, ಅದೊಂದು ಮಾಧ್ಯಮ ಅಲ್ವಾ. ಇಂತಹ ಒಂದು ಎಲ್ಲ ನಡಿಬೇಕಾದ್ರೆ ಒಂದು ಗುರು ಮಹಿಮೆಯೇ ಕಾರಣ ಅಂತ ನನ್ನ ಭಾವನೆ. ಹಾಗೆ
1: ಹೌದು, ಇಷ್ಟೊತ್ತು ಮಾತುಗಳನ್ನು ಕೇಳಿದ್ದೇವೆ, ನನ್ನದು ಇನ್ನೂ ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ. ಆದರೆ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ, ಅವನ್ನ ಓದ್ಬಿಡ್ತೇನೆ, ಸಮಯ ಕೂಡ ಆಗಿದೆ. ನನ್ನ ಹೆಸರು ರಾಹುಲ್, ನಾನು ಪ್ರಸ್ತುತ ಕಲ್ಫಿಟ್ ನಲ್ಲಿ ಯೋಗ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗುರುಗಳು ಅಂತ ಹೇಳ್ತಾ ಇದ್ದಾರೆ. ಕಾಲೇಜಿನಿಂದಲೂ ಕೂಡ ಹೆಚ್ಚು ಜ್ಞಾನ ಅನುಭವ ಯೋಗದ ನೈಜ ಮೌಲ್ಯಗಳನ್ನು ಈ ಸಂಸ್ಥೆಯಲ್ಲಿ ಕಲ್ತಿದ್ದೇನೆ. ಗುರುಜಿಯವರ ಮಾರ್ಗದರ್ಶನದಲ್ಲಿ ಯೋಗವನ್ನು ಆಸನಗಳಾಗಿ ಅಲ್ಲದೆ ಜೀವನವನ್ನು ರೂಪಿಸುವ ಸಾಧನೆಯಾಗಿ ಅರ್ಥ ಮಾಡಿಕೊಂಡೆ. ಆದರ್ಶ ಯೋಗ ಪ್ರತಿಷ್ಠಾನ ಅನೇಕ ಸಾಮಾನ್ಯ ಯೋಗ ಥೆರಪಿ, ಬೆನ್ನು ನೋವು, ಮೊಣಕಾಲು ನೋವು, ಇತರೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾ ಬಂದಿದೆ. ಅಂಥ ಸಂಸ್ಥೆಗೆ ನಿಜವಾಗಿಯೂ ನಾವು ಶ್ಲಾಘನೀಯವಾಗಿದೆ. ನನ್ನ ಜೀವನದಲ್ಲಿ ಇಂತಹ ಅವಕಾಶ ಮತ್ತು ಮಾರ್ಗದರ್ಶನ ನೀಡಿದಂತಹ ಗುರುಗಳಿಗೆ ಆದರ್ಶ ಪ್ರತಿಷ್ಠಾನ ನಾನು ಸದಾ ಚಿರಋಣಿಯಾಗಿರ್ತೇನೆ. ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ.
0: ಉತ್ತಮ ವಿದ್ಯಾರ್ಥಿ ಅವರು, ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ, ಇವತ್ತು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ.
1: ಓಕೆ,
0: ಶುಭವಾಗ್ಲಿ ಅವರಿಗೆ.
1: ಓಕೆ, ಹಾಗೆ ರಾಘವೇಂದ್ರ ಗುರುಜಿ ಮತ್ತು ಯೋಗ ಸಂಸ್ಥೆಗೆ ಕೇವಲ ದೈಹಿಕ ಕಸರತ್ತಲ್ಲ, ಅದೊಂದು ಜೀವನ ಪದ್ಧತಿ. ಆದರ್ಶ ಯೋಗ ಪ್ರತಿಷ್ಠಾನ ಇದರ ಸಾರಥ್ಯವನ್ನು ವಹಿಸಿ ಸಾವಿರಾರು ಜನರ ಜೀವನದಲ್ಲಿ ಆರೋಗ್ಯವನ್ನು ಮತ್ತು ನೆಮ್ಮದಿಯ ಬೆಳಕನ್ನು ಹರಡ್ತಾ ಇದ್ದಾರೆ. ಗುರುಜಿಯವರು ಮುಳುಗುತ್ತಿರುವಂತಹ ದೋಣಿಗೆ ದಾರಿದೀಪದಂತಿರುವಂತಹ ಇವರ ಯೋಗ ಸೇವೆ ಸಮಾಜಕ್ಕೆ ಅತ್ಯಂತ ಅಮೂಲ್ಯ. ಯೋಗ ಶಿಕ್ಷಕರು ಮಾತ್ರ ಅಲ್ಲ, ಬದಲಿಗೆ ಆಧುನಿಕ ಸಮಾಜಕ್ಕೆ ಯೋಗದ ನಿಜವಾದ ಸತ್ವವನ್ನು ಉಣಬಡಿಸ್ತಿರುವಂಥವರು. ಇವರ ವ್ಯಕ್ತಿತ್ವ ಮತ್ತು ಯೋಗ ಬೋಧನೆಯ ಶೈಲಿ ಅನನ್ಯವಾದುದು, ಸರಳತೆ ಮತ್ತು ಜ್ಞಾನದ ಸಾಕಾರ. ಅವರು ಅತ್ಯಂತ ಸರಳ ಸಜ್ಜನಿಕೆಯ ಮೂರ್ತಿಯಾದಂತಹ ಗುರುಗಳು. ಕಠಿಣವಾದ ಯೋಗಾಸನಗಳನ್ನು, ಪ್ರಾಣಾಯಾಮದ ತಂತ್ರಗಳನ್ನು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥವಾಗುವಂತೆ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಮತ್ತು ತುಂಬ ಉದ್ದವಾದಂತಹ ಸಂದೇಶ ಕೂಡ ಅವರು ಬರೆದಿದ್ದಾರೆ, ಅದೆಲ್ಲವನ್ನು ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಹಾಗೆ ರೇಖಾ ಕಲ್ಲೇಶ್ ದಾವಣಗೆರೆಯಿಂದ ಸಂದೇಶವನ್ನು ಅವರೇ ಕಳಿಸಿದ್ರು. ಆವಾಗಲೇ ನಾನು ಅವರ ಹೆಸರನ್ನು ಬರೆದಿಲ್ಲ ಅಂತ ಹೇಳಿದ್ದೆ, ಅವರೇ ಆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸೋಮನಾಥ ಕಲ್ಪಶ್ರೀ ಮಡ್ರಹಳ್ಳಿಯಿಂದ ಆಕಾಶವಾಣಿಗೆ ಆಗಮಿಸಿರುವಂತಹ ಆರೋಗ್ಯ ತಜ್ಞರಿಗೆ ನಮಸ್ಕಾರ. ಹಾಗೆ ನಾನು ಸಯಾಟಿಕ ನರದ ಸಮಸ್ಯೆಯಿಂದಾಗಿ ಅದರಿಂದ ಬಳಲ್ತಾ ಇದ್ದಾಗ ಒಬ್ಬರಿಂದ ಮಾಹಿತಿ ಸಿಕ್ಕಾಗ ಯೋಗ ಮಾಡಿದ್ರೆ ಇದಕ್ಕೆ ಪರಿಹಾರ ಅಂತ ಗೊತ್ತಾಯ್ತು.

ಇತ್ತು. ಯೋಗ ಶಿಕ್ಷಕರ ಬಳಿಯೂ ಹೋಗಿ ನಾನು ಇದಕ್ಕೆ ಅಂತಾನೆ ಕೆಲವೊಂದು ಆಸನಗಳನ್ನ ಸೀಮಿತವಾಗಿವೆ, ಆಸನಗಳನ್ನ ನಿರಂತರವಾಗಿ 6 ತಿಂಗಳ ಕಾಲ ಅಭ್ಯಾಸ ಮಾಡಿದಾಗ ಈ ನೋವು ಶಮನವಾಗಿದೆ, ಆರೋಗ್ಯವಾಗಿದ್ದೇನೆ ಅಂತ. ಇಂಥದ್ದೊಂದು ಪಾಸಿಟಿವ್ ಮೆಸೇಜ್ ಬಂದ್ಬಿಟ್ರೆ ನಮ್ಗೆ ನಾವು ಏನೋ ಸಾಧನೆಯನ್ನ ಮಾಡಿದ್ದೇವೆ ಅನ್ನುವಂತಹ ಕುತೂಹಲ ನಮಗೂ ಹುಟ್ಟುತ್ತೆ ಅನ್ನುವಂಥದ್ದು. ಹಾಗೆ ಸರ್, ನಾನು ಒಬ್ಬ ನಿಮ್ಮ ದಾವಣಗೆರೆಯ ಕಿರಿಯ ಗೆಳೆಯ ಮತ್ತು ಶಿಷ್ಯ ಅಂತ ಹೇಳಿ ನಿಮಗೆ ಸ್ವಲ್ಪ ಮಾತ್ರ ನೆನಪಿರಬಹುದು. ನಾನು ನಿಮ್ಮ ಆತ್ಮೀಯ ಗೆಳೆಯ ಹೆಚ್ ಪಿ ಮಂಜುನಾಥ್, ಖ್ಯಾತ ವ್ಯಂಗ್ಯ ಚಿತ್ರಕಲಾವಿದ ಮತ್ತು ಪತ್ರಕರ್ತ, ಅವರ ಲೇಖಕರಾದಂತಹ ಮಂಜುನಾಥ್ ಸರ್ ಅವರ ಕಿರಿಯ ಗೆಳೆಯ. ಅವರೊಂದಿಗೆ ನಾನು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ವಿಶೇಷ ನಡಿಗೆಯಲ್ಲಿ ನಾನು ಪಾಲ್ಗೊಂಡಿದ್ದೆ. 12 ವರ್ಷಗಳಿಂದ ದಾವಣಗೆರೆಯಲ್ಲಿ ಆಚರಿಸ್ತಾ ಇರುವಂತಹ ಯೋಗ ದಿನಾಚರಣೆಯಲ್ಲಿ ಬಹುತೇಕ ಎಲ್ಲ ವರ್ಷದ ಜೂನ್ 21ರಂದು ಮೋತಿ ವೀರಪ್ಪ ಶಾಲೆಯ ಮೈದಾನ ಮತ್ತು ಹೈಸ್ಕೂಲ್ ಮೈದಾನ ಸೇರಿದಂತೆ ಅನೇಕ ಯೋಗ ಶಾಲೆಯ ಮೈದಾನ ಮತ್ತು ಶಿಬಿರಗಳಲ್ಲಿ ಭಾಗವಹಿಸಿದ್ದೇನೆ. ಯೋಗಾಸನ ಮುಗಿದ ನಂತರ ನಮ್ಮ ಗೆಳೆಯರೊಂದಿಗೆ ಮಾತನಾಡಿದ್ದು ಕೂಡ ಉಂಟು. ನಿಮ್ಮ ಅಂದಿನ ಕ್ರಿಯಾಶೀಲತೆ, ನಿಮ್ಮ ಪ್ರೀತಿಪೂರ್ವಕ ಮಾತುಗಳು ಇಂದಿಗೂ ಸಹ ನಾನು ನಿಮ್ಮ ಜೊತೆ

0: ದಿನಾಚರಣೆಯಲ್ಲಿ ಬಹುತೇಕ ಎಲ್ಲಾ ವರ್ಷದ ಜೂನ್ 21ರಂದು ಮೋತಿ ವೀರಪ್ಪ ಶಾಲೆಯ ಮೈದಾನ ಮತ್ತೆ ಹೈಸ್ಕೂಲ್ ಮೈದಾನ ಸೇರಿದಂತೆ ಅನೇಕ ಯೋಗ ಶಾಲೆಯ ಮೈದಾನ ಮತ್ತೆ ಶಿಬಿರಗಳಲ್ಲಿ ಭಾಗವಹಿಸಿದ್ದೇನೆ. ಯೋಗಾಸನ ಮುಗಿದ ನಂತರ ನಮ್ಮ ಗೆಳೆಯರೊಂದಿಗೆ ಮಾತನಾಡಿದ್ದು ಕೂಡ ಉಂಟು. ನಿಮ್ಮ ಅಂದಿನ ಕ್ರಿಯಾಶೀಲತೆ, ನಿಮ್ಮ ಪ್ರೀತಿಪೂರ್ವಕ ಮಾತುಗಳು, ಇಂದಿಗೂ ಸಹ ನಾನು ನಿಮ್ಮ ಜೊತೆಗೆ ನೇರವಾಗಿ ಮಾತನಾಡಿ ಆರೋಗ್ಯದ ಕಳಕಳಿ ಬಗ್ಗೆ ಮಾತನಾಡಿದಂತಹ ಸಂತೋಷಗಳಿಗೆ ಇಂದು ನೇರವಾಗಿ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಯೋಗ ಚಿಕಿತ್ಸೆ ಹಲವಾರು ಸುತ್ತಮುತ್ತಲಿನ ಹಳ್ಳಿ ಜನರಿಗೆ ನಾನು ನಿಮ್ಮ ಯೋಗ ಚಿಕಿತ್ಸೆ ಬಗ್ಗೆ ಕಳುಹಿಸಿದ್ದೇನೆ. ಒಂದು ಸಂತೋಷ ಅಂತ ಹೇಳಿದ್ರೆ ಆತ್ಮತೃಪ್ತಿ, ನನಗೆ ನೆಮ್ಮದಿ ಖುಷಿ ತಂದು ಕೊಡ್ತಾ ಇದೆ ಸರ್, ಶುಭವಾಗಲಿ ಅಂತ ಹೇಳಿ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಗುರುಜಿ ಅವರಿಗೆ ನನ್ನ ನಮನಗಳು ಅಂತ ಹೇಳಿ ರೇಖಾ ಕಲ್ಲೇಶ್ ದಾವಣಗೆರೆಯಿಂದ
1: ತುಂಬಾ ಒಳ್ಳೆ ಆಸಕ್ತಿಯಿಂದ ಮಾಡುವಂತ
0: ಇಷ್ಟೆಲ್ಲ ಸಂದೇಶಗಳನ್ನ ಓದಿದ್ವಿ, ಇವೆಲ್ಲವೂ ನಮ್ಗೆ ಪಾಸಿಟಿವ್ ಒಂದು ವೈಬ್ ಅನ್ನ ಕೊಡುವಂತ ಸಂದೇಶಗಳು. ನಿಜ, ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ?
1: ಯೋಗ ನಮ್ಮ ಭಾರತೀಯ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಬಂದಿರುವಂತದ್ದು. ಇದು ಭಾರತದ ದೊಡ್ಡ ಕೊಡುಗೆ. ಇದನ್ನು ಉಳಿಸಿ ಬೆಳೆಸಬೇಕಾದದ್ದು ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಪ್ರತಿನಿತ್ಯ ಸ್ವಲ್ಪವಾದರೂ ಸಮಯವನ್ನು ದಯಮಾಡಿ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಮೀಸಲಿಡಲೇಬೇಕು. ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಸಮಯದ ಅಭಾವ ಇದ್ದರೂ ನೀವು ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ ಇದೆ.
0: ನನಗಾಗಿ ಯೋಗ ಅನ್ನುವಂಥದ್ದು ಇಟ್ಕೊಳ್ಬೇಕು,
1: ನನಗಾಗಿ ಮತ್ತು ನಮಗಾಗಿ, ಈ ಎರಡನ್ನು ಇಟ್ಕೊಂಡಾಗ, ನಾನು ಮತ್ತು ಸಮಾಜ ಇವೆರಡನ್ನು ಜೊತೆಗೆ ತೆಗೆದುಕೊಂಡು ಹೋದಾಗ ನಾವು ಉತ್ತಮ ಪ್ರಜೆಯಾಗಿ ಮತ್ತು ಎಲ್ಲರ ಜೊತೆಗೆ ಸಹಬಾಳ್ವೆಯಿಂದ ಸಹಕಾರದಿಂದ ಸಂತೋಷವಾಗಿ ಬಾಳ್ಲಿಕ್ಕೆ
0: ಮುನ್ನಡೆಸಬಹುದು.
1: ಅಂತಹ ಒಂದು ಉತ್ಕೃಷ್ಟವಾದ ಕಲೆ ಈ ಯೋಗ ಶಾಸ್ತ್ರ. ಅದಕ್ಕೋಸ್ಕರ ಸಮಯವನ್ನು ಮೀಸಲಾಗಿಟ್ಟು ಪ್ರತಿನಿತ್ಯವು ಬೆಳಗ್ಗೆ ಅಥವಾ ಸಂಜೆ ಸ್ವಲ್ಪ ಹೊತ್ತು ಇದರ ಕಡೆ ಗಮನ ಕೊಟ್ಟು ಯೋಗಾಭ್ಯಾಸವನ್ನು ಕಲಿಯಿರಿ. ಯೋಗ ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ನೀಡುತ್ತೆ, ಹೊಸ ಬದುಕನ್ನು ನೀಡುತ್ತೆ ಮತ್ತು ನಿಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೆ. ಇಂತಹ ಒಂದು ಸದ್ವಿದ್ಯೆಯನ್ನು ನಾವೆಲ್ಲ ಕಲಿಯೋಣ. ನಾವೆಲ್ಲ ನಾಳೆ ಅದನ್ನು ಅನುಭವಿಸಿ ಹಬ್ಬವಾಗಿ ಆಚರಿಸಿ ಎಲ್ಲ
0: ಸೀಮಿತವಾಗಿಟ್ಕೊಳ್ಬಾರ್ದು.
1: ಕೇವಲ ನಾಳೆ ಅಷ್ಟೇ ನಾವು ಶೋಮೇನಗಳಾಗಬಾರ್ದು, ಎಲ್ಲ ಏನು ಶೋಮೇನ್ಗಳಾಗಬಾರ್ದು. ಒಂದು ದಿವಸ ಪತ್ರಿಕೆಯಲ್ಲಿ ಬರೋದಾಗ್ಲಿ, ವಿಡಿಯೋದಲ್ಲಿ ಬರೋದಾಗ್ಲಿ, ಒಂದಿಷ್ಟು ಆಸನಗಳು ಮಾಡಿ ತೋರಿಸೋದಾಗ್ಲಿ, ಅದಾಗಬಾರ್ದು. ನಿತ್ಯ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಈ ಯೋಗಾಭ್ಯಾಸ ಆಗಬೇಕು. ಅದು ನನ್ನ ಕಳಕಳಿಯ ಕೋರಿಕೆ. ಅದನ್ನು ಮಾಡ್ತಾ ಹೋಗಿ ನೀವು ನಿಮ್ಮಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗ್ತಾ, ದುಶ್ಚಟಗಳು ಮತ್ತು ಎಲ್ಲ ಕಷ್ಟಗಳು ದೂರವಾಗ್ತಾ, ನಿಮಗೆ ಗೊತ್ತಿಲ್ಲದೆ ನೀವು ಒಂದು ಹೊಸ ಮನುಷ್ಯರಾಗಿ ಪರಿವರ್ತನೆ ಆಗ್ತೀರಾ. ಅಂತಹ ಶಕ್ತಿ ಯೋಗದಲ್ಲಿದೆ. ಅದಕ್ಕೋಸ್ಕರ ನೀವು ಇದನ್ನು ಬೆಳೆಸ್ಕೊಳ್ಳಿ. ಇವತ್ತು ಇಡೀ ರಾಷ್ಟ್ರ, ಇಡೀ ಪ್ರಪಂಚ ಯೋಗವನ್ನು ಎದುರು ನೋಡ್ತಾ ಇದೆ. ಯಾಕೆ ಹೇಳಿದ್ರೆ ಅಲ್ಲಿ ಅಂತ ಶಕ್ತಿ ಉಡುಗಿದೆ. ಹಾಗಾಗಿ ಆ ಶಕ್ತಿಯನ್ನು
0: ಅಡಗಿದೆ, ಗುಟ್ಟನ್ನು ತಿಳ್ಕೊಳ್ಬೇಕಾಗಿದೆ ನಾವೆಲ್ಲರೂ ಕೂಡ.
1: ಗುಟ್ಟು ರಟ್ಟ ಮಾಡ್ಕೊಳ್ಬೇಕಾದ್ರೆ ನೀವು ಅದರಲ್ಲಿ ಒಳಗೆ ಹೋಗ್ಬೇಕು,
0: ನಿಜ ನಿಜ
1: ಅಂತರ್ಗಾಮಿ ಆಗ್ಬೇಕು. ಹಂಗಾಗಿ ಅಂತಹ ಒಂದು ಶಕ್ತಿಯುತವಾದ ಸಾಧನ ಯೋಗ. ಅದನ್ನು ನೀವೆಲ್ಲ ಬಳಸ್ಕೊಳ್ಳಿ, ಪ್ರತಿನಿತ್ಯ ಮಾಡಿ, ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಸರ್ವೇ ಜನಾಃ ಸುಖಿನೋ ಭವಂತು ನಮ್ಮ ಹಿರಿಯವರು ಹೇಳಿದ್ದಾರೆ ಅಲ್ವಾ. ಆ ಒಂದು ಉಕ್ತಿಯನ್ನು ನಾವು ಸರಿ ಮಾಡಬೇಕಾದ್ರೆ, ಸುಖವಾಗಿರ್ಬೇಕಾದ್ರೆ ನಾವು ಯೋಗಕ್ಕೆ ಮರೆ ಹೋಗ್ಲೇಬೇಕಲ್ವಾ. ವೆರಿ ಗುಡ್. ಹಾಗೆ ನಾವೆಲ್ಲ ಸಂತೋಷವಾಗಿ, ಆನಂದವಾಗಿ ಯೋಗದ ಜೀವನವನ್ನು ನಡೆಸ್ತಾ, ಯೋಗಮಯ ಜೀವನವನ್ನು ನಡೆಸ್ತಾ, ನಿರೋಗಿಗಳಾಗಿ ಆರೋಗ್ಯವಂತರಾಗಿ ಹೋಗೋಣ.
0: ಕೊನೆಯದಾಗಿ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಬಂದು ಸ್ಟುಡಿಯೋದಲ್ಲಿ ಇವತ್ತು ಸಾಧಕರ ಒಂದು ಸೀಟಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೀರಿ, ಏನನ್ನಿಸ್ತಾ ಇದೆ?
1: ತುಂಬ ಸಂತೋಷ ಆಯಿತು. ಯಾಕೆ ಹೇಳಿದ್ರೆ ನನ್ನ ಸ್ವಾಮಿಗಳ ಮಠಕ್ಕೂ ಇಲ್ಲಿಗೂ ತುಂಬ ಹತ್ತಿರವಾದ ನಂಟು. ಯಾಕೆಂದರೆ ನಾನು ಮಠದಲ್ಲೇ ಕೂತಿದ್ದೀನಿ, ಆಶ್ರಮದಲ್ಲೇ ಕೂತಿದ್ದೀನಿ ಅನ್ನೋ ಒಂದು ಅವಿನಾಭಾವ ಸಂಬಂಧ ಈ ಆಕಾಶವಾಣಿಯಲ್ಲಿ ಬರ್ತಾ ಇದೆ ನನಗೆ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂತೋಷವನ್ನು, ಹಳೆಯ ನೆನಪುಗಳನ್ನು, ಒಂದು ಆ ನೆನಪಿನ ಬುತ್ತಿಯನ್ನು ನೀವು ನನಗೆ ಬಿಚ್ಚಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಅತ್ಯಂತ ಹರ್ಷವಾಗಿದೆ, ಸಂತೋಷವಾಗಿದೆ. ಈ ಸಂತೋಷ ಕೆಲವು ಕಾಲ ಹಾಗೇ ಇರುತ್ತೆ, ಮತ್ತೆ ನಮ್ಮ ನಿಮ್ಮ ಬಾಂಧವ್ಯ ಹೀಗೇ ಇರಲಿ, ಮತ್ತೆ ಮತ್ತೆ ನಾನು ಇಲ್ಲಿ ಬರ್ತಾ ಇರಬೇಕು, ನೀವು ನನ್ನನ್ನು ಸಂದರ್ಶನ ಮಾಡ್ತಾ ಇರಬೇಕು, ಹೊಸ ವಿಷಯಗಳ ಕಡೆಗೆ ಬೆಳಕನ್ನು ಚೆಲ್ತಾ ಇರಬೇಕು ಅನ್ನೋದೇ.

0: ಅನ್ನ ಸಂತೋಷದ ವಿಷಯ.
1: ತುಂಬಾ ತುಂಬಾ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಯೋಗದಲ್ಲಿ ಏನೆಲ್ಲ ಇದೆ, ನಿಮ್ಮ ಸಾಧನೆಗಳು ಏನು ಅನ್ನುವಂಥದ್ದು ಇವತ್ತು ನಮ್ಮೆಲ್ಲ ಕೇಳುಗರಿಗೂ ಕೂಡ ತಿಳಿಸ್ಕೊಟ್ರಿ. ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.
1: ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ತಜ್ಞರು, ಅಂಗಮರ್ದೋಗ ಚಿಕಿತ್ಸೆ ಪರಿಣಿತರು, ಯೋಗ ಆರೋಗ್ಯ ಸಲಹೆಗಾರರು, ದಾವಣಗೆರೆಯ ಯೋಗಾಚಾರ್ಯ ಡಾಕ್ಟರ್ ಶ್ರೀ ರಾಘವೇಂದ್ರ ಗುರುಜಿಯವರೊಂದಿಗೆ ನೇರ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದು ನಾನು ವಿಜಯಕಲಾ ಜಗ್ಲೂರ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬಂತು.
2: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
1: ಕೆಳಗರೆ ಇನ್ನೇನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ನನ್ನದು. ಇದುವರೆಗೂ ಸ್ಟುಡಿಯೋದಲ್ಲಿ ಇದ್ದು ಮುಂಜಾನೆಯ ದುರ್ಗೋದಿಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ನಾನು ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ. ಹೀಗೆ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಸದಾ ಟ್ಯೂನ್ ಮಾಡ್ತಾ ಇರಿ 102.6 ಮೆಗಾಹರ್ಟ್ಸ್ಗಳು. ಸ್ಟೇ ಟ್ಯೂನ್.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಿಲಯದ ಮುಂದಿನ ಕಾರ್ಯಕ್ರಮಗಳಿಗೆ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ ಸರಿಯಾಗಿ 11:05:02 ಇದೀಗ ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ.

ಕೇಳಿದರೆ ನಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ನಾವು ತರಕಾರಿ ಹಾಗೂ ವಿವಿಧ ಸೊಪ್ಪುಗಳನ್ನು ಬಳಸ್ತಾ ಇರ್ತೀವಿ. ಹಾಗೆ ನಮ್ಮ ಆಹಾರದಲ್ಲಿ ಈ ಸೊಪ್ಪುಗಳ ಮಹತ್ವ ತುಂಬ ಪಾತ್ರವಹಿಸುತ್ತೆ ಅಂತೇಳಿ ಹೇಳಬಹುದು. ಅವು ಕೇವಲ ಆಹಾರದ ಭಾಗವಷ್ಟೇ ಅಲ್ಲದೆ ಪ್ರಕೃತಿ ನಮಗೆ ನೀಡಿರುವಂತಹ ಒಂದು ನೈಸರ್ಗಿಕ ಆರೋಗ್ಯದ ಟಾನಿಕ್ ಅಂತೇಳಿ ನಾವು ಪರಿಗಣಿಸಬಹುದು. ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡೋದಾದರೆ ಸೊಪ್ಪುಗಳಲ್ಲಿ ವಿಟಮಿನ್ ಎ, ಸಿ, ಕೆ, ಪೋಲಿಕ್ ಆಮ್ಲ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಹಾಗೂ ನಾರು ಪದಾರ್ಥಗಳು ಸಮೃದ್ಧವಾಗಿರುತ್ತೆ. ಇವು ದೇಹದ ಬೆಳವಣಿಗೆಗೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ಜೀರ್ಣ ಕ್ರಿಯೆಗೂ ಕೂಡ ಬಹಳ ಉಪಕಾರಿಯಾಗಿರುತ್ತೆ. ಇನ್ನು ಆಯುರ್ವೇದದ ಪ್ರಕಾರವಂತೂ ಸೊಪ್ಪುಗಳು ಆಹಾರ ಮಾತ್ರವಲ್ಲ, ಆರೋಗ್ಯವನ್ನು ಕಾಪಾಡುವಂಥ ಔಷಧಿಗಳು ಕೂಡ ಆಗಿದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ದೈನಂದಿನಲ್ಲಿ ನಾವು ಬಳಸುವಂಥದ್ದು ಪಾಲಕ್, ಮೆಂತ್ಯೆ, ಪುದೀನ, ಕೊತ್ತಂಬರಿ, ನುಗ್ಗೆಸೊಪ್ಪು, ಕರಿಬೇವು, ಸಬ್ಬಸಿಗೆ ಸೊಪ್ಪು ಮತ್ತು ಬಸ್ಸಾರು ಮಾಡುವಂತಹ ಅನೇಕ ಸೊಪ್ಪುಗಳನ್ನು ನಾವು ನಮ್ಮ ದೈನಂದಿನ ಆಹಾರದಲ್ಲಿ ನಾವು ಬಳಸ್ತಾ ಇರ್ತೀವಿ. ಇಂತಹ ಸೊಪ್ಪುಗಳನ್ನು ಬಳಸಿ ನೀವು ಯಾವೆಲ್ಲ ಅಡುಗೆಗಳನ್ನು ತಯಾರಿಸ್ತೀರಿ, ದಿನನಿತ್ಯದ ಆಹಾರದ ತಯಾರಿಕೆಯಲ್ಲಿ ಸೊಪ್ಪುಗಳನ್ನು ಹೇಗೆ ಬಳಸ್ತೀರಿ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋಣ. ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 944860473 ಹಾಗೂ 914197722. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೈನಂದಿನ ಆಹಾರ ತಯಾರಿಕೆಯಲ್ಲಿ ಸೊಪ್ಪುಗಳ ಬಳಕೆಯನ್ನು ಕುರಿತು ಮಾತನಾಡಿ.

0: ಕಾರ್ಯಕ್ರಮದಲ್ಲಿ ಕರೆಗಳು ಬರ್ತಾ ಇದೆ, ಯಾರು ಕರೆ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ಕಾರ, ಹೆಸರು ಹೇಳಿ.
1: ನಳಿನಿ ಸತೀಶ್, ಸಂಗಮೇಶ್ವರ ಲೇಔಟ್.
0: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಿದೆ ಅಂತ ಅನ್ಕೋತೀನಿ.
1: ಹಾ ಗೊತ್ತಾಯ್ತು, ಸೊಪ್ಪುಗಳು ತುಂಬಾ ವಿಧವಾಗಿದಾವೆ, ಅದ್ರಲ್ಲಿ ಯಾವ್ಯಾವ ಸೊಪ್ಪಿನ ಅಡಿಗೆ ನಾವುಗಳು ಮಾಡ್ತೀವಿ ಅಂತ ನೀವು ಕೇಳ್ತಾ ಇದ್ರಾ?
0: ಹೌದು.
1: ಅಂದ್ರೆ ನಾವು ನಮ್ಮನೆಯಲ್ಲಿ ನಾವು ಎಲ್ಲಾ ಸೊಪ್ಪುಗಳನ್ನು ಉಪಯೋಗಿಸಿ ನಾವು ಸಾಂಬಾರ್ ಕೂಡ ಮಾಡ್ತೀವಿ, ಮತ್ತೆ ಮೆಂತ್ಯ ಸೊಪ್ಪು ತಗೊಂಡು ಮೆಥಿ ರೈಸ್ ಕೂಡ ಮಾಡ್ತೀವಿ, ಮತ್ತೆ ಪುದೀನ ಸೊಪ್ಪು ತಗೊಂಡ್ಬಿಟ್ಟು ಪಲಾವ್ ಹಾಕ್ಬಿಟ್ಟು ಪುದೀನ ಸೊಪ್ಪು ಹಾಕಿ ಪಲಾವ್ ಮಾಡ್ತೀವಿ. ಸಬ್ಬಸ್ಗೆ ಸೊಪ್ಪಿನಿಂದ ನಾವು ಉಪ್ಪಿಟ್ಟಿಗೆ ಹಾಕ್ಬಿಟ್ಟು ಸಬ್ಬಸ್ಗೆ ಸೊಪ್ಪು ಉಪ್ಪಿಟ್ಟಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ,
0: ಒಳ್ಳೆ ಟೇಸ್ಟ್ ರುಚಿ ಕೊಡುತ್ತೆ ಅಲ್ವಾ?
1: ತುಂಬಾ ರುಚಿ ಕೊಡುತ್ತೆ. ಸೊ ಹಾಗಾಗಿ ಸಬ್ಬಸ್ಗೆ ಸೊಪ್ಪು ಕೂಡ ನಾವು ಉಪಯೋಗಿಸ್ತೀವಿ. ಅಂಡ್ ಮತ್ತೆ ಅಟ್ ದ ಸೇಮ್ ಟೈಮ್ ನಾವು ಉದ್ಕ ಮುದ್ದೆಗೆ ಅಂತಂದ್ರೆ ನಾವು ಕೆಲವರೆಲ್ಲ ಏನ್ ಮಾಡ್ತಾರೆ, ಎಲ್ಲಾ ಮಿಕ್ಸ್ ಮಾಡಿಬಿಟ್ಟು ಉದ್ಕ ಬಸ್ಸಾರು ಮುದ್ದೆ ಅಂತಂದು ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ನಮ್ಗೆ ಯಾವತ್ತ ಒಂದೆರಡ್ ಸಲ ಊಟ ಮಾಡಿದೀನಿ ಅಷ್ಟೇ, ಆತರ ಉದ್ಕ ನಾನು ಒಂದೆರಡ್ ಸಲ ಊಟ ಮಾಡಿದೀನಿ. ನಮ್ಮ ಮನೆಯಲ್ಲಿ ಉದ್ಕ ಸಾರು ಮಾಡೋದು ಅಂತಂತಂದ್ರೆ ನಾವು ಸಬ್ಬಸ್ಗೆ ಸೊಪ್ಪನೆ ಹೆಚ್ಚಿಗೆ ಹಾಕ್ತೀವಿ ನಾವು, ಮತ್ತೆ ಹಸಿದು ನಾವು ಸಬ್ಬಸ್ಗೆ ಸೊಪ್ಪು ಹಸಿ ಉದ್ಕ ಮಾಡ್ತೀವಿ. ಹೆಂಗೆ ಅಂತಂದ್ರೆ ಸಬ್ಬಸ್ಗೆ ಸೊಪ್ಪು ಬೇಳೆ ಬೇಯಿಸ್ಬಿಟ್ಟು ಕಟ್ಟು ತೆಗೆದ್ಬಿಟ್ಟು ಆ ಕಟ್ಟಿಗೆ ನಾವು ಏನು ಆಡ್ ಮಾಡಲ್ಲ, ಬದನೆಕಾಯಿ ಚಟ್ನಿನ ಕಿವುಚ್ಕೊಂಡು ಅದಕ್ಕೆ ನಿಂಬೆ ಹುಳಿ ಹಿಂಡ್ಕೊಂಡು ಸೊಪ್ಪಿನ ಪಲ್ಯ ಮಾಡಿ ಊಟ ಮಾಡ್ತೀವಿ. ಅದ್ರ ಫ್ಲೇವರ್ ತುಂಬಾ
0: ಚೆನ್ನಾಗಿರುತ್ತೆ. ಹೌದು ಖಂಡಿತ,
1: ಬಹಳ ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್ ಮಾತ್ರ ತುಂಬಾ
0: ಚೆನ್ನಾಗಿರುತ್ತೆ. ಏನಂದ್ರೆ ಒಲೆಯಲ್ಲಿ ಸುಟ್ಟಿರೋದಾಗಿರ್ಬೇಕು, ಬದನೆಕಾಯಿ ಮೆಣಸು ಅದನ್ನೆಲ್ಲ ಬೆಳ್ಳುಳ್ಳಿ ಎಲ್ಲಾನು ಕೂಡ ಸುಟ್ಟು ಬಿಟ್ಟು ಅದ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಚಟ್ನಿ
1: ಇರ್ಬೋದು, ಅಂದ್ರೆ ನಮ್ಮ ಮನೆಯಲ್ಲಿ ಒಲೆ ಎಲ್ಲ ಉಪಯೋಗಿಸಲ್ವಲ್ಲ, ಗ್ಯಾಸ್ ಮೇಲೆ ಮಾಡ್ತೀವಿ.
0: ಹೌದು ಹೌದು.
1: ಸೊ ಬದನೆಕಾಯಿ ಚಟ್ನಿ ಕಿವುಚ್ಕೊಂಡು ತುಂಬಾ ಚೆನ್ನಾಗಿರುತ್ತೆ, ಅದು ನಮ್ಗೆ ಉದ್ಕ ಬಹಳ ಇಷ್ಟ ಆಗುತ್ತೆ ನಮ್ಗೆ. ಮತ್ತೆ ಎಲ್ಲ ಮಿಕ್ಸ್ ಮಾಡಿದ್ರು ಮಾಡ್ತಾರೆ, ಮತ್ತೆ ಏನು ನುಗ್ಗೆ ಸೊಪ್ಪಿಂದು ಮಾಡ್ತಾರೆ, ನಮ್ ತಾಯಿ ಮನೆಗೆ ನುಗ್ಗೆ ಸೊಪ್ಪಿಂದು ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ.

0: ಹೌದು.
1: ಸೊ ಈ ರೀತಿ ನಾವು ಯಾವ ಸೊಪ್ಪನ್ನು ಬಿಡೋದಿಲ್ಲ, ಎಲ್ಲಾ ಸೊಪ್ಪಿಂದು ಮಾಡ್ತೀವಿ ನಾವು. ಕೆಂಪರ್ವೆ ಸೊಪ್ಪು ಆಗಿರ್ಬೋದು, ಗೋಣಿ ಸೊಪ್ಪು ಆಗಿರ್ಬೋದು, ಮೆಂತೆ ಸೊಪ್ಪು, ಪಲಾಕ್ ಸೊಪ್ಪು, ಪ್ರತಿಯೊಂದು ಸೊಪ್ಪನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಕ್ತೀವಿ. ಸೊ ಆ ರೀತಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ರೆ ಸಾರು ತುಂಬಾ ರುಚಿ ಬರುತ್ತೆ, ಸಾಂಬಾರ್ ತುಂಬಾ ರುಚಿ ಬರುತ್ತೆ. ಸೊ ಒಂದೇ ಸೊಪ್ಪು ಹಾಕ್ಲಿಕ್ಕಿಂತ ಎಲ್ಲ ಸೊಪ್ಪು ಒಂದು ಮೂರ್ನಾಲ್ಕು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಡೈಲಿ ಖಂಡಿತ ನಾವು ಮಾತ್ರ ಸೊಪ್ಪನ್ನ ಉಪಯೋಗಿಸ್ತೀವಿ ಉಪಯೋಗಿಸ್ತೀವಿ ಅಂತ ಇರೋದಿಲ್ಲ. ಅದರಲ್ಲೂ ಬಸ್ಸಾರೋ ಮುದ್ದೆ ಅಂದ್ರೆ ನಮಗೆ ತುಂಬಾನೇ ಇಷ್ಟ ಆಗುತ್ತೆ.
0: ಒಳ್ಳೆ ಖಾದ್ಯಗಳನ್ನೇ ಹೇಳಿದ್ರಿ ನಳಿನಿ ಅವರೇ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ, ಹೆಸರು ಹೇಳಿ. ರಾಜೇಶ್ವರಿ ಅವರು. ಓಕೆ, ಸೊಪ್ಪುಗಳನ್ನ ಹೇಗೆ ನೀವು ಅಡುಗೆ ನಿಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಸ್ತೀರಿ ಅನ್ನೋದು?
2: ಹೌದು ಮೇಡಮ್, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ನಾನು ಒಂದು ದಿವಸ ಸೊಪ್ಪಿಲ್ಲದೆ ಇರೋದೇ ಇಲ್ಲ. ಡೈಲಿ ಸೊಪ್ಪು ಅಂದ್ರೆ ಸ್ವಲ್ಪ ತರಕಾರಿ ಸೊಪ್ಪು ಅಂದ್ರೆ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ ನನ್ಗೆ. ಅದರಲ್ಲಿ ವೆರೈಟಿ ವೆರೈಟಿ ಸೊಪ್ಪಿದವು. ಈಗ ಮಾಮೂಲು ಮೆಂತೆ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ, ಪಾಲಕ್ ಅವೆಲ್ಲರೂ ಮಾಮೂಲು ಎಲ್ಲರೂ ಮಾಡೋದ್ ಗೊತ್ತೇ ಇದೆ. ನುಗ್ಗೆ ಸೊಪ್ಪಿಂದ ತುಂಬಾ ಉಪಯೋಗಗಳಿದೆ ಮೇಡಮ್ ನಮ್ಗೆ. ನುಗ್ಗೆ ಸೊಪ್ಪಿಂದ ಹುಗ್ಗ ಮಾಡ್ಬೋದು, ಮತ್ತೆ ಚಟ್ನಿ ಮಾಡ್ಬೋದು,
0: ಚಟ್ನಿ ಪುಡಿ ಮಾಡ್ಬೋದು ಅಲ್ವಾ, ಮಾಡಿಟ್ಕೋಬಹುದು,
2: ಒಣಗಿಸಿ ಮಾಡ್ಬೋದು. ಹತ್ತಿ ದಿನ ಹುರಿದ್ಬಿಟ್ಟು ಎಣ್ಣೆಗೆ ಹುರಿದ್ಬಿಟ್ಟು ಒಣಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಉಪ್ಪು, ಖಾರ, ಒಣ ಮೆಣಸಿನಕಾಯಿ, ಅದನ್ನ ಸರಿ ಸರಿಯಾಗಿ ರುಬ್ಬಿ ಇಟ್ಕೋಬಹುದು. ಒನ್ ಟು ಆರ್ ತ್ರೀ ಡೇಸ್ ಇಟ್ಕೋಬಹುದು. ಇದು ನುಗ್ಗೆ ಸೊಪ್ಪಿಂದ ವಿಟಮಿನ್ ಎ ತುಂಬಾ ಹೇರಳವಾಗಿರುತ್ತೆ, ಸೀನಿ ಇರುತ್ತೆ. ಆಮೇಲೆ ನಮ್ಮ ಮೂಳೆಗಳಿಗೆ ತುಂಬಾ ಬೇಕಾದಂತ ಅತ್ಯುತವಾದ ಸೊಪ್ಪು ಅದು.
0: ಹೌದು ಅಲ್ವಾ.
2: ಇದ್ರ ಜೊತೆಗೆ ದಂಟಿನ ಸೊಪ್ಪು, ಹರವೆ ಸೊಪ್ಪು,
0: ಬಸಳೆ ಸೊಪ್ಪು ಅಲ್ವಾ, ಇನ್ನು ಬೇರೆ ಬೇರೆ ಸೊಪ್ಪುಗಳು
2: ನೋಡಿ. ನಮ್ಗೆ ಬಾಯಿ ಉಣ್ಣಾದಾಗ ಬಸಳೆ ಸೊಪ್ಪನ್ನ ಬರೀ ಒಂದೆರಡು ಎಲೆ ಆಗುದು ಸಾಕು.
0: ಹೌದೌದು,
2: ದೊಡ್ಡ ಪತ್ರೆ ಎಲೆ ಅಂತ ಬರುತ್ತೆ, ಅದ್ರಲ್ಲೂ ಬೋಂಡ ಅದೆಲ್ಲ ಮಾಡ್ತಾರೆ.
0: ಹೌದು,
2: ಅದು ಬರೀ ರಸ ತೆಗೆದ್ಬಿಟ್ಟು ಕೈಯಲ್ಲಿ ಹಿಂಗೆ ಜಜ್ಜಿಬಿಟ್ಟು ರಸ ತೆಗೆದು ಮಕ್ಕಳಿಗೆ ಶೀತ ನೆಗಡಿ ಆದಾಗ ಅದನ್ನ ಹಾಕಿದ್ರು
0: ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆ ಎಲೆ ಜಜ್ಜಿ ಒಂಚೂರು ಉಪ್ಪು ಸೇರಿಸ್ಬಿಟ್ಟು ಜೇನುತುಪ್ಪ, ಕಾಳುಮೆಣಸು ಈ ತರದ್ದೆಲ್ಲ ಸೇರಿಸಿದ್ರೆ ಕೆಮ್ಮು ಶೀತ ಎಲ್ಲ ಕಡಿಮೆ ಆಗ್ಬಿಡುತ್ತೆ.
2: ಹೌದೌದು ಮೇಡಮ್. ಇನ್ನೊಂದು ಬರುತ್ತೆ ಮೇಡಮ್, ಪಾಲಕ್ ತರನೇ ಸ್ವಲ್ಪ ಸೈಡ್ ಗೆ ಇದೆ, ಅಕ್ಕರಕ್ಕೆ ಸೊಪ್ಪು ಅಂತ ಹೇಳ್ತೀವಿ ಅದನ್ನ.
0: ಯಾವ್ದೇಳಿ?
2: ಅಕ್ಕರಕ್ಕೆ ಸೊಪ್ಪು ಅಂತ. ಅದು ಈ ಹೊಲದಲ್ಲೆಲ್ಲ ತುಂಬಾ ಬೆಳಿತೀವಿ, ಸ್ವಲ್ಪ ದನಗಳಿಗೆ ಜಾಸ್ತಿ ಆಗ್ತಾರೆ ಅಂದ್ರೆ ಹಾಲು ಅನ್ನಕ್ಕೆ ಶಕ್ತಿಯುತವಾದ ಅಂತೇಳಿ ಅದನ್ನ ಹಾಕ್ತಾರೆ. ಅದು ಪಲ್ಯ ಮಾಡೋದಿಲ್ಲ, ಅದನ್ನ ಹಸಿನ ಹಾಗೆ ಪಚಡಿ ಮಾಡ್ಕೊಂಡು ತಿನ್ಬೇಕು. ತುಂಬಾ ಒಳ್ಳೆ ಸೊಪ್ಪು ಅಕ್ಕರಕ್ಕೆ ಸೊಪ್ಪು ಅಂತೇಳಿ, ಪಾಲಕ ತರನೇ ಇರುತ್ತೆ, ಸ್ವಲ್ಪ ಸೈಡ್ ಎಲ್ಲ ಶೇಪ್ ಚೇಂಜ್ ಇರುತ್ತೆ.
0: ಹೌದು,
2: ನಾವು
0: ದಿನನಿತ್ಯ ಕಾಮನ್ ಆಗಿ ಏನೋ ಕರಿಬೇವು ಮತ್ತು ಇದು ಕೊತ್ತಂಬರಿ ಸೊಪ್ಪನ್ನ ದಿನನಿತ್ಯದ ಅಡಿಗೆ ಅದಿಲ್ದೆ ಹೋದ್ರೆ ಅಡಿಗೆನೆ ಆಗೋದಿಲ್ಲ, ದಿನನಿತ್ಯ ಬಳಸ್ತಾ ಇರ್ತೀವಿ. ಹಾಗೆ ಮೆಂತ್ಯ ಕೂಡ. ಹೌದು, ಮೆಂತ್ಯ ತುಂಬಾ ತುಂಬಾ ಒಳ್ಳೇದು ಆಹಾರ. ಹೌದು, ಈಗೆಲ್ಲ ಮಳೆ ಬರ್ತಾ ಇದೆ, ಮಳೆ ಬಂದಾಗ ತುಂಬಾ ಬೆರಕೆ ಸೊಪ್ಪು ತುಂಬಾ ಚೆನ್ನಾಗಿ ಸಿಕ್ಕತ್ತೆ ಈ ಟೈಮ್ ಅಲ್ಲಿ.
2: ಅಲ್ವಾ, ಒಂದೇ ತರ ಸೊಪ್ಪನ್ನ ತಿನ್ನಲ್ಲ, ಬೆರಕೆ ಸೊಪ್ಪು ಅಂತ ಮನೆ ತರ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲಾ ತರದ
0: ಹಿಡಿ ಹಿಡಿ ಕೊಡ್ತಾರೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ ಅದನ್ನ. ಒಂದಷ್ಟು ಮೊಳಕೆ ಕಾಳು ಮಿಕ್ಸ್ ಮಾಡಿ ಬಸ್ಸಾರ್ ಮಾಡ್ಬಿಟ್ರೆ ಇನ್ನು ತುಂಬಾ ಅತಿಯಾಗಿ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ.
2: ಇನ್ನೊಂದ್ ಮೇಡಮ್, ಇನ್ನೊಂದ್ ಬರುತ್ತೆ, ಈ ಸೊಪ್ಪು ಎಲ್ಲಾ ಸೊಪ್ಪಿನ ಜೊತೆಗೆ ಎಲ್ಲಾ ಕಾಳುಗಳನ್ನು ಮಿಕ್ಸ್ ಮಾಡಿ ಸೊಪ್ಪು ಅಂತ ಮಾಡ್ತಾರೆ.
0: ಹೌದು ಹೌದು ಹೌದು,
2: ಸೊಪ್ಪು ಅಂತಂದ್ರೆ ಟೂ ಆರ್ ತ್ರೀ ಡೇಸ್ ಸಿಲ್ವರ್ ಆಗಿ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ,
0: ಚೆನ್ನಾಗಿರುತ್ತೆ,
2: ಎಲ್ಲಾ ಕಾಳುಗಳು ಬೀಳುತ್ತೆ ಮತ್ತೆ ಎಲ್ಲಾ ತರ ಸೊಪ್ಪುಗಳು ಬೀಳುತ್ತೆ. ಗಟ್ಟಿಯಾಗಿ ಮಾಡ್ತೀವಿ, ಅದಕ್ಕೆ ಗಟ್ಟ ಸೊಪ್ಪು ಅಂತೇಳಿ ಹೆಸರಿಟ್ಟಿದೆ.
0: ಹಾಗೆ ನಮ್ಮ ಮಕ್ಕಳು ಇನ್ನು ಮತ್ತೊಂದು ಕರೆ ಬರ್ತಿದೆ, ಇನ್ನೊರು ಉಳಿದವ್ರಿಗೂ ಕೂಡ ಅವಕಾಶ ಕೊಡೋಣ. ಧನ್ಯವಾದಗಳು ರಾಜೇಶ್ವರಿ ಅವರೇ ಕರೆ ಮಾಡಿದ್ದೆ, ಥ್ಯಾಂಕ್ ಯು, ನಮಸ್ತೆ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ಶಶಿಕಲಾ ಅಂತೇಳಿ.
0: ಶಶಿಕಲಾ ಅವರು, ಓಕೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಶಶಿಕಲಾ?
3: ಹೋ ಮೇಡಮ್.
0: ಓಕೆ, ಸೊಪ್ಪುಗಳನ್ನ ನೀವು ಹೇಗೆ ಬಳಸ್ತೀರಿ?
3: ಸೊಪ್ಪುಗಳಂದ್ರೆ ಅವರು ಇವಾಗ ಇಬ್ರು ಕಾಲರ್ಸ್ ಏನ್ ಹೇಳಿದ್ರು ಎಲ್ಲ ಸೊಪ್ಪುನು ಬಳಸ್ತೀವಿ ಮೇಡಮ್. ಇಲ್ಲಿ ನಮ್ ಮದ್ವೆ ಆಗಿ ಹೊಸ್ತಲ್ಲಿ ಇಲ್ಲಿ ಬಂದಾಗೆ ಒಂದ್ ಸೊಪ್ಪು ಹೆಸರು ಹೇಳಿದ್ರು ನಮಗೆ, ಅದು ಫಸ್ಟ್ ಟೈಮ್ ಕೇಳಿದ್ದು, ಹೊಸದ ಅನಿಸ್ತು, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತಾನು ಹೇಳಿದ್ರು. ಇಲ್ಲಿ ನಮ್ ಮನೆ ಪಕ್ಕದಾಗೇನೆ ಕೊಪ್ಪಳೆ ಅಂದ್ರೆ ಹೊಲ ಇದೆ, ಆ ಹೊಲದಲ್ಲಿ ಅಲ್ಲಿ ಒಂದು

0: ಮನೆಯಲ್ಲಿ ಒಂದ್ ಸೈಡ್ ಬೆಳೆಯೋದದು ಸೊಪ್ಪು. ಆ ಸೊಪ್ಪುನು ನಮ್ಮತ್ತೆ ಆದ್ರೆ ವಾರದಲ್ಲಿ ಕಂಟಿನ್ಯೂಸ್ ಆಗಿ ಒಂದ್ ಮೂರ್ ದಿನ ನಾಲ್ಕ್ ದಿನ ಆದ್ರೂ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಊಟ ಮಾಡೋರು ಅದನ್ನ.
1: ಎಂತ ಸೊಪ್ಪು ಅದು?
0: ಮತ್ತೆ ಬಾಣಂತಿಯವರಿಗೆ ಊಟ ಯಾವ ಸೊಪ್ಪು ಕೊಟ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಹಾಗೆ.
1: ಸೊಪ್ಪಿನ ಹೆಸರು ಹೇಳಲಿಲ್ಲ ನೀವು, ಎಂತದು?
0: ಸೇಗುರ್ಸೆ ಸೊಪ್ಪು. ಅದು ಅಂದ್ರೆ ಅದ್ ಮಾಡೋ ವಿಧಾನನೇ ಬೇರೆ ಬೇರೆ ತರ ಬರುತ್ತೆ. ಅಂದ್ರೆ ಜಾಸ್ತಿ ಬಳಸೋದು ಅದು ಒಂದ್ಸಲ ಅದ್ ಇಟ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನ ಕುದಿಯೋ ನೀರಲ್ಲಿ ಹಾಕಿ ಒಂದ್ ಕುದಿ ಕುದಿಸಿ ಬಳಸ್ಕೊಂಡು ಆಮೇಲೆ ಆ ಸೊಪ್ಪನ್ನ ಬಳಸ್ಕಂತ ಇತ್ತು.
1: ಅದು ಒಂದ್ ಕುದಿ ಚೆಲ್ಲಿದ್ರೆ ಅದ್ರಲ್ಲಿರೋ ಅಂಶ ಎಲ್ಲ ಹೊರಟೋಗಲ್ವಾ?
0: ಅಂದ್ರೆ ಅದು ಕಹಿ ಬಹಳ ಬರುತ್ತೆ,
1: ತುಂಬಾ ಕಹಿ ಇರುತ್ತೆ.
0: ಕೆಲವರು ಅದು ಆ ನೀರನ್ನು ಸಮೇತ ಕುಡಿಯೋರು. ಬತ್ತು ಚೆಲ್ಲಿ ಆ ಚೆಲ್ಲಕ್ಕಿನ್ನ ಆ ನೀರನ್ನು ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಬೆರೆಸ್ಕೊಂಡು
1: ಕುಡಿತಾರೆ. ಒಂದು ವಿಶೇಷವಾದ ಸೊಪ್ಪಿನ ಬಗ್ಗೆ ಮಾಹಿತಿ ನೀಡಿದ್ರಿ ನೀವು.
0: ಇವಾಗ ಸಿಗೋದು ಕಷ್ಟ ಆಗಿದೆ ಮೇಡಮ್, ಮಳೆನು ಬಹಳ ಇಲ್ಲಲ್ಲ.
1: ಮತ್ತೆ ಮಕ್ಕಳಿಗೆಲ್ಲ ಶಶಿಕಲಾ ಸೊಪ್ಪು ತಿನ್ನೋದೇ ಇಲ್ಲ ಮಕ್ಕಳಲ್ವಾ? ನೀವ್ ಯಾವ ರೀತಿ ಮಕ್ಕಳಿಗೆ ಸೊಪ್ಪನ್ನ ಬೇರೆ ಬೇರೆ ಅಂದ್ರೆ ಪಲ್ಯ ಮಾಡ್ಬೋದು ಅಥವಾ ಮತ್ತೆ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ನಾವು ತಾಳಿಪಟ್ಟು ಮಾಡ್ತೀವಿ, ಚಪಾತಿಗೆ ಮಿಕ್ಸ್ ಮಾಡ್ಬೋದು, ಏನು ಇದನ್ನ ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಬಿಟ್ಟು ಹೇಳಿ ಹೌದೌದು ರುಚಿಯಾಗಿದ್ರೆ ತಿಂತಾರೆ ಅಲ್ವಾ? ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ಕೆ ಚಂದವಾಗಿರುತ್ತೆ, ಮತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ. ನಾವು ಸೊಪ್ಪಿನ ಸಾರುಗಳಲ್ಲಿ ಸ್ವಲ್ಪ ತಿನ್ನೋದಿಲ್ಲ ಮಕ್ಕಳು. ಹೌದು ಹೌದು. ಮತ್ತೆ ಏನೆಲ್ಲ ಆಹಾರಗಳನ್ನ ನೀವು ತಯಾರಿಕೆ ಮಾಡ್ತೀರಾ? ಹಲೋ. ಮತ್ತೇನು ಬೇರೆ ಬೇರೆ ಅಡುಗೆಗಳನ್ನ ಮಾಡ್ತೀರಾ ಸೊಪ್ಪನ್ ಬಳಸ್ಕೊಂಡು? ತಾಳಿಪಟ್ ಮಾಡ್ಬೋದಲ್ವಾ? ತರಕಾರಿನೂ ಹಾಕ್ಬೋದು, ಜೊತೆಗೆ ಸೊಪ್ಪುಗಳನ್ನು ಕೂಡ ಬಳಸ್ಬೋದು. ಹೌದು. ಓಕೆ ಓಕೆ ಶಶಿಕಲಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ.
0: ಧನ್ಯವಾದಗಳು.
1: ಥ್ಯಾಂಕ್ ಯು. ಕೇಳುಗರೆ, ಇದು ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಂದು ನಮ್ಮ ದಿನನಿತ್ಯದ ಆಹಾರ ತಯಾರಿಕೆಯಲ್ಲಿ ಸೊಪ್ಪುಗಳನ್ನು ನಾವು ಹೇಗೆ ಬಳಸಬಹುದು ಅನ್ನುವಂಥದ್ದು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನೀವು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಹಾಗೆ ಕೆಲವು ಸೊಪ್ಪುಗಳು ಗಿಡಮೂಲಿಕೆಗಳಾಗಿಯೂ ಕೂಡ ಬಳಕೆಯಾಗಿ ಆಗ್ತವೆ. ಹಾಗೆ ಕೆಲವೊಂದನ್ನ ಅಲಂಕರಿಸಲಿಕ್ಕೆ ಕೂಡ ಆ ಸೊಪ್ಪುಗಳನ್ನು ನಾವೆಲ್ಲರೂ ಕೂಡ ಬಳಸ್ತೇವೆ ಅಂಥೇಳಿ. ಈಗ ತುಳಸಿ, ಅದು ಒಂದು ತುಳಸಿ ಸಸ್ಯ ಏನಿದೆ ಅದೊಂದು ನಾವು ಪೂಜೆ ಮಾಡ್ತೀವಿ, ಅದರ ಜೊತೆಗೆ ಅದನ್ನು ಔಷಧಿಯಾಗಿಯೂ ಕೂಡ ನಾವು ಬಳಕೆ ಮಾಡ್ಬೋದು. ಕೆಮ್ಮು, ಶೀತ ಈ ರೀತಿ ಗುಣಪಡಿಸ್ಲಿಕ್ಕೂ ಕೂಡ ಅದನ್ನು ಬಳಸ್ತೇವೆ. ಮತ್ತೊಂದು ಕಾಲ್ ಇದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂಥೇಳಿ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ಹೆಸರೇಳಿ.
2: ನನ್ನ ಹೆಸರು ನಿರ್ಮಲಾ ನಾಯಕ್ ಮೇಡಮ್.
1: ನಿರ್ಮಲಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಚಿತ್ರದುರ್ಗದಿಂದ ಮೇಡಮ್, ಐದಿಪಿ ಒಂದನೇ ಕ್ಲಾಸ್.
1: ಓಕೆ ನಿರ್ಮಲಾ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಾವು ಸೊಪ್ಪುಗಳನ್ನ ಬಳಸ್ಕೊಂಡು ಏನೆಲ್ಲ ಆಹಾರಗಳ ಅಡುಗೆಗಳನ್ನ ಮಾಡಬಹುದು ಅನ್ನುವಂತ ವಿಚಾರವಾಗಿ ಮಾತಾಡ್ತಾ ಇದೀವಿ.
2: ಓಕೆ ಮೇಡಮ್,
1: ಹೇಳಿ.
2: ಮೇಡಮ್ ತುಂಬಾ ಒಳ್ಳೆ ಮಾಹಿತಿ ಮೇಡಮ್ ಇದು. ಎಲ್ಲರೂ ಸೊಪ್ಪೇ ತಿನ್ನಲ್ಲ, ಚಿಕನ್ ಮಟನ್ ತಿನ್ನೋ ಕಾಲ ಇದು ಹುಡುಗರೆಲ್ಲ. ಅದಕ್ಕೋಸ್ಕರ ಒಳ್ಳೆ ಮಾಹಿತಿ, ಒಳ್ಳೇದು, ಎಲ್ಲರಿಗೂ ಒಳ್ಳೆ ಸಲಹೆನೆ ಕೊಟ್ಟಂಗ ಆಗತ್ ಮೇಡಮ್ ಇದು ಸೊಪ್ಪಿಂದು.
1: ಖಂಡಿತ. ಓಕೆ
2: ಮೇಡಮ್, ನಾನು ಮೆಂತ್ಯ ಪಲಾವ್ ಮಾಡ್ತೀನಿ ಮೆಂತ್ಯ ಸೊಪ್ಪಿಂದ. ಸೇಮ್ ಬಿರಿಯಾನಿಗೆ ಯಾವ ಐಟಮ್ ಹಾಕ್ತಿವೋ ಅದೇ ಮಸಾಲೆನ ಹಾಕ್ತೀನಿ ಮೇಡಮ್. ಚಿಕ್ಕದಾಗಿ ಸೊಪ್ಪನ ಕಟ್ ಮಾಡ್ಕೊಂತೀನಿ ಮೆಂತ್ಯ ಸೊಪ್ಪನ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹೆಂಗ ಬಿರಿಯಾನಿಗೆ ಯಾವ ತರ ನಾವು ಡ್ರೈ ಮಾಡ್ಕೊಂತೀವೋ ಅದನ್ನ ಎಣ್ಣೆ ಹಾಕಿ ತುಪ್ಪ ಹಾಕಿ ಮಾಡ್ಕೊಂಡು ಅಕ್ಕಿನ ನೀಟಾಗಿ ತೊಳೆದು ಒಂಚೂರು ಅದರಲ್ಲಿ ಮೇಡಮ್ ಈ ಮಾಮೂಲಿ ಅಕ್ಕಿಯಲ್ಲಿ ಬಾಸುಮತಿ ಅಕ್ಕಿ ಒಂದ್ ಸ್ವಲ್ಪ ಹಾಕ್ಬೇಕು, ಒಂದ್ ಸ್ವಲ್ಪ ಒಂದ್ ಅರ್ಧ ಲೋಟ ಹಾಕ್ಬಿಟ್ಟು

0: ಮಾಡಿದ್ರೆ ಮೇಡಮ್ ತುಂಬಾ ಬಿರಿಯಾನಿ ಆಗಲ್ಲ, ಹೌದು ಚೆನ್ನಾಗಿ ತಿಂತಾರೆ ಮೇಡಮ್.
1: ಮೆಂತ್ಯೆ ಪುದೀನ ಎರಡು ಕೂಡ ಬಳಸಬಹುದಲ್ವಾ?
0: ಮೆಂತ್ಯೆ ಪುದೀನೂ ಹಾಕ್ಬೋದು ಮೇಡಮ್, ಕೊತ್ತಂಬರಿ ಪುದೀನ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಗ್ ಅಂದ್ರೆ ಅನ್ನ ಇದ್ದಷ್ಟು ಸಣ್ಣಗಿರ್ಬೇಕಂದ್ರೆ ತಗದಿಡಂಗ್ ಹಾಕ್ಬಾರ್ದು. ಕೆಲವು ಮಕ್ಕಳು ಕಟ್ಟಿ ಕಟ್ಟಿ ಬರುತ್ತೆ
1: ಆರಿಸ್ತಾರೆ ಅಲ್ವಾ, ಅಯ್ಯೋ ಈಗಿನ ಮಕ್ಕಳು ಸಾಸಿವೆ ಕೂಡ ಆರಿಸಿಡ್ತಾರೆ ತಟ್ಟೆಯಿಂದ, ಸಾಸಿವೆನು ಕೂಡ ಆರಿಸ್ತಾರೆ.
0: ಸಣ್ಣ ಕಟ್ ಮಾಡಿ ಹಾಕ್ಬಿಡ್ತೀನಿ.
1: ಹ್ಮ್ ಸಿಗಬಾರ್ದು ಅಲ್ವಾ,
0: ಸಿಗಬಾರ್ದು, ತಗದಿಡಬಾರ್ದು, ಏನು ಹುಡುಕಿ ತಗದಿಡಬಾರದು. ಆತರ ಸಣ್ಣ ಕಟ್ ಮಾಡಿ ಹಾಕ್ತೀನಿ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಬಿರಿಯಾನಿ ತಿನ್ನಂಗೆ ಇರುತ್ತೆ ಮೇಡಮ್. ಮಕ್ಕಳಿಗೋಸ್ಕರ ನಾನು ಹಂಗೆ ಮಾಡೋದು ಮೇಡಮ್, ಸೊಪ್ಪು ಎಲ್ಲಾ ಸೊಪ್ಪು ಹಾಕಿನೂ ಈಗ ತೊಗರಿ ಬೇಳೆ ಬೇಯಿಸ್ಬಿಟ್ಟು ತೊಗರಿ ಬೇಳೆ ಹಾಕೋಬಹುದು. ಇಲ್ಲ ಇದು ಹೆಸರು ಕಾಳನ್ನ ಬೇಯಿಸಿ ಗುಗ್ರಿ ಮಾಡ್ಕೊಂಡಂಗ್ ಮಾಡ್ಕೊಂಡು ಮೆಂತ್ಯ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಪಾಲಕ್ಕೆ ಮೆಂತ್ಯ ಎರಡನ್ನು ಸಣ್ಣ ಕಟ್ ಮಾಡಿ ಒಗ್ಗರಣೆ ಹಾಕಿ ಅದು ಕಾಳು ಮಾಡಿ ಚಪಾತಿಗೆ ರೊಟ್ಟಿ
1: ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ,
0: ಚೆನ್ನಾಗಿರುತ್ತೆ.
1: ಹೌದು ಹೌದು, ಇನ್ನು ಸೊಪ್ಪನ್ನೇ ತಿಂದ ಇರೋರಿಗೆ ಯಾವ ರೀತಿ ತಿನ್ನಿಸ್ಬೋದು ಅದನ್ನ ಹೇಳಿ.
0: ಸೊಪ್ಪು ಸೊಪ್ಪೇ ತಿನ್ಬೇಕು, ಚಿಕನ್ ಮಟನ್.
1: ಹೌದು ಹೌದು ಹೌದು, ಅಲ್ಲ ನಾವು ಪ್ರತಿನಿತ್ಯ ತಿಂಡಿಗಳಲ್ಲಿ ಮಿಕ್ಸ್ ಮಾಡ್ಬಿಡ್ಬೋದಲ್ವಾ. ಈಗ ಚಪಾತಿ ಮಾಡ್ತೀವಿ ಅಂದ್ರೆ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹೆಚ್ಬಿಟ್ಟು ಕಲಸುವಾಗ್ಲೇ ಮಿಕ್ಸ್ ಮಾಡ್ಬಿಡ್ಬೋದು, ಇಲ್ಲ ಪಾಲಕ್ ಸೊಪ್ಪು ಗ್ರೈಂಡ್ ಮಾಡ್ಬಿಟ್ಟು ಕಲಸುವಾಗ ಮಿಕ್ಸ್ ಮಾಡಿದ್ರೆ ಕಲರ್ಫುಲ್ ಆಗಿರುತ್ತೆ, ಜೊತೆಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಆಹಾರಕ್ಕೂ ದೇಹಕ್ಕೂ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗುತ್ತೆ. ಹಾಗೆ ಮೊಟ್ಟೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಾ?
0: ಮೊಟ್ಟೆ ಮಿಕ್ಸ್ ಮಾಡಿ ಸೇಮ್ ಪಲ್ಯ ಮಾಡಿದಂಗ್ ಮಾಡೋದ್ರೈ ಮಾಡೋದ್, ಆಮೇಲೆ ಮೊಟ್ಟೆ ಹೊಡೆದಾಕಿ ಒಂದ್ ಎರಡ್ ಮೂರ್ ನಿಮಿಷ ನೀಟ್ ಆಗಿ ಮಾಡಿಟ್ಟು ಕೊಟ್ರೆ ಪಲ್ಯ ಇದ್ದಂಗೆ ಇರುತ್ತೆ
1: ಚೆನ್ನಾಗಿರುತ್ತೆ ಅಂತ. ಓಕೆ, ಒಳ್ಳೊಳ್ಳೆ ಅಡುಗೆಗಳನ್ನ ಹೇಳಿದ್ರಿ ನಿರ್ಮಲ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಅಡುಗೆ ಮಾಡೋದ್ರ ತುಂಬಾ ಇಷ್ಟ ಮೇಡಮ್, ರುಚಿಯಾಗಿ ಮಾಡಿ ಕೊಡ್ತೀನಿ.
1: ಅಯ್ಯೋ ಮಾಡ್ಬೇಕಲ್ಲ ಅನ್ಕೋಬಾರ್ದು, ಪ್ರೀತಿಯಿಂದ ಮಾಡ್ಬೇಕಲ್ವಾ, ಅವಾಗ ಎಲ್ಲ ಕೆಲ್ಸಾನು ಇಷ್ಟ ಆಗುತ್ತೆ ನಮ್ಗೆ. ಊಟ ಮುಖ್ಯ ಅಂದಾಗ ಅದನ್ನ ನಾವು ಪ್ರೀತಿಯಿಂದ ಮಾಡ್ಬೇಕು, ಮತ್ತೆ ಅಷ್ಟೇ ಪ್ರೀತಿಯಿಂದ ತಿನ್ಬೇಕು ಕೂಡ. ಅವಾಗ ಅದು ದೇಹಕ್ಕೆ ಒಳ್ಳೇದು ಮಾಡತ್ತೆ ಅಲ್ವಾ. ಓಕೆ, ಧನ್ಯವಾದಗಳು ನಿರ್ಮಲ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ನಮಸ್ತೆ. ಕೇಳುಗರೆ, ಇದು ಅಡುಗೆ ಅರಮನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿ 9448640273 ಹಾಗೂ 9141970272 ಹಾಗೆ ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಹಾಡುಗಳನ್ನು ನಾನು ಯಾವ ಎಲ್ಲ ಹಾಡುಗಳು ಅಂಥೇಳಿ ನಂತರ ತಿಳಿಸ್ತೇನೆ. ನೀವು ಸಂದೇಶವನ್ನು ಕಳಿಸೋದ್ರ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗೆ ಸಂದೇಶಗಳನ್ನು ಕಳಿಸ್ಬೋದು, ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಇನ್ನು 5:30 ಕಥೆ ಕೇಳಿ ಕಥೆಯನ್ನು ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮ್ಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದವನ್ನು ಕೇಳ್ತೀರಿ.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ದಿನಾಂಕ 10/6/2026 ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿಕಲಚೇತನ ವಿದ್ಯಾರ್ಥಿಗಳು ವ್ಯಾಸಂಗ

ಸಮರ್ಪಿಸುತ್ತಿರುವ ಕಾಲೇಜು ಅಥವಾ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿದ್ದು ಇದು ವೆಬ್ಸೈಟ್ ಯಾವುದಂದ್ರೆ sspostmatric.karnataka.gov.in ಪೋಸ್ಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿಯ ಒಂದು ಪ್ರತಿಯನ್ನು ಆಯಾ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸಿ ಯೋಜನೆಯ ಸದುಪಯೋಗನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ದೂರವಾಣಿ ಸಂಖ್ಯೆಗಳು, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು ಹೀಗೆ ತಾಲೂಕುವಾರು ಮೊಬೈಲ್ ಸಂಖ್ಯೆಗಳು ಇದೆ, ಅವುಗಳನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚಿತ್ರದುರ್ಗ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ. ದೂರವಾಣಿ ಸಂಖ್ಯೆ 0819942284 ಸಂಪರ್ಕಿಸಬಹುದು.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ಆಯಾ ಖುಷಿಯೋ ಕಾ ಪೈಗಾಮ್ ಪಿಎಂ ಕಿಸಾನ್ ಪಿಎಂ ಕಿಸಾನ್.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 June ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,00,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೇಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.

ಕೇಂದ್ರ ಸಮಯ ಸರಿಯಾಗಿ 11:30 ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕ್ರೀಡೆಗಳು ಅಥವಾ ಕ್ರೀಡಾಪಟುಗಳ ಪರಿಚಯದಲ್ಲಿ ಮೇರಿ ಕೋಮ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಕೆಲವೊಂದಷ್ಟು ಗೀತೆಗಳನ್ನು ಕೂಡ ಕೇಳ್ತಾ ಹೋಗೋಣ. ಮಾಂಗ್ವೆ ಚುಂಗ್ನಿಜಾಂಗ್ ಮೇರಿ ಕೋಮ್ ಅವರು ಭಾರತದ ಹೆಮ್ಮೆಯ ಒಲಿಂಪಿಕ್ ಬಾಕ್ಸರ್ ಹಾಗೂ ಮಾಜಿ ಸಂಸದೆ. ಮಣಿಪುರದ ಬಡ ಕುಟುಂಬದಲ್ಲಿ ಜನಿಸಿದ ಇವರು 6 ಬಾರಿ ವಿಶ್ವ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದಂತಹ ವಿಶ್ವದ ಏಕೈಕ ಮಹಿಳೆ ಎನ್ನುವಂತಹ ಹೆಗ್ಗಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮ್ಯಾಗ್ನಿಫಿಸೆಂಟ್ ಮೇರಿ ಎಂದೇ ಖ್ಯಾತರಾಗಿರುವಂತಹ ಇವರು 2012 ಲಂಡನ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಕೂಡ ಗೆದ್ದಿದ್ದರು. ನೆಕ್ಸ್ಟ್ ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಯಲುದಾರಿ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾನು ಮೇರಿ ಕೋಮ್ ಅವರ ಬಗ್ಗೆ ತಿಳಿಸ್ತಾ ಇದ್ದೆ. ನವೆಂಬರ್ 24, 1982 ಮಣಿಪುರದ ಕಂಗಾತೈ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲಿ ಕೃಷಿ ಕೆಲಸ ಮಾಡ್ತಾ ಬಡತನವನ್ನ ಮೆಟ್ಟಿ ನಿಂತು ಕ್ರೀಡಾಕ್ಷೇತ್ರದಲ್ಲಿ ಇವರು ಬೆಳೆದರು. ಇವರ ಸ್ಫೂರ್ತಿದಾಯಕ ಯಶಸ್ಸು ಭಾರತದ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಮಾದರಿಯಾಗುತ್ತೆ. ಹಾಗೆ ಬಾಲ್ಯದಿಂದಲೇ ಅಥವಾ ಸಣ್ಣ ವಯಸ್ಸಿನಿಂದಲೇ ಇವರಿಗೆ ಹೆಚ್ಚಿನ ಕ್ರೀಡಾಸಕ್ತಿಗಳು ಇತ್ತು. 2002-2018 ನಡುವೆ ಇವರು ದಾಖಲೆಯ 6 ಚಿನ್ನದ ಪದಕಗಳನ್ನು ಗೆದ್ದರು ವಿಶ್ವ ಚಾಂಪಿಯನ್ಶಿಪ್ಪಲ್ಲಿ. ಹಾಗೆ ಒಲಿಂಪಿಕ್ಸ್ 2012 ಲಂಡನ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇವರು ಕಂಚಿನ ಪದಕವನ್ನು ತಂದುಕೊಟ್ರು. ಏಷ್ಯನ್ ಗೇಮ್ಸ್ನಲ್ಲಿ 2014 ಇಂಚಿಯನ್ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳಾ ಬಾಕ್ಸರ್ ಎಂಬ ಇತಿಹಾಸವನ್ನು ಇವರು ಸೃಷ್ಟಿ ಮಾಡಿದರು. ಇವರ ಆರಂಭಿಕ ಜೀವನ ಹಾಗೂ ಅದ್ಭುತ ಬಾಕ್ಸಿಂಗ್ ಪಯಣವನ್ನು ನೋಡಬಹುದು ನಾವು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ, ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳೋಣ ವಿಜಯವಾಣಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕೇಳುಗರೆ, ಈ ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾನು ಮೇರಿ ಕೋಮ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. 2010ರಂದು ದೆಹಲಿಯಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಂಗಣದಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕೂಡ ಇವರು ಗೌರವವನ್ನು ಪಡೀತಾರೆ. ಹಾಗೆ 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಸ್ಥಾನಕ್ಕಾಗಿಯೂ ಕೂಡ ಇವರು ಸ್ಪರ್ಧಿಸ್ತಾರೆ. ಮೊದಲ ಬಾರಿ ಮಹಿಳಾ ಬಾಕ್ಸಿಂಗ್ ಒಲಿಂಪಿಕ್ ಕ್ರೀಡೆಯಾಗಿ ಕಾಣಿಸ್ಕೊಂಡಿತ್ತು. 51 kg ಕ್ವಾರ್ಟರ್ ಫೈನಲ್ನಲ್ಲಿ UK ಅವರ ವಿರುದ್ಧ, ಹಾಗೆ 60 kg ವಿಭಾಗದಲ್ಲಿ ಸ್ವಲ್ಪದರಲ್ಲೇ ಸ್ಥಾನವನ್ನು ಇವರು ಕಳ್ಕೋತಾರೆ. ಒಲಿಂಪಿಕ್ಸ್ ಬಾಕ್ಸಿಂಗ್ ಸ್ಪರ್ಧೆಗೆ ಅರ್ಹತೆ ಪಡೆದಂತಹ ಏಕೈಕ ಭಾರತೀಯ ಮಹಿಳೆ ಅಂತೇಳಿ ಕೂಡ ಇವರು ಪ್ರಸಿದ್ಧರಾಗಿದ್ರು ಅನ್ನುವಂಥದ್ದು. ಹಾಗೆ 2014ರಂದು ದಕ್ಷಿಣ ಕೊರಿಯಾದ ಇಂಚಿಯನ್ನಲ್ಲಿ ನಡೆದ 2014ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಇವರು ಕಜಾಕಿಸ್ತಾನದ ಮಹಿಳೆಯನ್ನ, ಹಾಗೆ ಈ ಶೃಂಗಸಭೆಯಲ್ಲಿ ಕೂಡ ತಮ್ಮ ಬಾಕ್ಸಿಂಗ್ ಮೂಲಕ ಅವರು ಮೊದಲ ಚಿನ್ನದ ಪದಕವನ್ನು ಕೂಡ ಅವರು ಪಡೀತಾರೆ. ಹಾಗೆ ಭಾರತವನ್ನು ಪ್ರತಿನಿಧಿಸಿದ್ರು ಕೂಡ, ಹಲವಾರು ಸಮಾವೇಶಗಳಲ್ಲಿ ಭಾಗವಹಿಸಿದ್ರು, ಹಾಗೆ ಭಾರತವನ್ನು ಕೂಡ ಅವರು ಪ್ರತಿನಿಧಿಸಿದ್ರು ಅಂತ ಹೇಳಬಹುದು. ಇನ್ನು ಇವರಿಗೆ ಸಿಕ್ಕಂತಹ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೋಡೋದಾದರೆ ಪದ್ಮವಿಭೂಷಣ 2020ರಲ್ಲಿ, ಪದ್ಮಭೂಷಣ 2013ರಲ್ಲಿ, ಹಾಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ಪ್ರಶಸ್ತಿಯನ್ನು 2009ರಲ್ಲಿ ಇವರು ಪಡ್ಕೊಳ್ತಾರೆ. ಪದ್ಮಶ್ರೀಯನ್ನು 2006ರಲ್ಲಿ ಇವರು ಪಡ್ಕೋತಾರೆ. ಹಾಗೆ ಅರ್ಜುನ ಪ್ರಶಸ್ತಿಯನ್ನು 2003ರಲ್ಲಿ ಇವರು ಪಡ್ಕೊಳ್ತಾರೆ. ಹಾಗೆ ಇನ್ನಿತರ ಇವರ ಪ್ರಶಸ್ತಿಗಳು ಅಂತ ನೋಡೋದಾದರೆ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಘ ಇವರಿಗೆ ಭರವಸೆಯ ಬಾಕ್ಸಿಂಗ್ ವೃತ್ತಿಜೀವನಕ್ಕಾಗಿ ಲೆಜೆಂಡ್ಸ್ ಪ್ರಶಸ್ತಿಗಳನ್ನು ಕೂಡ ನೀಡಿದೆ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಸಂಘ ಇವರನ್ನ. ಹಾಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ರಾಯಭಾರಿಯಾಗಿ ಕೂಡ ಘೋಷಣೆ ಮಾಡಿದೆ. ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳ ಬ್ರ್ಯಾಂಡ್ ಆಗಿ ಕೂಡ ಇವರನ್ನ ಗುರುತಿಸಿದ್ದಾರೆ. ಹಾಗೆ ವರ್ಷದ ವ್ಯಕ್ತಿಗಳು ಅಂದರೆ 2007ರಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ಇವರ ಸಾಧನೆ ಇದೆ ಅಂಥೇಳಿ ಹೇಳಬಹುದು. ಹಾಗೆ ಯೂತ್ ಐಕಾನ್ ಆಗಿ ಕೂಡ ಇವರು ಗುರುತಿಸ್ಕೊಂಡಿದ್ದಾರೆ. ಹಲವಾರು ಪದಾರ್ಥಗಳಿಗೆ ಅಥವಾ ಹಲವಾರು ಇವುಗಳಿಗೆ ಅವರು ರಾಯಭಾರಿಯಾಗಿ ಕೂಡ ಅವರು ಕಾಣಿಸ್ಕೊಂಡಿದ್ರು ಅಂಥೇಳಿ ಹೇಳಬಹುದು. ಇನ್ನು ಮಣಿಪುರ ಸರ್ಕಾರದಿಂದ ಇವರಿಗೆ ವಿಶೇಷ ಸ್ಥಾನಮಾನ ಕೂಡ ಇವರಿಗೆ ಲಭಿಸಿದೆ. ಅಸ್ಸಾಂ ಸರ್ಕಾರದಿಂದಲೂ ಕೂಡ, ಅರುಣಾಚಲ ಪ್ರದೇಶ, ರಾಜಸ್ಥಾನ ಮುಂತಾದ ಕಡೆ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಇವರಿಗೆ ದೊರಕಿದೆ ಅಂಥೇಳಿ ಹೇಳ್ಬೋದು. ಇನ್ನು ಇದೀಗ ಕೇಳೋಣ, ಅನುರಾಗ ಬಂಧನ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾನು ಮೇರಿ ಕೋಮ್ ಅವರ ಕುರಿತು ಮಾಹಿತಿಯನ್ನ ತಿಳಿಸಿದೆ. ಅವರ ಕುರಿತಾದ ಮಾಹಿತಿ, ಅವರ ಜೀವನ ಸಾಧನೆ ಅನೇಕ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಮತ್ತು ಒಂದು ಸ್ಫೂರ್ತಿಯ ರೀತಿಯಲ್ಲಿ ಮಾದರಿಯಾಗ್ಬೋದು ಅಂತ ಹೇಳಿ ಹೇಳ್ಬೋದು. ಇದಾಗಿತ್ತು ಅವರ ಕುರಿತ ಕಿರು ಮಾಹಿತಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ಮಾಹಿತಿ, ನೀವು ಸಂದೇಶಗಳನ್ನು ಕಳಿಸ್ಬೋದು. ಅನೇಕ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಇದೀಗ ಕೇಳಿ ಮತ್ತೊಂದು ಗೀತೆಯನ್ನು, ಚಿತ್ರ ಮರೆಯದ ಹಾಡು.

ಕೇಳುಗರೆ, ಇದೊಂದು ಪ್ರಕಟಣೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ರಾಷ್ಟ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಆದ್ದರಿಂದ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ನಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2026 ಆಂಗ್ಲ ಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ 2 ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿ ನೀಡಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0819423524 ಸಂಪರ್ಕಿಸಲು ಕೋರಿದೆ. ಪ್ರಕಟಣೆ ಕೇಳಿದಿರಿ. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ನಮಸ್ತೆ, ಅಡುಗೆ ಅರಮನೆ ಕಾರ್ಯಕ್ರಮ ಹಾಗೂ ಮಾಹಿತಿ ಕಣಜ ಒಳ್ಳೆ ಮಾಹಿತಿ ಹಾಗೂ ಹಾಡುಗಳು ಸೂಪರ್ ಅಂತ ಹೇಳಿ ತಿಳಿಸಿದ್ದಾರೆ. ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ

ಪಡೆದು ಬಾಕ್ಸಿಂಗ್ನಲ್ಲಿ ಮೊದಲ ಬಾರಿಗೆ ಚಿನ್ನವನ್ನು ಗೆದ್ದಿರುವಂತಹ ಕ್ರೀಡಾಪಟು ಮೇರಿ ಕೋಮ್ ಅವರ ಜೀವನ, ಅವರ ಕಷ್ಟಗಳನ್ನು ಕಷ್ಟಗಳನ್ನು ಆಧರಿಸಿ ನಿರ್ಮಿಸಲಾದ ಮೇರಿ ಕೋಮ್ ಚಲನಚಿತ್ರವು ಕೂಡ ಯುವಕರಿಗೆ ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿಯಾಗಿದೆ ಅಂಥೇಳಿ. ಹೌದು, ಇವರ ಜೀವನಾಧಾರಿತ ಒಂದು ಚಲನಚಿತ್ರ ಕೂಡ ತೆರೆ ಕಂಡಿತು, ಹಾಗೂ ಸುಮಧುರ ಎಕ್ಸಲೆಂಟ್ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಕ್ರೀಡೆ ಪರಿಚಯದಲ್ಲಿ ಪದ್ಮಭೂಷಣ, ವಿಭೂಷಣ, ಪದ್ಮಶ್ರೀ ವಿಜೇತೆ, ಬಾಕ್ಸರ್, ಕ್ರೀಡಾಪಟು ಮೇರಿ ಕೋಮ್ ಅವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು.

ಸಂದೇಶಕ್ಕೆ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಕ್ರೀಡೆ ಪರಿಚಯದಲ್ಲಿ ಪದ್ಮಭೂಷಣ, ವಿಭೂಷಣ, ಪದ್ಮಶ್ರೀ ವಿಜೇತೆ ಬಾಕ್ಸರ್ ಕ್ರೀಡಾಪಟು ಮೇರಿ ಕಾಮ್ ಅವರ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಹಾಗೆ ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಕಣಜ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಮೇರಿ ಕಾಮ್ ಅವರ ಕುರಿತಾದ ಕಾರ್ಯಕ್ರಮ, ಎಲ್ಲ ಹಾಡುಗಳು ಕೂಡ ಸೂಪರ್, ಧನ್ಯವಾದಗಳು ಮೇಡಮ್ ರೀ ಅಂತೇಳಿ ತಿಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರೂಪಿಸಿ ನಡೆಸಿಕೊಟ್ಟ ಹೃತ್ಪೂರ್ವಕ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಹಾಗೆ ಮೇರಿ ಕಾಮ್ ಅವ್ರ ಬಗ್ಗೆ ಒಂದಷ್ಟು ತಿಳಿಸಿದ್ದಾರೆ. ಮಾಹಿತಿ, ಮನರಂಜನೆ ಮತ್ತು ಸಾಹಿತ್ಯದ ಸೊಗಡನ್ನು ಒಂದೇ ವೇದಿಕೆಯಲ್ಲಿ ಶ್ರೋತೃಗಳಿಗೆ ತಲುಪಿಸುತ್ತಿರುವ FM ಚಿತ್ರದುರ್ಗದ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇಂತಹ ಉತ್ತಮವಾದ ಕಾರ್ಯಕ್ರಮಗಳು ನಿರಂತರವಾಗಿ ಮೂಡಿ ಬರಲಿ ಅಂತೇಳಿ ಹಾರೈಸ್ತೇನೆ ಅಂತೇಳಿ, ಖಂಡಿತ ನಿಮ್ಮ ಅಭಿಮಾನ ನೀವು ಕೇಳ್ತಾ ಇರೋದಕ್ಕೆ ಇಷ್ಟು ಒಳ್ಳೊಳ್ಳೆ ಮಾಹಿತಿಗಳು ನಿಮ್ಮನ್ನು ತಲುಪತಾ ಇದೆ ಅಂತೇಳಿ ಧನ್ಯವಾದಗಳು ನಿಮಗೆ ಸಂದೇಶವನ್ನು ಕಳಿಸಿದ್ದಕ್ಕೆ. ಮುಂದಿನ ಸಂದೇಶ ಚಿಗಟೇರಿ ಆದಿಶೆಟ್ರು ಬಸವರಾಜ್ ಅವರು, ಕಾರ್ಯಕ್ರಮಗಳು ಸೂಪರಾಗಿ ಮೂಡಿ ಬರ್ತಾ ಇದೆ, ಹಾಗೆ ತಮಗೆ ಹಾಗೂ ನಿಲಯದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ಚಿತ್ರದುರ್ಗ. ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೇಳಿ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ

0: ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44ರ ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೆಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.infoಗೆ ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.

ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ, ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ. ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆ

0: ಮಾಡ್ತು 2015ರ ಅಧಿಕೃತವಾಗಿ ಯೋಗ ದಿನವನ್ನ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಆ ದಿನವು ಉತ್ತರಾರ್ಧ ಗೋಳದಲ್ಲಿ ವಿವಿಧ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನ ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನ ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು ರಾಯಚೂರು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ಆಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತರೂ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿನಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೆಲೆಬ್ರೇಷನ್ ಮಾಡ್ಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು 2014ರಂದು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ ನ ಇಡ್ತಾರ. ಅವಾಗ 170 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ ಓಕೆ ನಾವು ಸಹ ವರ್ಲ್ಡ್ ವೈಡ್ ಅಲ್ಲಿ ಇದನ್ನ ಜೂನ್ 21ಸ್ಟ್ ಯೋಗ ಡೇ ಅನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೂವಲ್ ಕೊಟ್ಟ ಮೇಲೆ 2015ರಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ತಾ ಬಂದಿದ್ದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯ್ತು, ಹೆಂಗ್ ಒರಿಜಿನ್ ಆಯ್ತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತೆ ಯಾಕೆ ನಾವು ಜೂನ್ 21ಸ್ಟ್ ನಾವು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದ್ರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಶಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆಳಕು ಶಕ್ತಿ ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು ಜೂನ್ 21ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ.
0: ಮನಸ್ಸು ದೇಹ ಮತ್ತು ಬುದ್ಧಿಗೆ ಪೂರಕವಾಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನ ಮಾಡ್ಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫ್ ಅಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಅನ್ನುವಂತ ಮಾತುಗಳನ್ನ ನಾವ್ ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಏನ್ ಹೇಳ್ತೀರಾ ನೀವು?
1: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂಥ ಏಜ್ ಕೆಟಗರಿ ಅವ್ರಬೇಕು, ಇಂಥವ್ರೇ ಮಾಡ್ಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸನ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು 1000 ಸೂತ್ರಗಳನ್ನ ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವ್ರು ಬರ್ದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನ ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ಮೇಲ್ಪಟ್ಟಿಯಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವ್ ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ, ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30ರಿಂದ 45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೇ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ತರದ ಸ್ವಲ್ಪ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ಗೆ ಬೇಕು, ಮೆಂಟಲ್ ಹೆಲ್ತ್ಗೆ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನವಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು, ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ ಪಿ ಸಿ ಓ ಡಿ PCOS ಇಂಥ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ನ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದ್ದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದ್ದಿಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ

0: ಮೇಲೆ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು. ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
1: ಅನಿವಾರ್ಯನೂ ಆಗಿದೆ.
0: ಎಸ್ ಎಸ್,
1: ಅನಿವಾರ್ಯ. ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ಕೆ ಆಗಲ್ಲ ಇವಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಡುತ್ತೆ. ಜನಗಳದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
0: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ ಮೂರನೇ ತರಗತಿ ನಾಲ್ಕನೇ ತರಗತಿ ಮಕ್ಕಳಲ್ಲಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದಾವೆ. ಅದರಿಂದ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ 50 ವರ್ಷ 60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಫೇಸ್ ಮಾಡುವಂತ
0: ಬಂದಿದೆ. ಸೊ ಅದಕ್ಕೆ ಏನಂತಂದ್ರೆ ಆದಷ್ಟು ಆತರ ತಿನ್ಸಿಗೆ ನಾವು ಒಳಗೊಡ್ದೇನೆ ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡ್ಬೇಕು, 6th ಡೇ ನಾವು ಮನೇಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆ ಫುಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದ್ ವೀಕ್ ಅಲ್ಲಿ ಒಂದೊಂದ್ ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದ್ ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಜ, ಬಟ್ ಹೊರಗಡೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತೀರ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೇಲೇನೆ ನೀವು ಆರೋಗ್ಯ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೇಲಿ ಕನ್ಸ್ಯೂಮ್ ಮಾಡಬಹುದು.
1: ಅದಕ್ಕೆ ನೋಡ್ರಿ ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು. ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ
0: ಹಾಲಿನ
1: ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೆ ಇಲ್ಲದೆ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕೋಲಾಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗೆ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತರೂ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದಿರೋದ್ರಿಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ, ದಟ್ ಈಸ್ ಪ್ಲಸ್ ಪಾಯಿಂಟ್. ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಅದ್ರದ್ದು ಮೈಂಡ್ ಪಾಯಿಂಟ್ಸ್ ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೇನು ಹೇಳಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ನೀವು ಪಕ್ಕದ ಯಾರಾದ್ರೂ ಬಂದ್ರೆ, ನಿಮ್ಮ ಮನೆಗೆ ಒಬ್ರು ಯಾರಾದ್ರೂ ಗೆಸ್ಟ್ ಬಂದ್ರೆ ನೀವು ಮಾತಾಡಿಸದೇ ಇರುವ ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ. ಆ ತರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಕ್ಕೆ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವು ನಾವೇ ಉದಾಹರಣೆ ಆಗ್ತಾ ಇದೀವಿ.
0: ಅದೇ ನವೇ ಡೇಸ್ ನಾವು ಟಿವಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು ಪೇರೆಂಟ್ಸ್ ಮೇಲೆ ಅವನು ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್
1: ಆಗಿರೋದನ್ನ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಹೇಳಿದ್ದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು.
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳ್ಳ

0: ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರೂ ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್ ಅಂದ್ರೆ ಅವ್ರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು, ಆತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅದು ಬರೀ ಬಾಯಿ ಮಾತ್ಲ ಎಷ್ಟಂತ ಹೇಳಕ್ಕಾಗತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ ಗೂ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದು ಏನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆಯಲ್ಲ, ಬೈಯೋರೆಲ್ಲ ಕೆಟ್ಟದಕ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು ಅವಾಗ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತು ಏನಂತಂದ್ರೆ ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನ್ ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದ, ಆ ಚೇಂಜಸ್ ನೋಡಿ ಇವತ್ತು ಅದ ಆಗ್ಬಾರ್ದು ಅಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕೊಡ್ತಿದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿವನ್ ಯಾರ್ಯಾರು ಅವ್ರ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರ್ತದ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳಕ್ಕೆ ನೀವೊಂದು ಪ್ರೋತ್ಸಾಹ ಮಾಡಿ. ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ನ ಕರೆಸಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರದೊಂದು ಅವೇರ್ನೆಸ್ ಸಿಗುತ್ತೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ.
1: ಪ್ರತಿ ವರ್ಷ ನಮ್ಮ ಎಲ್ಲ ಜನತೆಗಳಿಗೆ ಹೆಲ್ಪ್ ಆಗುವಂತ ಒಂದು ಥೀಮ್ ಗಳನ್ನ ಇಟ್ಕೊಂಡ್ರೆ, ಈಗ ಮಕ್ಕಳಿಗೆ ಸಹಿತ ಯೋಗ ಬೇಕು ಅಂತ ಹೇಳಿದ್ವಿ, ಸ್ತ್ರೀಯರಿಗೆ ಯೋಗ ಬೇಕು ಯಾಕಂದ್ರೆ ಅವರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕು ಅಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋ ವೃದ್ಧರಿಗಾಗಿ ಯೋಗ, ಅಂದ್ರೆ ಅವರು ಆರೋಗ್ಯವಾಗಿರ್ಬೇಕಾದ್ರೆ ಅಂತ ಹೇಳಿದ್ರೆ ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಥೀಮ್ ಅಂದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
0: ಎಸ್ ಎಕ್ಸಾಕ್ಟ್ಲಿ, ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯ ವಯೋವೃದ್ಧಿಗಾಗಿ ಅಂದ್ರೆ ವಯಸ್ಸಾಗುತ್ತೆ, ನಾವು ನಿಲ್ಸಕ್ ಆಗಂಗಿಲ್ಲ, ನಾವು ಆರೋಗ್ಯ ರೀತಿಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರ್ಬೇಕು, ರೋಗ ಬರ್ಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರೆಗೂ ನಾವು ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದು ನಮ್ಮ ಕೈಲೇ ಇಲ್ಲಿರೋದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
1: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೆಯ್ಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ ನಿಮ್ಗೆ ವೆಯ್ಟ್ ಆಗಿದೆ ಅಂತ ಹೇಳ್ತಾರೆ. ಹಂಗಾಗ್ಲೂ ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ. ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು?
0: ಈ ಸಲ ಥೀಮ್ ನನಗೆ ಪರ್ಸನಲಿ ನನ್ಗೆ ತುಂಬಾ ಆಯ್ತು. ಬಿಕಾಸ್ ಏನಂದ್ರೆ ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರೋಂಥದ್ದು. ಬೇಸಿಕ್ ಆಗಿ ಅವ್ರಿಗೆ ಏನಾಗ್ಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರು ಒಳಗಡೆ ಏನ್ ಅನ್ಕೊಂತಾರೆ ಅಂದ್ರೆ ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
1: ಅವ್ರಿಗೆ ಯಾರು ಕೇರ್ ಮಾಡಲ್ಲಂತ ಒಂಟಿತನ ಜಾಸ್ತಿ ವಯಸ್ಸಲ್ಲಿ
0: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲ್ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವು ಇದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ, ಆ ತರದ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯಾರ್ಥರೈಟಿಸ್ ಮತ್ತೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನ್ ನೋಡಿರೋ ಹಾಗೆ ನಮ್ಮ ಹೌಸ್ನಲ್ಲೇ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗ್ಬೇಕು, ಅಬ್ಸಾರ್ಪ್ಷನ್ ಆಗ್ಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗ್ಬೇಕು, ಅಸಿಮಿಲೇಷನ್ ಆಗ್ಬೇಕು. ನಾವು ತಗೊಂಡಿರೋದೆಲ್ಲ ಅನ್ನುವಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು, ಅದಕ್ಕೆ ಒಂದು 10 ಜನ ನಡಿಬೇಕು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ

0: 24 ಗಂಟೆಗಳಲ್ಲಿ ಅಟ್ ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಯಸ್ಸಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟಿ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳನ್ನ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ನಮ್ಗೆ ಕಲ್ಸ್ಕೊಡ್ತ, ಮತ್ತೆ ಸಿನ್ಸಿಯರಿಟಿ ಕಲ್ಸ್ಕೊಡ್ತದ. ನಾವ್ ಹೆಂಗೆ ಯಾವ್ದು ಡಿಸಿಷನ್ ಮೇಕಿಂಗ್ ನ ಕಲ್ಸ್ಕೊಡ್ತ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸಿಸ್ಟಮೆಟಿಕ್ ಅಂದ್ರೆ ನಮ್ದು ಲೈಫ್ ನ ನಾವ್ ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇಯಿಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದ್ಯಕ್ಕೆ ಪಡ್ಕೋಬೇಕಂತ ನಾನು ಹೇಳಿ.
1: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲಾರ್ಗು ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲಾರ್ಗೂ ಯೋಗ ಬೇಕು. ಆದ್ರೂ ಒಂದು ಸರ್ಟನ್ ಏಜ್ 50-55 ಇದ್ದವ್ರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಏನು ಯೋಗವನ್ನ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದ್ದೀರಾ?
0: ಫಸ್ಟ್ ಗೆ ನಮ್ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮ್ಗೆ ಕೊಟ್ಟಿದೆ. ಏನಂದ್ರೆ 2-3 ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರಷ್ಟೇ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ 365 ದಿನಗಳು ಸಹ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದ್ರದ್ದು ಬೆನಿಫಿಟ್ಸ್ ತಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ, ನಾವು ಯೋಗ ಸಮಾವೇಶ ಅಂದ್ರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂತ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದ್ರೆ ನಮ್ಮ ಜಿಲ್ಲೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದ್ವಿ ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಏಕ್ಮಿನಾರ್ ರಸ್ತೆ, DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಇತ್ತಾಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ಗೆ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರ್ಬೋದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗೆ ಜಾಯ್ನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದೀವಿ. 18 ಬೆಳಿಗ್ಗೆ 4 ಏಜ್ ಕ್ಯಾಟಗರಿ ಮಾಡಿದೀವಿ. ಬೆಳಿಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ದೇ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ,
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್
0: ಇಟ್ಕೊಂಡಿದ್ದೀವಿ.
1: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದು ಒಂದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
0: ಅದಾದ ನಂತರ 19 ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಿಗ್ಗೆ 7 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ ಏಕ್ಮಿನಾರ್ ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಥಾದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಮ್ ನ ಸಕ್ಸಸ್ಫುಲ್ ಮಾಡ್ಬೇಕನ್ನ ಕೇಳ್ಕೊಂತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ June 21 ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದೀವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು ಡಿಸಿಮಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ ಗೆ ಫೋಟೋ ಅಂತಲ್ಲ, ಇದು ಇದೊಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್
1: ಮಾಡಬೇಕು. 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನ ನೀವೆಲ್ಲ ಜನಗಳಿಗೆ
0: ಕೊಟ್ಟಿದ್ದೀರಿ.
1: ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗಿ ನಮ್ದು ಆರೋಗ್ಯ ಏನು ಸರಿ ಆಗಲ್ಲ. ನಾವು ನಮ್ಮ ಆರೋಗ್ಯವನ್ನ

0: ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನೂ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
1: ಅಟ್ ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ ಲೀಸ್ಟ್ ವಾರದಲ್ಲಿ 3 ಹಿಡಿದು 4 ದಿನಗಳು ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು, ರೋಗದ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
0: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾ
1: ಅದನ್ನ ಸದುಪಯೋಗನ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು, ಉಳಿಸ್ಬೇಕು. ಫಸ್ಟ್ ಉಳಿಸ್ಬೇಕು. ಉಳಿಸ್ಬೇಕು ಅಂತಂದ್ರೆ ನಾನ್ ಮಾಡ್ಬೇಕು, ನಾನ್ ಮಾಡ್ಬೇಕು. ಬೇಕಂದ್ರೆ ನಾನ್ 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ, ಅವರು ಸಹ ಮಾಡ್ಬೇಕು. ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ.
0: ಸೊ ನಾನ್ ಮಾಡೋದ್ರಿಂದ ನನ್ನ ಹೆಲ್ತ್ ಕಾಪಾಡುತ್ತೆ, ನಾನು ಇನ್ನೊಬ್ರಿಗೆ ಹೇಳೋದ್ರಿಂದ ಇನ್ನೊಬ್ರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ
1: ಇದನ್ನ ಮಾಡಿ ಬೆನಿಫಿಟ್ಸ್ ತಗೋರೆ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಕೇಳಿದ್ರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂತ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನ ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
1: ಧನ್ಯವಾದಗಳು. ನಮಸ್ಕಾರ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಂದಾಗಿ ಬಾಳು ಚಿತ್ರದಿಂದ ಚಲುವಿನಲ್ಲಿ ಸಾಟಿ ಇಲ್ಲ, ಚಲುವ ಚಿತ್ರದಿಂದ ಕೋಗಿಲೆಗೆ ತಂಬೂರಿಯೇ ತಾವರೆಗೆ ಪೌರ್ಣಿಮೆಯೇ, ಹಾಗೂ ಮುತ್ತಣ್ಣ ಚಿತ್ರದಿಂದ ನೂರು ನೂರು ಕೊಹಿನೂರು ತೂಗಿಕೊಟ್ಟರೂ ಬೇಡ ಅನ್ನೋ ತೀನಿ ಚಲುವೆ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರುಪಯೆ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೆಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,000 ಕರೋಡ್ ರುಪಯೆ ಸೇ ಅಧಿಕ್ ಹೋ ಜಾಯೆಗಿ, ಜೊ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಕ್ಕೆ ಮನಸ್ಸಂತೋಷಗೊಳಿಸುವ ಹಾಡುಗಳ ರಸ

0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ.

ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುಗರೆ, ಈ ಸಂಜೆ 5:30 ನಮ್ಮ ನಿಲಯದಿಂದ ಕತೆ ಕೇಳಿ ಕತೆಯನ್ನ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಕ್ಕಳು ಕರೆ ಮಾಡಬೇಕಾದಂತಹ ನಮ್ಮ ನಿಲಯದ ಸಂಖ್ಯೆಗಳು 9448640273, 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಸಂಜೆ 6:15 ಪ್ರಸಾರವಾಗುವ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿಯ ಉಮಕ್ಕ ಮತ್ತು ಸಂಗಡಿಗರಿಂದ ಗಂಗಾದೇವಿ ಪದವನ್ನ ಕೇಳುವಿರಿ. ಈ ಸಂಜೆ 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ. ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
0: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟರ್.
2: ನಮಸ್ತೆ
0: ಡಾಕ್ಟ್ರೇ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
2: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 ಮಿಲಿಯನ್ ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ ಇದಕ್ಕೆ. ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇನೆ ಅವ್ರಿಗೆ ಗೊತ್ತಿಲ್ಲ.
0: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ.
2: ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನು ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
0: ಡಾಕ್ಟ್ರೇ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
2: ಸೊ ಮಧುಮೇಹ ಅಂತ ನಾವ್ ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ.

0: ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ ಅಂತಂದ್ರೆ, ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನ ರೋಗಿ, ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದ್ ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರು ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದ್ ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ ಎಂಟು, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟಮಹಾಗದನ್ನ ಹೇಳಿದ್ದಾರೆ, ಎಂಟು ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯ್ತು ಅಂದ್ರೆ ಅದರಿಂದ ಹಿಂಬಿಡ ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷ ವ್ಯಾಧಿ ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ ಅಂದ್ರೆ ಈಗ ನಾವು ಹೇಳ್ತೀವಲ್ಲ ಟೈಪ್ ಒನ್ ಡಯಾಬಿಟಿಸ್, ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ ಟು ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ ಟು ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ, ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ. ಇನ್ನೊಂದು ಟೈಪ್ ಒನ್ ಏನಂತ ಹೇಳ್ತಾರಲ್ಲ ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ ಅಂದ್ರೆ 5000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದರ ಎಲ್ಲಾ ಗುಣಗಳು ಅಂದ್ರೆ ಇದರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
1: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯನ ಡಾಕ್ಟರ್?
0: ಹೌದ್ರಿ, ಅನುವಂಶೀಯ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪಗಾದ್ರು ಅಮ್ಮಗಾದ್ರು ಯಾರಿಗಾದ್ರು ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು, ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರದ ಬಗ್ಗೆ ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
1: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
0: ಆಯುರ್ವೇದದಲ್ಲಿ ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಸೊ ಅದೇನಂತಂದ್ರೆ, ಹಾಸ್ಯ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯ ಔದಕ ಅನೂಪರಸಃ ಪಯಾಂಸಿ ನವನ್ನ ಪಾನಂ ಗುಡವೈಕೃತಂ ಪ್ರಮೇಹ ಹೇತು ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತಂದ್ರೆ ಆಹಾರಜ ನಿಧಾನ ವಿಹಾರಜ ನಿಧಾನ ಅಂದ್ರೆ ಕಾರಣಗಳು, ಆಹಾರಜ ಕಾರಣಗಳು ಯಾವುವು ಅಂದ್ರೆ ವಿಹಾರಜ ಕಾರಣಗಳು ಯಾವುವು ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ ಜಾಸ್ತಿಯಾಗಿ ಮಧುರ ಆಮ್ಲ ರಸ ಇರುವಂತ ಆಹಾರ, ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಷಡ್ರಸಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವುದು ಹೆಚ್ಚಾಗ್ಬಾರ್ದು, ಯಾವುದು ಕಡಿಮೆ ಆಗ್ಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ ಆಮೇಲೆ ಗುರು ಆಮೇಲೆ ಪಿಚಿಲ ಅಂದ್ರೆ ಜಾಸ್ತಿ ಪಿಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು, ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್ ನವಧಾನ್ಯ. ನೋಡ್ರಿ, ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು, ಓಕೆ. ಸೊ ಎದಕ್ಕದ್ರ ಇಂಪಾರ್ಟೆನ್ಸ್ ಅಂತಂದ್ರೆ, ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ, ಕಫ ಪ್ರಕೋಪ ಮಾಡ್ತಾವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನ ಸೇವನೆ ಮಾಡ್ತೀವಿ, ಹೌದಲ್ಲ. ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ, ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರ್ದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂಧಿ ಗುಣ ಇರುತ್ತೆ, ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು

0: ಟೈಮ್ ತಗೊಳುತ್ತೆ, ಅದ್ರ ಸಲುವಾಗಿ ನೈಟ್ ಅಂತರೂ ಮೊಸರನ್ನ ಸೇವನೆ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಆಸ್ಯ ಸುಖಂ ಅಂತ ಹೇಳಿದ್ದಾರೆ. ಆಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಇಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ, ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
1: ಮೂರಿಂದ 4 ತಾಸು ಗಟ್ಟಲೆ ಕುತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
0: ಹೌದು. ಸೊ ಅದನ್ನ ನಾವು ಬ್ರೇಕ್ಅಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕುತ್ಕೋಬಾರದು. ಮಿಡ್ಲ್ ಒಂದ್ ಅರ್ಧ ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಇನ್ನು ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
0: ಓಕೆ, ಆಯುರ್ವೇದದಲ್ಲಿ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ ಸ್ವೇದ ಅಂಗ ಗಂಧ, ಮೊದಲನೇ ಲಕ್ಷಣ ಅಂದ್ರೆ ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒಂದ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವ್ರಿಗೆ, ಆಮೇಲೆ ಒಂದ್ ಟೈಪ್ ಗಂಧ ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷಃ ಅಂದ್ರೆ ಕಂಠ ಒಣಗ್ತಾ ಇರ್ತದ, ಡ್ರೈನಸ್ ಆಗ್ತಾ ಇರ್ತದ. ಸೊ ಆ ಡ್ರೈನಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗಲಲ್ಲ ನೀರ್ ಕುಡಿತಾ ಇರ್ತಾನ ಮನುಷ್ಯ, ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
1: ಬಾಯಾರಿಕೆ
0: ಜಾಸ್ತಿ ಇರ್ತದೆ. ಮಾಧುರ್ಯ ಹಾಸ್ಯಂ, ಮಾಧುರ್ಯ ಹಾಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒಂದ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ. ಈವನ್ ಸ್ವೀಟ್ ತಿಂದೇ ಇದ್ರು ಕೂಡ ಅವ್ರ ಬಾಯಲ್ಲಿ ನನಗೇನೋ ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗ ಆ ಟೈಪ್ ಮಾಧುರ್ಯ ಆಸತ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ, ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ ಅವ್ರಿಗೆ, ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ, ಆಮೇಲೆ ಪ್ರಭುತ ಮೂತ್ರತ್ರ. ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನು ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ಥಿನ್ ಇರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ, ಈಗ ಹನಿ ಹೆಂಗಿರ್ತದಲ್ಲ ಥಿಕ್ ಆಗಿರ್ತದೆ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ ವಿಸ್ಕೋಸಿಟಿ, ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.
1: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
0: ಓಕೆ, ಸೊ ಮಧುಮೇಹದಲ್ಲಿ ಏನ ಅಂತಂದ್ರೆ ಮೇನ್ ಆಗಿ ಆ ಪೇಷಂಟ್ ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕ ಅಂತ ಹೇಳಿ ಪಥ್ಯ ಫಾಲೋ ಮಾಡದೇ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿಯನ್ನ ತಗೋಬೇಕಂತ ಹೇಳಿದ್ದಾರೆ, ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತದೆ, ಇನ್ಸುಲಿನ್ ಸಿಕ್ರೀಷನ್ ಅನ್ನ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯೆಟ್ ಅಲ್ಲಿ ಬಾರ್ಲಿಯನ್ನ ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ, ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ ಅದ್ರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ದಾಲ್ ಅಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ಹುರುಳೆ ಕಾಳು ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ, ಅದನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು, ಓಕೆ, ಅದನ್ನ ಸೇವನೆ ಮಾಡ್ಬೋದು. ಆಮೇಲೆ ಹಾಗಲ್ಕಾಯಿ, ಹರವೆ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲೇ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪಥ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟ ಸೇವನೆ ಮಾಡಬಾರ್ದು.

0: ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಆಮೇಲೆ ಪ್ಯಾಕ್ಡ್ ಫುಡ್ಸ್ ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರದು. ಇದೆಲ್ಲ ಅಪತ್ಯ.
1: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೇನು ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ. ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ, ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
0: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದ ಅಲ್ಲಿ ಏನ್ ಹೇಳಾರ, ಸಕ್ಕರೆ ಅಂತ ಹೇಳಿಲ್ಲ, ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗ ಅಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು. ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡಬೇಕು. ಆಮೇಲೆ ನಿದ್ರಾ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
1: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸಕ್ಕರೆ ಅಂತ ಕೆಲವರು ಅನ್ಕೋತಾರೆ. ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ?
0: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಆಮೇಲೆ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ ಹಾಕೊಂಡು ಕುಡಿತೀನಿ, ಬೆಲ್ಲದ್ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಏನ ಅಂತಂದ್ರೆ, ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ. ಸೊ ಬೆಲ್ಲದಲ್ಲೂ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಹಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ ಅಂತ ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ, ಆದಷ್ಟು ಚಹಾನ ಬಿಟ್ಟು ಬಿಡಿ, ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
1: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
0: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿರುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
1: ಇನ್ನು ಈ ವ್ಯಾಯಾಮ ಮಾಡ್ಲಿಕ್ಕೆ ಇದ್ದದೇ ಒಂದು ಸಮಯ ಅಂತ ಇದೆಯಾ, ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
0: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡ್ಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡ್ಬೇಕು. ಈಗ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು, ಸೊ ಎಷ್ಟೊತ್ತು ಮಾಡ್ಬೇಕು? ಒಬ್ಬರು 1 ತಾಸು ಮಾಡ್ತಾರೆ, 2 ತಾಸು ಮಾಡ್ತಾರೆ. ಸೊ ಅದು ಹಾಗಲ್ಲ, ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರ್ಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡ್ಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ 1 ತಾಸು 2 ತಾಸು ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು. ಈ 3 ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
0: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತ,

0: ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ ನಿಸ್ಸುಖತ್ವಂ ಸುಖಾಯಚ ಅಂದ್ರೆ ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕೆ ಪೂರ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ ಪ್ರತಿದಿನ ಒಂದು ಯೋಜನೆ, ಅಂದ್ರೆ ಆಯುರ್ವೇದದಲ್ಲಿ ಒಂದು ಯೋಜನೆ ಅಂತಂದ್ರೆ 7.5 kilometers ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ ಅಷ್ಟು ನಡೆಯಕ್ ಆಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನಂತಂದ್ರೆ ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು. ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ. ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
1: ಇನ್ನು ಡಾಕ್ಟ್ರೆ, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
0: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ ಹೊಟ್ಟೆ ಭಾಗದಲ್ಲಿ, ಅಂದ್ರೆ ನಮ್ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವು ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ನ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡಬಹುದು. ಆಮೇಲೆ ಯೂಶಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಪ್ರಾಣಾಯಾಮ ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕ ಆಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
1: ಸೂಕ್ತ.
0: ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಆಗ್ಬೇಕು, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ ಅದು. ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ, ಯೋಗಾಸನ ಪ್ರಾಣಾಯಾಮ ಮಾಡಿ.
1: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡಬಹುದ್ರ?
0: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ. ಅಥವಾ ಮೆಂತೆ ಕಾಳಿನ ಪುಡಿ, ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನ್ಸಿಟ್ಟು, ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 grams ಅಷ್ಟು ಮಜ್ಜಿಗೆಯಲ್ಲಿ ನೆನ್ಸಿಟ್ಟು 3 hours ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂತ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ, ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ ಅಂತ ಡಯಾಗ್ನೋಸಿಸ್ ಆದಾಗ, ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
1: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
0: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 years ದಾಟಿದ್ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತವೆ, ಈವನ್ 30-35 years ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೊದ್ಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ ಔಷಧಿ ತಗೊಂತ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್, ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದೇನಂತಂದ್ರೆ ಬೆಲ್ಲದ ಚಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಾ ತಗೊಂತಾರಲ್ಲ, ಅದು ಬೇಡ. ಬೆಲ್ಲನೂ ಯೂಸ್ ಮಾಡೋದು ಬೇಡ. ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ. ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು, ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ. ಬಟ್ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗುತ್ತೆ, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾನು ಮಾತ್ರೆ ಜಾಸ್ತಿ ತಗೋಬೇಕಂತ

0: ಕೆಲವೊಂದು ತಪ್ಪು ಕಲ್ಪನೆಗಳಿದ್ವಿ. ಅಂದ್ರೆ ನಾವು ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
1: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
0: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನೋಡ್ತೀವಿ. ಓಕೆ, ಸೊ ಮಧುಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶಲಿ ತೆಳ್ಳಗೆ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನ್ ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ಮ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ

0: ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನ್ ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ಮ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ ವಿಹಾರ ಯೋಗಾಸನ ಪ್ರಾಣಾಯಾಮನು ಕೂಡ ಕಲಿಸ್ಕೊಡ್ತೀವಿ.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನ ತಿಳಿಸ್ತೀರಾ ಡಾಕ್ಟರ್?
0: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷೆಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ಮ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷೆಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ, ಜಾಸ್ತಿ ಮೊಬೈಲ್ ನೋಡೋದು ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್ ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು, ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು, ಆಮೇಲೆ ಕ್ಷಮಾವಾನ್ ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ ಆ ಹ್ಯಾಬಿಟ್ ಅನ್ನ ನಾವೀಗ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವೆ ಅಂದ್ರೆ ನಮ್ಮ ಎಲ್ಡರ್ಸ್ ಗೆ ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಬಿಟ್ರೆ ಯಾರ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
1: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
4: ನನಗೆ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು, ಮಾಡಕ್ಕಾಯ್ತದೆ ಅಲ್ವಾ ಹೇಳು.
5: ಅಯ್ಯೋ ಏನಂತ ಹೇಳಪ್ಪ.
4: ಇಲ್ಲ, ಅದು ಟ್ರ್ಯಾಕ್ಟರ್ ಈಗ ಹೊಲ ಉಳ್ಸಕ್ಕೆ ಅಂತ ಕಳ್ಸಿದ್ದೆ, ಅವನನ್ನ ಡೀಸೆಲ್ ಖಾಲಿ ಆಯ್ತು ಅಂತಂದ್ಬಿಟ್ಟು ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ಗೆ ಒಂದ್ 2000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
5: ಹಂಗೆ ಅದೇ 2000-3000 ತೊಂದ್ರಿಲ್ಲ, ನೀನ್ ಅನ ಮತ್ತ 50 ಲಕ್ಷ ಕೇಳ್ಬಿಟ್ರೆ ಮತ್ ಕಷ್ಟ ಆಗ್ಬಿಡ್ತದೆ.
4: ಈಗ ನೀನು ಅವ್ನ ಕಾಯ್ಸಕ್ಕಲ್ಲ ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲೇ.
5: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಆಯ್ತಾ, ಅವನಿಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
4: ಅಯ್ಯೋ ಹಂಗಾರೆ ನನ್ ಮೇಲೆ ನಂಬಿಕೆ ಇಲ್ವಂಗಾರೆ.
5: ಹಂಗಲ್ಲ, ನಾನ್ ನಿನಗೆ ಮಾಡೋದು, ನೀನ್ ಮತ್ತೆ ಅವನಿಗೆ ಮಾಡೋದು, ಟೈಮ್ ಆಯ್ತದಲ್ಲ ಅದ್ರ ಬದಲು ಟೈಮ್ ಮುಳಸನ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ ನಾನು ಹೇಳ್ತಾ ಇರ್ತೀನಪ್ಪ, ನೀನ್ ಕೇಳದೇ ಇಲ್ಲ. ನಾನು ಅವತ್ತಿಂದವ ಕೆಚ್ ಬಡ್ಕತ್ತಾ ಇದೀನಿ
4: ಅಲ್ಲ ಇಂಥದಂತ ಹೇಳ್ಬಿಟ್ಟು ಬೈ
5: ಹೇಳ್ತಾ ಇದೀನಪ್ಪ. ನೀನ್ ಬರೀ ಪೆಟ್ರೋಲು ಡೀಸೆಲ್ಲು ಪೆಟ್ರೋಲು ಡೀಸೆಲ್ಲು ಅಂತ ಓಡಾಡ್ತಿರ್ತೀಯ. ನಾನು ಹೇಳದೆ ನಿನ್ಗೆ ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬಿಡು, ಎಲ್ಲ ಕಡಲು ಅವೇ ಆಗವೆ, ಸುಲಭದಲ್ಲ ಆಯ್ತದೆ, ಖರ್ಚು ಕಡಿಮೆ ಆಯ್ತದೆ, ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ
4: ಇಲ್ಲ. ನೀನ್ ಹೇಳಿದ್ದು ದಿಟ ಒಪ್ಕಂದೆ, ಆದ್ರೆ ನನಗೆ ಒಂದೇ ಒಂದು ಕಣ್ಪೀಚು. ಯಾಕೆಂತಂದ್ರೆ ಈಗ ನೀನ್ ಹೇಳ್ತಾ ಈ ಎಲೆಕ್ಟ್ರಾನಿಕ್ ತಗ ಎಲೆಕ್ಟ್ರಾನಿಕ್ ತಗ ಅಂತ ಹೇಳಿ ಅಂತ ಒಂದೇ ಸಮ ನನಗೆ ಮನೇಲಿ ಕರೆಂಟ್ ಇರಕಲ್ಲ, ಚಾರ್ಜ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳಿ?
5: ಓ ಅದಕ್ಕೆಲ್ಲ ಪರಿಹಾರ ಐತೆ.
4: ಆಮೇಲೆ ಹೋಗೋ ದಾರಿನಾಗೆ ಯುಕೆ ನೀನು ಪೆಟ್ರೋಲ್ ಬಂಕ್ ತರ ಅಲ್ಲಲ್ಲ ಬಂಕ್ ಇರ್ತದ ಇಲ್ಲ ಅಲ್ವಾ?
5: ಅದಕ್ಕೆ ಹೇಳ್ತೀನಲ್ಲ, ನೀನು ತಗೊಳ್ಳವರೆಗೂ ಅಷ್ಟೇ, ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ.
4: ಹಂಗಂತೀಯ?
5: ಪರಿಹಾರ ಆಗದನೆ ಇದ್ರು ಪರಿಹಾರ ನಾವು ಕಂಡಿಡ್ಕತ್ತೀವಿ ಆಯ್ತಾ. ನೋಡು ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರ್ ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ, ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು, ಮತ್ತೆ ಅಷ್ಟು ದೂರ ಹೋಗ್ಲು ಅಂತ ಇಷ್ಟು ದೂರ ಹೋಗ್ಲು ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವಾ? ಈಗ ಅದಕ್ಕೆ ನೋಡು ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ.
4: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರೇನು?
5: ಯೋಜನೆ ಮಾಡೋರದ ಈಗ ಮಾಡಿರೋದಲ್ಲ, ನಿನ್ನೆ ಮೊನ್ನೆದಲ್ಲ, ಅದು 2024 ಮಾಡ್ಬಿಟ್ರು.

0: ನೀನ್ ಎರಡು ವರ್ಷದ ಹಿಂದಿಂದ ಇವಾಗ ಹೇಳ್ತಾ ಇದ್ದೀಯ ಮತ್ತೆ
1: ಹೇಳಿದ್ನೇ ನಿನ್ ಮರ್ತಿರ್ತೀಯ. ಅವಾಗ ನೋಡು ಪಿ ಎಂ ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು.
0: ಇ ಡ್ರೈವ್ ಅಂದ್ರೆ
1: ಪಿ ಎಂ ಇ ಡ್ರೈವ್ ಅಂತ ಅಂದ್ರೆ ಅದೇ ಮೊದಲೇ ಅಕ್ಷರಗಳೆಲ್ಲ ಬತ್ತಾವಲ್ಲ ಅವೆಲ್ಲ ಸೇರ್ಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಂಗೆ,
0: ಸರಿ ಸರಿ
1: ಆತರ ಮಾಡಿರೋದು ಆಯ್ತಾ. ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ ಏನು ಅಂತ ಅಂದ್ರೆ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು.
0: ನಾನು ಎಷ್ಟಪ್ಪ ಹೇಳ್ತೀನಿ, ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ ಕನ್ನಡದಾಗ ಹೇಳು ಅಂತ ಹೇಳಿ ಅಂತವ. ಈಗ ಓಲಿ ಬಿಡು ಅದೇನೋ ಇನ್ನೋವೇಶನ್ ಅವು ಇವಂತೆಲ್ಲ ಅಂತಂತೀಯ ಅಂದ್ರೆ ನೀನ್ ಹೇಳ ಪ್ರಕಾರವ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ ಮೂರ್ ಚಕ್ರನು ತಗೋಬಹುದಾ?
1: ಏ ಮೂರ್ ಚಕ್ರದ್ದು ಇರ್ತದೆ, ಆರು ಚಕ್ರದ್ದು ಇರ್ತದೆ, ನಾಲ್ಕು ಚಕ್ರದ್ದು ಬಂದವೆ, ಎಲ್ಲ ತರದವು ಬಂದವೆ. ನೋಡುವ ಈ ಯೋಜನೆದು ಸೊಗಸೆ ಅದು ಏನು ಅಂತ ನಾನು ಹೇಳಿದ್ನಲ್ಲ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ ದ್ವಿಚಕ್ರ ಆಗಿರ್ಲಿ, ತ್ರಿಚಕ್ರ ಆಗಿರ್ಲಿ, ನಾಲ್ಕಾಗಿರ್ಲಿ, ಆರ ಚಕ್ರ ಆಗಿರ್ಲಿ, ಅವಕ್ಕೆಲ್ಲವಕ್ಕೂ ಉತ್ತೇಜನ ಕೊಡಬೇಕು ಅನ್ನೋದು. ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು
0: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟೋ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ
1: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು ಏನು ಅಂತ ಅಂದ್ರೆ ಇಂಥ ತಗತ್ಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ ಸರ್ಕಾರ
0: ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ
1: ಸಬ್ಸಿಡಿ ಕೊಡ್ತಾರೆ. ಈಗ ಎರಡು ಚಕ್ರದಾದ್ರಿಷ್ಟು, ಮೂರ್ ಚಕ್ರದಾದ್ರಿಷ್ಟು, ನಾಲ್ಕು ಚಕ್ರದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಬಿಟ್ಟವ್ರು. ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ ಒಂದ್ ಸ್ವಲ್ಪ ಇದ್ರತರವ ಆ ತರ ಕೂಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು ಆಯ್ತಾ. ಆಮೇಲೆ ಈಗ ಚಾರ್ಜರ್ ಇಲ್ಲ ಚಾರ್ಜರ್ ಇಲ್ಲ ಅಂತ ನೀನ್ ಹೇಳ್ದಲ್ಲ ಅದ್ ಸತ್ಯ ಒಪ್ಕೊಳ್ಳೋದ. ಆ ತರದ್ ಇರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ ಮಧ್ಯ ಅಲ್ಲಿ ಕುಣಗಲ್ತಾವಲೋ ಇಲ್ಲ ಚಾರ್ಜ್ ಮುಂದ್ಕ ಹೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ್ದು ಯೋಜನೆ ಬಂದೇ ಬರ್ತದೆ ಇಲ್ಲ ಅಂತ ಅಲ್ಲ ಆಯ್ತಾ. ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು.
0: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕ್ ಈ ಡೀಸೆಲ್ ಎಲ್ಲ
1: ಸಿಗಲಿಲ್ಲವೋ
0: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ.
1: ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಡೋದಲ್ಲಿ ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು. ಎಲ್ಲಿ ಕಡಿಮೆ ಆಯ್ತದೆ ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ ಅಲ್ಲಿ ಹೋಗೋದು ಚಾರ್ಜ್ ಮಾಡ್ಕೊಳ್ಳೋದು. ಚಾರ್ಜ್ ಅಂತ ಅಂದ್ರೆ ನೀನ್ ಗಂಟೆ ಕಟ್ಲೆ ದಿವ್ಸ ಕಟ್ಲೆ ಮಾಡ್ಕೊಳ್ಳಂಗಿಲ್ಲ, ಅದು ಬಿರ್ನ ಆಗ್ಬೇಕು. ಬೇಗ ಲೋಕ ತಾಂಡ್ ನಿಲ್ಸಿದ ತಕ್ಷಣ
0: ಚಾರ್ಜ್ ಆಗ್ಬಿಡ್ಬೇಕು.
1: ಒಂದ್ ಕಾಫಿನೋ ಟೀನೋ
0: ಕುಡಿಯೋ ಟೈಮ್
1: ಇಲ್ಲ ಅಂತ ಒಂದ್ ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು. ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಅಂತ ಒಂದು ಯೋಜನೆ ಶಂಕರಣ ಇದು. ಇದು ನೋಡು ಎಷ್ಟ್ ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ ನೀನ್ ಸ್ವಂತಕ್ಕೆ ತಗತೀನಿ ಅಂತ ಅಂದ್ರು ಅದಕ್ಕೆ ಸಬ್ಸಿಡಿ ಆಯ್ತಾ. ಆಮೇಲೆ ನೀನ್ ಏನಾದ್ರೂ ವಾಣಿಜ್ಯಕ ಉದ್ದೇಶಕ್ಕೆ ತಗತೀನಿ ಅಂತ ಅಂದ್ರೆ ನೀನ್ ಆಗ್ಲೇ ಕೇಳಿದೆ ಮೂರ್ ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ ಆಯ್ತಾ. ಅದ್ ತಗತೀನಿ ಅಂತ ಅಂದ್ರು ಸಬ್ಸಿಡಿ ಕೂಡ ಅಂತದ್ದು. ಈಗ ನಾಲ್ಕು ಚಕ್ರದ್ದು, ನಾಲ್ಕು ಚಕ್ರದ್ದು ಏನಾದ್ರೂ ನಾನು ಬಾಡಿಗೆ ಗಿಡಿಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ ಆಯ್ತಾ. ಆಮೇಲಿಂದ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ ಇಂಥವ್ ತಗತೀನಿ ಅಂತ ಅಂದ್ರು ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವೀಗ ಅದಕ್ಕೆ ತಗತೀನಿ ಅಂತ ಅಂದ್ರು ಅದಕ್ಕೂ ಕೂಡ ಅಂತದ್ದು
0: ಸಬ್ಸಿಡಿ
1: ಕೂಡ ಅಂತದ್ದು. ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈ ಹೊಸದಾಗಿ ಏನ್ ಬರ್ತದ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ
0: ಇರ್ತದೆ,
1: ಏನ್ ಕಮ್ಮಿ ಏನು ಇರಕ್ಕಲ್ಲ ಶಂಕರಣ್ಣ. ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಅಂತ ಬಂಡವಾಳ ಈ ಸಾಲ ಕೊಡ್ಸೋ ಅಂತದ್ದು, ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸೋ ಅಂತದ್ದು, ಈ ತರದ್ದೆಲ್ಲನು ಮಾಡ್ತಾವ್ರೆ. ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ್ಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳವ ನೋಡು, ಈಗ ನಮ್ ಬೆಂಗಳೂರು
0: ನಗರ ಪ್ರದೇಶಗಳು,
1: ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ, ಮುಂಬಯಿ, ಕಲ್ಕತ್ತಾ, ಚೆನ್ನೈ, ಅಹಮದಾಬಾದು, ಸೂರತ್ತು, ಬೆಂಗಳೂರು, ಪುಣೆ, ಹೈದರಾಬಾದು, ಇಂಥ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳಿ ಬರ್ತದ ಬಸ್ಗಳಲ್ಲೇ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ ಅದಕ್ಕೋಸ್ಕರ 4,390 crore ತೆಗೆದಿಟ್ಟರು ಅಂತ ನೋಡು.
0: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ,
1: ದೊಡ್ಡ ಬಂಡವಾಳ. ಈ 40 lakh ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದೋ ಅಂತ ಪ್ರದೇಶದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಇಷ್ಟರ ಮಟ್ಟಿಗೆ ಮಾಲಿನ್ಯ ಆಗಿದೆ. ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡ ಜಾಗದಲ್ಲೆಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತ ನೋಡಿ. ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು 500 crore ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತಾಯ್ತು ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ
0: ಮಾಡ್ತಾರೆ
1: ದಿವಸಗಳಲ್ಲಿ ಆಯ್ತಾ. ಅದಕ್ಕೋಸ್ಕರವ ಅದು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕ್ಕಲ್ಲ, ಹೊಗೆನೂ ಬರಕ್ಕಲ್ಲ, ಎಂತದ್ದು ಬರಕ್ಕಲ್ಲ,
0: ಪರಿಸರ ಮಾಲಿನ್ಯ
1: ಹಾಕಲ್ಲ. ಅದಕ್ಕೋಸ್ಕರ ಇದ ಮಾಡ್ರ ಅಂತದ್ದು. ಇದೊಂದು ಭಾರಿ ದೊಡ್ಡ ಯೋಜನೆ ಶಂಕರಣ್ಣ ಇದು, ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
0: ನೀನ್ ಹೇಳದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ

0: ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ
1: ಹೌದು
0: ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ರ ಯಾರು ಇರಕ್ಕಲ್ಲ ನೋಡು,
1: ಯಾರು ಇರಕ್ಕಲ್ಲ. ನೋಡು ಈಗ ತ್ರಿಚಕ್ರ ವಾಹನ ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು, ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ. ಆಯ್ತಾ, ಇನ್ನು 4 ಚಕ್ರದವು ನಾನು ಆಗ್ಲೇ ಹೇಳಿದ್ನಲ್ಲ, ಟ್ರಕ್ ಪಕ್ಕ ಇಂತವೆಲ್ಲವ ಅವ್ಕೆ ಸುಮಾರು 22,100. ಆಮೇಲೆ ಈ ಬಸ್ಗಳು
0: ಹೇಳಿದ್ನಲ್ಲ,
1: ಬಸ್ ಬಂದು ನೋಡಿದ್ಯಲ್ಲ ನೀನ್ವೆ,
0: ಅದೇ ಕೇಳಿದೀನಿ.
1: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರಣ್ಣ,
0: ಗಮನಿಸಲ್ಲ ಕಂದ್ಬಿಡು.
1: ಅಯ್ಯೋ, ಚಿತ್ರದುರ್ಗ ಕೊಡ್ತವೆ, ಹಾಸನಕ್ಕೆ ಕೊಡ್ತವೆ, ಇನ್ನು ಆ ಕಡೆಗೆಲ್ಲ ಓಡ್ತವೆ ಅಂತ ನಾವು ಹೋಗ್ಲಲ್ಲ, ನಮಗೆ ಗೊತ್ತಾಗಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ, ಎಲ್ಲ ಬಂದವ ಏನ್ ಸೌಂಡೇ ಬರಕಲ್ಲ, ಹಿಂದೆ ಬಂದ್ರು ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ. ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ, ಹೊಗೆನೂ ಇಲ್ಲ, ಎಂತದ್ದು ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಯೋಜನೆ ಮಾಡಿರೋದು ಶಂಕರಣ್ಣ. ಆಯ್ತಾ, 2024 ಅಕ್ಟೋಬರ್ 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದು ಇದು. ಇಂಥ ಯೋಜನೆಗಳಲ್ಲಿ ಇರ್ತಾವ ಶಂಕರಣ್ಣ, ನೀನು ಬಳಕೆ ಮಾಡ್ಕೋಬೇಕು, ತಿಳ್ಕೋಬೇಕು.
0: ಏನಾಗ್ಬಿಡ್ತದೆ ಅಂತಂದ್ರೆ ಈ ತರ ಸಮಸ್ಯೆ ಬಂದಾಗ್ಲೇ ಏನಾರು ಒಂದು ಪರಿಹಾರ ಕಂಡಿಡಬೇಕು ಅಂತ ಅನ್ಕಂದೆ ಬತ್ತಿನ ಹೊರತು ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರ್ಯಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಅಂತ ಕೇಳ ಹೊತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ
1: ಹೇಳ್ಕೊಂಡೆ ಅಂತ ಅಂತಂದ್ರೆ ಸಮಸ್ಯೆ ಬಂದಾಗ ಬತ್ತಿಯ. ಆಯ್ತಾ, ಆ ಟೈಮಲ್ಲಿ ನಾನ್ ಏನ್ ಹೇಳಿದ್ರು ಕೇಳ್ತೀಯ, ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
0: ಇಲ್ಲ ಈಗ ಸಿಕ್ಕಿದನಲ್ಲ ಬಸ್ಕೊಳಕಾಯ್ತದೆ. ಈಗ ನೋಡು, ನೀನು ಕಾಣಂಗೆಯ ಈಗಾಗ್ಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗೇ ಹಿಡ್ಕೊಬಿಡ್ತು, ಹಸಿ ತಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ತಂಡಿಗೆ ನಂಗೆ ಏನಾರು ಒಂದ್ಸರಿ ಬಿಸ್ಬಿಸಿದೆ ಏನಾರು
1: ಕಾಫಿ?
0: ಸರಿ ಸರಿ ಆಯ್ತು, ನಡಿ ಕುಡಿ
1: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಬರ್ಲಿ, ಹೋಗ ನಾನು ಬರ್ತೀನಿ ಹೊಲ್ತಕ್ಕೆ.
0: ಸರಿ ಸರಿ ಸರಿ ಸರಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಸಮಯ 1:10 ಏನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟ್ರಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ

0: ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಿಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 lakh ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು, ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ, ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 billion ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್, ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ್ರ ದೇವಾಲಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ಧಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30

0: ತಕ್ಕೆ ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು, ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ, ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214 ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯೂರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ 2 ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟ್ರೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟ್ರಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಅಮೆರಿಕ ಮೊರಾಕೋ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 1:20:36. ಇದೀಗ ಉಲ್ಲಾಸ ಕಾರ್ಯಕ್ರಮ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೆಲವು ಭಾವಗೀತೆಗಳು, ಕರುಣಾಳುವ ಬೆಳಕೆ, ಆನಂತರ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಇನ್ನು ಕಾರ್ಯಕ್ರಮದಲ್ಲಿ ಎಂದಿನಂತೆ ನಿಮಗೊಂದು ಪ್ರಶ್ನೆ. ಪ್ರಶ್ನೆ ಏನಂದ್ರೆ, ಅಂಕಣ ಬರಹಗಳ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗರು ಯಾರು? ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಅಂಕಣ ಬರಹಗಳ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬೇಂದ್ರೆಯವರ ರಚನೆಯ ಭಾವಗೀತೆಯನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಂದಾಗಿ ಬಾಳು ಚಿತ್ರದಿಂದ ಚೆಲುವಿನಲ್ಲಿ ಸಾಟಿಯಿಲ್ಲ, ಚೆಲುವ ಚಿತ್ರದಿಂದ ಕೋಗಿಲೆಗೆ ತಂಬೂರಿಯೇ ತಾವರೆಗೆ ಪೌರ್ಣಿಮೆಯೇ ಎನ್ನುವಂತಹ ಹಾಡು, ಹಾಗೆ ಮುತ್ತಣ್ಣ ಚಿತ್ರದಿಂದ ನೂರು ನೂರು ಕೊಹಿನೂರು ತೂಗಿಕೊಟ್ಟರು ಬೇಡ ಅನ್ನುತ್ತೀನಿ ಚೆಲುವೆ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ

0: 9944840073 ಈ ಸಂಖ್ಯೆಗೆ ತಿಳಿಸಬಹುದು.
1: ಶ್ರೀ ರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀ ರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀ ರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಹಾಗೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯೊಂದನ್ನು ಕೇಳಿದ್ದೆ. ಅಂಕಣ ಬರಹಗಳ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗ ಯಾರು ಅನ್ನುವಂಥದ್ದು. ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640743 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಭಾವಗೀತೆಯನ್ನ ಕೇಳಿದ್ರಿ.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
0: ಕೇಳುಗರೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು. ಅಂಕಣ ಬರಹಗಳ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗರು ಯಾರು ಅಂಥೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರಗಳು ಬಂದಿದೆ. ನಮ್ಮ ಯಾರೆಲ್ಲ ಕೇಳುಗರು ಉತ್ತರಗಳನ್ನು ಕಳಿಸಿದ್ದಾರೆ ಅಂಥೇಳಿ ನೋಡೋಣ. ಸೋನು ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಮತ್ತು ವಾಣಿ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಇನ್ನು ಜಗದೀಶ್ ಕುಮಾರ್ ಮನಸ್ಫೂರ್ತಿ ಅರ್ಜಿ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಅನಂತರ ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ಕೆ ಬಿ ಪಾಲಯ್ಯ ಚಿರತಗುಂಡುವಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಂಜಿನಪ್ಪ ಗಂಗಮ್ಮ ಸುಟ್ಟಕಾರ್ನರ ಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ವಾತಿ ದೀಪಕ್ ನಾಯಕನ ಹಟ್ಟಿಯಿಂದ, ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಇನ್ನು ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶಿವಕುಮಾರ ಹೊಸಮನೆ ಭದ್ರಾವತಿಯಿಂದ ನಮಗೆ ಉತ್ತರವನ್ನು ಕಳಿಸಿದ್ದಾರೆ. ಅಪ್ಪಾಜಿ ಎ ಮುಷ್ಟೂರು, ಸುಧಾರಾಣಿ, ಚಂದನ, ಸ್ಪಂದನ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಸತ್ಯನಾರಾಯಣ ಚಿಮ್ಮನಹಳ್ಳಿ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಲತಾ ಸುಹಾಸ್ ಹೊಸಕೋಟೆಯಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಬಿಂದುಶ್ರೀ ಪಿ ಎನ್ ಇವರು ಹಬ್ಬೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಹೇಮಲತಾ ರಾಮಜೋಗಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಿ ಎಲ್ ಉಮಾಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರೆಹಳ್ಳಿಯಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಹಾಗೆ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀಹರಿ ಹಾನಗಲ್ ಹಾವೇರಿ ಜಿಲ್ಲೆಯಿಂದ

0: ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ ಶೆಟ್ಟಿ ಗುಮಾಸ್ತ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ಅನಂತಲಕ್ಷ್ಮಿ ಕೆ ಟ್ರೇಡರ್ಸ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಕೆ ಶಿವಾನಂದಪ್ಪ ಎನ್ ಚಂದ್ರಮ್ಮ, ಓಕೆ ಇವರು ಸಂಜೆ ಹಾಡುಗಳಿಗೆ ಈಗಲೇ ಮೆಸೇಜ್ ಕಳಿಸ್ಬಿಟ್ಟಿದ್ದಾರೆ. 4 ಗಂಟೆ ನಂತರ ನಿಮ್ಮ ಸಂದೇಶಗಳು, ಚಿತ್ರಗೀತೆಗಳಿಗೆ ಅನಿಸಿಕೆಗಳ ಕುರಿತ ಸಂದೇಶಗಳು ಬರಲಿ ಅಂತ ಹೇಳ್ತಾ ಮುಂದಿನ ಸಂದೇಶ. ಎ ಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚೆನ್ನಪ್ಪ, ಹಾಲಪ್ಪ, ಮಾನಪ್ಪ ನಾಯಕ್, ಓಕೆ ಉತ್ತರ ಸೇರಿಸ್ಬಿಟ್ಟಿದ್ದಾರೆ, ಅವ್ರ ಹೆಸರ ಜೊತೆನೇ ಸೇರಿಸ್ಬಿಟ್ಟಿದ್ದಾರೆ. ಶೋಭಾ ಲೋಕೇಶ್ ಗಾರೆಹಟ್ಟಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಚಿನ್ಮಯಿ ಮಮತಾ ತಿಮ್ಮರೆಡ್ಡಿ ಮರಳು ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರದಲ್ಲಿ ಮಧುರಾ ವೀಣಾ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಋಷ್ಪೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಮಹಾಂತೇಶ್ ಶಂಕರಮ್ಮ ಸಿ ಎಂ ಲೇಔಟ್ ಹಿರಿಯೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಮತೀರ್ಥದಿಂದ ತಿಪ್ಪೇಸ್ವಾಮಿಯವರು. ಅನಂತರ ಓಕೆ ಫಸ್ಟು ಮೊದಲಿಗೆ ನಿಮ್ಮ ಹೆಸರು, ಮೊದಲಿಗೆ ನಿಮ್ಮ ಉತ್ತರಗಳಿರಲಿ, ಆನಂತರ ನಿಮ್ಮ ಹೆಸರುಗಳಿರಲಿ. ಓಕೆ ಸಾವಿತ್ರಮ್ಮ, ಯಶೋದಮ್ಮ, ತಿಪ್ಪಮ್ಮ, ಎಂ ಬಿ ಸಿದ್ದೇಶ್ ಕಾನಹೊಸಹಳ್ಳಿ ಗ್ರಾಮದಿಂದ, ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪ್ರಭಾಕರ್ ವಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಹೇಮಾಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ. ಅನಂತರ ನಾಗವೇಣಿ ಸತೀಶ್, ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುದರ್ಶನ್ ದೊಡ್ಡಪೇಟೆಯಿಂದ. ಅನಂತರ ಮಲ್ಲಿಕಾರ್ಜುನ್ ಎನ್ ಅಬ್ಬೇನಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರಗಳ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅಂಕಣ ಬರಹಗಳ ಸಂಕಲನ ಸಂಪ್ರತಿ ಅನ್ನುವಂತಹ ಸಂಕಲನಕ್ಕೆ 1989 ಹಾಮನಾಯಕರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ. ಹಾಮನಾಯಕರು 5 ಫೆಬ್ರವರಿ 1931 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಅನ್ನುವಂಥ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಹಾರೋಗದ್ದೆ ಮಾನಪ್ಪ ನಾಯಕ. ತಂದೆ ಶ್ರೀನಿವಾಸ ನಾಯಕ, ತಾಯಿ ರುಕ್ಮಿಣಮ್ಮ. ಹಾಗೆ ಇವರು ಇವರ ಶಿಕ್ಷಣ ಪಡ್ಕೊಳ್ತಾರೆ. ಅನಂತರಾಗಿ ಸಾಹಿತ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂಥ ಇವರು ಅಂಕಣ ಬರಹಗಳಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಮಾಡಿದ್ದಾರೆ. ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ವಾರ ವಾರ ಬರುತ್ತಿದ್ದಂಥ ಈ ಅಂಕಣ ಬರಹಗಳು ಹಲವಾರು ಪುಸ್ತಕಗಳಾಗಿ ಹೊರಬಂದಿದೆ. ಸಾಹಿತ್ಯ ಸಲ್ಲಪ, ಸಂಜಯ, ಸಂವಾದ, ಸಂಗ್ರಹ, ಸಂದರ್ಭ, ಸಂಪದ, ಸ್ಮರಣೆ, ಸಮೂಹ, ಸಂಪರ್ಕ, ಸಂಪ್ರತಿ, ಸಪ್ತಕ, ಸೃಜನ ಎಂಬ ಕೃತಿಗಳು ಪ್ರಮುಖವಾಗಿವೆ. ಸಂಗ್ರಹದಲ್ಲಿ ಕೃತಿ ಪರಿಶೀಲನೆ, ಭಾಷೆ, ನೆಲಜಲದಂತಹ ವಿಷಯಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಸಂದರ್ಭ ಭಾಷಣಗಳ ಸಂಕಲನ, ವಿಚಾರಗೋಷ್ಠಿ, ಸಭೆ, ಸಮ್ಮೇಳನಗಳಲ್ಲಿ ಮಾಡಿದಂಥ ಭಾಷಣಗಳು ಕೂಡ ಸೇರಿದೆ. ಸ್ಮರಣದಲ್ಲಿ ದೇಶ ವಿದೇಶಗಳಲ್ಲಿ ಪ್ರಸಿದ್ಧರಾದ ಲೇಖಕ, ತತ್ವಜ್ಞಾನಿ, ವಿದ್ವಾಂಸರು ಹಾಗೂ ಕಲಾವಿದರ ವ್ಯಕ್ತಿ ಚಿತ್ರಗಳನ್ನು ಕೂಡ ಇವರು ಮೂಡಿಸಿದ್ದಾರೆ ಅಂಥೇಳಿ ಹೇಳಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದು ಒಂದು ಆದ ಘಟನೆ, ನಾನು ಅತ್ಯಂತ ಪ್ರಿಯವಾದದ್ದು, ನನ್ನ ಮನಸ್ಸನ್ನು ತುಂಬಾ ಕಲಿಕಿದಂತ ಘಟನೆ ಇದು. ನಾನು ಆಗಾಗ 3 ತಿಂಗಳಿಗೊಂದ್ಸಲ ಗುಜರಾತಕ್ಕೆ ಹೋಗ್ಬೇಕಾಗತ್ತೆ. ಇದು January 1, 2009 ಆದಂಥದ್ದು. ನಾನು ಬರೋಡಕ್ಕೆ ಹೋಗಿದ್ದೆ, ಅಲ್ಲೊಂದು ಹೋಟೆಲಲ್ಲಿ ಇಳಿಸಿದ್ರು ನನ್ನ. ಸಾಯಂಕಾಲ 7 ಗಂಟೆಗೆ ನನ್ನ ನೋಡೋದಕ್ಕೆ ಒಬ್ಬರು ವೈದ್ಯರು ಬಂದರು. ಅವ್ರ ಹೆಸರು ಡಾಕ್ಟರ್ ಶೈಲೇಶ್ ಮೆಹ್ತಾ ಅಂತ. ಭಾರಿ ದೊಡ್ಡ ಹೃದಯ ತಜ್ಞರು ಅವರು.

ಬಹಳ ಬೇಡಿಕೆಯಲ್ಲಿರುವಂತ ಡಾಕ್ಟರ್. ಮೂರ್ನಾಲ್ಕು ಆಸ್ಪತ್ರೆ ಇದೆ ಅವ್ರು ಬೇರೆ ಬೇರೆ ಕಡೆಗೆ, ನೂರಾರು ಜನ ಡಾಕ್ಟರ್ ಕೆಲಸ ಮಾಡ್ತಾರೆ. ಕೆಲವೊಂದ್ಸಲ ಮೆಹ್ತಾನ್ ಭೇಟಿ ಆಗ್ಬೇಕು ಅಂದ್ರೆ ತಿಂಗಳಗಟ್ಟಲೆ ಕಾಯ್ಬೇಕು. ಜನಕ್ಕೆ ಅವ್ರ ಕೈಗುಣದ ಬಗ್ಗೆ ಎಷ್ಟು ನಂಬಿಕೆ ಇದೆ ಅಂದ್ರೆ, ಓಹ್ ಮೆಹ್ತಾ ಮುಟ್ಟಿದ್ರೆ ಸಾಕು ಆರಾಮಾಗಿಬಿಡ್ತದೆ ಅಂತ. ಹೀಗಾಗಿ ಯಾವಾಗಲೂ ಒಂದು ಒತ್ತಡದಲ್ಲೇ ಇರಬೇಕು. ದೇವರು ಅಂತಾರೆ ಜನ ಅವ್ರನ್ನ, ಆ ಥರ ಮನುಷ್ಯ. 69 ವರ್ಷ ಆತನಿಗೆ. ಅದವ ನನ್ನ ನೋಡಕ್ ಬಂದು ಕೂತಿದ್ರು ಹೋಟೆಲಲ್ಲಿ, ಇನ್ನು ಊಟಕ್ಕೆ ಟೈಮ್ ಇತ್ತಲ್ಲ. ಮಾತಾಡ್ತಾ ಇದ್ರು, ಸಾರ್ ಒಂದು ಘಟನೆ ಆಯಿತು ಇತ್ತೀಚೆಗೆ, ಅದು ನನ್ನ ಮನಸ್ಸನ್ನು ಕಲಕ್ಬಿಟ್ಟಿದೆ ಅಂದರು. ಏನಾಯಿತು? December 2 ನಾನು ಆಸ್ಪತ್ರೆಗೆ, ಒಂದು ದಂಪತಿ ಬಂದರು, ಒಂದು ಪುಟ್ಟ ಮಗುನ ಕರ್ಕೊಂಬಂದಿದ್ದಾರೆ. ಆ ಹುಡುಗಿಗೆ ಸುಮಾರು ಒಂದು 5.5-6 ವರ್ಷ ಇರಬೇಕು. ಆ ಮಗುಗೆ ಹೃದಯ ತೊಂದರೆ ಇದೆ. ಈಗಾಗಲೇ ಜೂನಿಯರ್ ಡಾಕ್ಟರ್ಸ್ ಎಲ್ಲ ಅದನ್ನು ಪರೀಕ್ಷೆ ಮಾಡಿ ಎಲ್ಲ ಮಾಡಿ ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಇವ್ರು ನೋಡಿದ್ರು, ಒಂದು ಕ್ಷಣದಲ್ಲಿ ಗೊತ್ತಾಯ್ತು ಅವರಿಗೆ, ಛೇ ಛೇ ಛೇ ಛೇ, ಹುಡುಗಿ ಪರಿಸ್ಥಿತಿ ಸರಿ ಇಲ್ಲ. ತಂದೆ ತಾಯಿ ಹೇಳಿದ್ರಂತೆ, ನೋಡಪ್ಪ ನಾನು ಸುಳ್ಳು ಹೇಳಲ್ಲ, ಈಗಾಗಲೇ ತುಂಬ ತಡ ಆಗಿದೆ, ಯಾಕೆ ಬರಲಿಲ್ಲ ಮೊದಲು? ಅವರಂದ್ರು, ಸರ್ ನಾವು ಹಳ್ಳಿಯಲ್ಲಿ ಇರೋದು, ಡಾಕ್ಟ್ರಿಗೆ ತೋರಿಸಿದ್ವಿ, ಔಷಧಿ ಕೊಟ್ಟರು ಕಮ್ಮಿ ಆಗ್ತದೆ ಅಂದರು. ಈಗ 5-6 ತಿಂಗಳಿಂದ ಹೇಳ್ತಿದ್ದಾರೆ ನಿಮ್ಮ ಮಗು ಬದುಕಲ್ಲ, ಮೆಹ್ತಾ ಕಡೆ ಹೋಗಿ ಅಂತ. ಅದಕ್ಕೆ ಬಂದಿದ್ದೀವಿ ಸರ್. ಮೆಹ್ತಾ ಹೇಳ್ತಿರು, ನೋಡಪ್ಪ ಸುಳ್ಳು ಹೇಳಲ್ಲ ನಾನು ನಿಮಗೆ, ಎರಡೇ ಹಾದಿ ಇರೋದು, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈಗ ಎರಡೇ ಹಾದಿ, ಒಂದು ಮಗುಗೆ ತಕ್ಷಣ ಆಪರೇಷನ್ ಮಾಡಬೇಕು, ಆದರೆ ಆಪರೇಷನ್ ಮಾಡಿದರೂ ಕೂಡ ಮಗು ಬದುಕೋ ಅವಕಾಶ ಬಹಳ ಕಮ್ಮಿ, ಬರೀ 30% ಮಾತ್ರ ಸಾಧ್ಯ ಇದೆ. 30% ಮಗು ಉಳ್ಕೊಳ್ಳುತ್ತೆ, 70% ಮಗು ಆಪರೇಷನ್ ಟೇಬಲ್ ಮೇಲೆ ಸತ್ತೋಗ್ತದೆ. ಆಪರೇಷನ್ ಮಾಡದಿದ್ರೆ ಏನಾಗುತ್ತೆ? ಮಗು ಇನ್ನು 6 ತಿಂಗಳು ಬದುಕಲ್ಲ, ಪರಿಸ್ಥಿತಿ ಅಷ್ಟು ಕೆಟ್ಟೋಗಿದೆ. ಅಪ್ಪ ಅಮ್ಮ ಹತ್ರ ಏನು ಮಾಡ್ತೀರಿ ಅಂತ ಕೇಳಿದ್ರು ಮೆಹ್ತಾ. ಏನು ಮಾಡೋದು ಸರ್, ದೇವರಲ್ಲಿ ನಂಬಿಕೆ ಇದೆ ಸರ್ ನಮಗೆ. ನೀವು ಹೇಳಿದ್ರಲ್ಲ 30% ಚಾನ್ಸ್ ಇದೆ ಅಂದ್ರಲ್ಲ, ನಮ್ಮ ಮಗು ಬದುಕ್ತದೆ ಅಂತ ನಂಬಿಕೆ ಸರ್. ಆಪರೇಷನ್ ಮಾಡಿಬಿಡಿ ಸರ್ ಇಮಿಡಿಯೇಟ್ಲಿ. ಮಗುನ ತಕ್ಷಣ ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡ್ರು. ಕೆಲವು ಪರೀಕ್ಷೆಗಳನ್ನ ಮಾಡಬೇಕಲ್ಲ, ಒಂದು 2 ದಿವಸ. ಮಗುವಿನ ಜೊತೆಗೆ ತಾಯಿ ಇದ್ಲು ಆಸ್ಪತ್ರೆಯಲ್ಲಿ. ದಿನ ಸಾಯಂಕಾಲ ತನ್ನ ತೋಚಿದ ಸ್ತೋತ್ರ ಹೇಳಿ, ಮಂತ್ರ ಹೇಳಿ ಮಗುವಿನ ಹಣೆಗೆ ಕುಂಕುಮ ವಿಭೂತಿ ಹಚ್ತಾ ಇದ್ಲು. ಮಗು, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನಮ್ಮ, ಕಾಪಾಡ್ತಾನೆ ಅಂತ ಹೇಳೋಳು. ಮುಂದೆ 3ನೇ ದಿವಸ ಮಗುವಿನ ಆಪರೇಷನ್ ಬಂತು. ಕೇಳುಗ್ರೆ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕಪ್ಪ ಇದು. ಆಪರೇಷನ್ ಟೇಬಲ್ ಮೇಲೆ ಆ ಪುಟ್ಟ ಮಗು ಮಲ್ಕೊಂಡಿದೆ, 6 ವರ್ಷದ ಮಗು. ಸುತ್ತಲೂ ಒಂದು 5-6 ಜನ ಡಾಕ್ಟರ್ಸು ನರ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಹೋದರು. ಅದು ಹಸಿರು ಗೌನು, ಮುಖಕ್ಕೊಂದು ವಸ್ತ್ರ ಕಟ್ಕೊಂಡಿದ್ದಾರೆ, ಬಟ್ಟೆ ಕಟ್ಕೊಂಡಿದ್ದಾರೆ, ಕೈ ಗ್ಲೌಸ್ ಹಾಕ್ಕೊಂಡಿದ್ದಾರೆ, ತಲೆಗೊಂದು ಕ್ಯಾಪ್ ಹಾಕ್ಕೊಂಡಿದ್ದಾರೆ. ಒಳಗಡೆ ಬಂದರು, ಆ ಮಗುನ ನೋಡಿದ್ರು, ಕರಳು ಚುರುಕ್ಕಂದ್ಬಿಡ್ತು. ಯಾಕೆಂದರೆ ಮಗು ಬದುಕೋ ಚಾನ್ಸ್ ಎಷ್ಟಿದೆ? 30% ಮಾತ್ರ. ಈಗ ಬದುಕಿದೆ, ಚೆನ್ನಾಗಿದೆ ಮಗು, ಯಾರಿಗೆ ಗೊತ್ತು, ಸತ್ತೋಗ್ಬೋದು ಅರ್ಧ ಗಂಟೆಯಲ್ಲಿ. ಆದರೂ ಧೈರ್ಯ ಕೊಡಬೇಕು ಅಂತ ತಲೆ ತಟ್ಟಿಬಿಟ್ಟು, ಮಗು ಚಿಂತೆ ಮಾಡಬೇಡಮ್ಮ, ನೀ ಆರಾಮಾಗ್ತೀಯ ಅಂದರು. ಆ ಮಗು ತಲೆ ಎತ್ತು ನೋಡಿ, ವೈದ್ಯನ ನೋಡಿ, ಚಿಂತೆ ಇಲ್ಲ ಸರ್, ನಮ್ಮ ಪ್ರಶ್ನೆ ಇದೆ ಡಾಕ್ಟ್ರೇ ಅಂದ್ಲು. ಪ್ರಶ್ನೆನಾ? ಏನು ಪ್ರಶ್ನೆ ನಿಂದು ಅಂತ ಕೇಳಿದ್ವಿ. ಆ ಹುಡುಗಿ ಹೇಳ್ತಂತೆ, ಇಲ್ಲಿ ಎಲ್ಲರೂ ಆಸ್ಪತ್ರೆಯಲ್ಲಿ ನನಗೆ ನಿನಗೆ ತೆರೆದ ಹೃದಯ ಚಿಕಿತ್ಸೆ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಂತಾರೆ, ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದು ಬಿಡ್ತೀರಾ ಸರ್ ಅಂತ ಕೇಳಿದ್ಲು. ಇಲ್ಲಮ್ಮ ನೀ ಚಿಂತೆ ಮಾಡಬೇಡ, ನಿನಗೆ ನೋವೇ ಗೊತ್ತಾಗಲ್ಲ ಅಂತ ಅವರಂದ್ರು. ನೋವಿನ ಪ್ರಶ್ನೆ ಅಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನು ಪ್ರಶ್ನೆ? ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಕುಂಕುಮ ಹಚ್ಚಿ ವಿಭೂತಿ ಹಚ್ಚುವಾಗ ಹೇಳ್ತಾಳೆ, ಮಗು ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನೀವು ನಾನು ಆಪರೇಷನ್ ಮಾಡುವಾಗ ನನ್ನ ಹೃದಯವನ್ನು ಕುಯ್ದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ಬಿಡ್ತೀರಾ ಸರ್? ಇದ್ರೆ ಅವನು ಹೇಗಿದ್ದಾನೆ ಅಂತ ನನಗೆ ಹೇಳ್ತೀರಾ ಅಂತ ಕೇಳಿದ್ಲಂತೆ. ಇಂಥ ಪ್ರಶ್ನೆನ ಡಾಕ್ಟರ್ ಯಾರೂ ಕೇಳಿರಲಿಲ್ಲ ಇದುವರೆಗೂ. ಆಯ್ತಮ್ಮ ಆಯ್ತಮ್ಮ ಅಂದರು. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಈ ಘಟನೆ ಹೇಳುವಾಗ ಡಾಕ್ಟರ್ ಮೆಹ್ತಾ ನನ್ನ ಮುಂದೆ ಕಣ್ಣೀರು ಸುರಿಸ್ತಾ ಇದ್ರು. ಮಗುನ ಥರ ಆತ ಭಾವನಾಜೀವಿ ಅಲ್ಲ, ದಿನಕ್ಕೆ 10 ಹೃದಯ ಕತ್ತರಿಸುವಂಥ ಮನುಷ್ಯ. ಆತ ಹೇಳ್ತಾ ಇದ್ರು, ಸರ್ ಹಾರ್ಟ್ ಲಂಗ್ ಮಷೀನ್ ಆನ್ ಇದೆ, ಒದ್ದಾಡ್ತಾ ಇದ್ದೀವಿ ನಾವು, ಆಪರೇಷನ್ ಮಾಡ್ತಾ ಇದ್ದೀವಿ, 45 ನಿಮಿಷ ಆಗಿದೆ, ಹೃದಯದೊಳಗೆ ಒಂದು ಹನಿ ರಕ್ತ ಬರ್ತಾ ಇಲ್ಲ. ಒದ್ದಾಡ್ತಾ ಇದೆ ಮಗು ಅಂದರೆ ಹೃದಯ, ಒಂದು ಹನಿ ರಕ್ತ ಬರ್ತಾ ಇಲ್ಲ, ಏನು ಮಾಡಿದ್ರು ಬರ್ತಾ ಇಲ್ಲ. ನಿಧಾನಕ್ಕೆ ಹುಡುಗಿ ನಾಡಿ ಬಡ್ತ ಕಮ್ಮಿ ಆಯಿತು ಆಯಿತು, ಮಗು ಹೋಯ್ತು ಅಂದ್ಕೊಂಡ್ಬಿಡಿ. ನನಗೆ ಬೇಜಾರಾಯಿತು, ನಾನು ಡಾಕ್ಟ್ರ್ ಹೇಳಿದೆ, ಆಯ್ತಪ್ಪ ಮಗು ಉಳಿಲಿಲ್ಲ, ಒಂದು ಕೆಲಸ ಮಾಡಿ ಅದೆಲ್ಲ ಹೊಲಿಗೆ ಹಾಕಿ ದೇಹ ತಂದೆ ತಾಯಿ ಕೊಟ್ಬಿಡಿ, ಸಾರಿ ವಿ ಕುಡ್ ನಾಟ್ ಸೇವ್ ದ ಚೈಲ್ಡ್, ಉಳಿಸೋಕ್ಕಾಗಲಿಲ್ಲ. ಬಂದು ತನ್ನ ಕೈ ನೋಡ್ಕೊಂಡಂತೆ, ಕೈ ನೋಡ್ಕೊಂಡು ಕೈಯೆಲ್ಲ ರಕ್ತ ಆಗಿದೆ. ತಕ್ಷಣ ಮಗು ಮಾತು ಕಿವಿ ಹೊಡೆದಂಗಾಯ್ತಂತೆ, ಡಾಕ್ಟ್ರೇ ನನ್ನ ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನೆ ನೋಡ್ತೀರಾ? ಅವನು ನೋಡಿದ್ನ ನಾನು ಹೇಗಿದ್ದಾನೆ ನನಗೆ ಹೇಳ್ತೀರಾ ಆರಾಮಾದ್ಮೇಲೆ ಅಂತ ಕೇಳಿದ್ಲಕ್ಕೆ. ಆತನಿಗೆ ಯಾಕೆ ದುಃಖ ಬಂತೋ ಗೊತ್ತಿಲ್ಲ, ಕೈ ಜೋಡಿಸಿದ,

0: ಭಗವಂತ ನೀ ಇದ್ದೀಯಾ ಅಂತ ಮಗು ನಂಬ್ಕೊಂಡಿದೆ, ತಾಯಿ ನಂಬ್ಕೊಂಡಿದ್ದಾಳೆ, ಪರಿವಾರದವ್ರು ನಂಬ್ಕೊಂಡಿದ್ದಾಳೆ. ಇದು ನನ್ನ ಜ್ಞಾನ ನನ್ನ ಕೌಶಲ್ಯದಿಂದ ಮಗುನ ಉಳಿಸೋಕಾಗಲ್ಲ, ನೀನು ಇರೋದೇ ಆದ್ರೆ ನೀನೇ ಉಳಿಸಪ್ಪ ಮಾರಾಯ, ನನ್ನ ಕಡೆಯಿಂದ ಆಗೋಲ್ಲ ಅಂತ ಕೈ ಮುಗಿದೆ. ಕಣ್ಣಲ್ಲಿ ನೀರು ಬಂದ್ಬಿಟ್ಟಿತ್ತು. ಪಕ್ಕದಲ್ಲಿದ್ದಂಥ ನರ್ಸ್ ಹೇಳಿದೆ, ನನ್ನ ಕನ್ನಡಕ ತಕ್ಕೋ ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತಕ್ಕೊಂಡ್ಲು, ಆಕೆ ಗೌನಿಂದ ಕಣ್ಣು ಒರೆಸ್ಕೊಂಡೆ. ಅಷ್ಟೊಳಗೆ ಬಲಗಡೆ ಇದ್ದಂಥ ಡಾಕ್ಟರ್ ಮೊಳಕೈಯಿಂದ ತಿಮ್ಮಿದ್ರು ನನ್ನ, ಡಾಕ್ಟ್ರೇ ಹೃದಯದಲ್ಲಿ ರಕ್ತ ಬರ್ತಾ ಇದೆ, ನನಗೆ ಪವಾಡಗಳಲ್ಲಿ ನಂಬಿಕೆ ಇಲ್ಲ, ಯಾವುದೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು, ರಕ್ತ ಬಂದಿರಬೇಕು, ತಕ್ಷಣ ಅಂತ ಪ್ರಯತ್ನ ಮಾಡೋಣ, ಬಿಡೋದು ಬೇಡ, ಆ ಮತ್ತೆ ಮಷಿನ್ ಆನ್ ಮಾಡಿ ಅಂತ ಹೇಳಿ ನಾವು 6-7 ಜನ ಡಾಕ್ಟರ್ ಮುಂದೆ 4.5 ತಾಸು ಆಪರೇಷನ್ ಮಾಡಿದೀವಪ್ಪ. ಆಪರೇಷನ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಕಂಪ್ಲೀಟ್ ಆರಾಮಾಯ್ತು, ಮಗುಗೆ ಏನೂ ಆಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಈಗ ಅದು ವಾರ್ಡಲ್ಲಿ ಇದೆ, ಮಗು ಆರಾಮಾಗ್ತಿದ್ದಾಳೆ. ಅದನ್ನು ನಾಕೇನು ಹೋಗಿ ಭೇಟಿ ಆಗಿಲ್ಲ ಇನ್ನು. ಯಾಕೆ ಅಂತ ಕೇಳಿದೆ. ನನಗೆ ಗಾಬರಿ ಇದೆ, ಏನು ಹೇಳಿ ಯಾಕೆ ಹೋಗಿ. ಹೋದಾಗ ಕೇಳ್ತಾಳೆ, ದೇವರನ್ನ ನೋಡಿದ್ರ ಹೇಗಿದ್ದಾನೆ ಅಂತ ಕೇಳ್ತಾಳೆ. ಏನು ಹೇಳಿ, ನಾ ದೇವರನ್ನ ನೋಡಲಿಲ್ಲ ಅಂದರೆ ಆಕೆಗೆ ಇರುವಂಥ ನಂಬಿಕೆಯನ್ನು ಕೆಡಿಸಿದಂಗಾಗುತ್ತೆ. ಇದ್ದಾನೆ ಅಂದರೆ ಏನಂತ ಹೇಳಿ, ಹೇಗಿದ್ದಾನೆ ಅಂತ ಹೇಳಿ, ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ಡಾಕ್ಟರ್ ದಯವಿಟ್ಟು ಆ ಹುಡುಗಿಗೆ ಹೇಳಿ, ಅಮ್ಮ ದೇವರನ್ನು ನೋಡೋ ಹುಚ್ಚು ಬೇಡ, ದೇವರನ್ನು ಅನುಭವಿಸ್ಬೇಕು, ದೇವರನ್ನು ನೋಡಬಾರ್ದು. ತಮಾಷೆ ಹೇಳ, ಆ ಮಗುವಿನ ಪರಿಣಾಮ ಡಾಕ್ಟರ್ ಮೇಲೆ ಎಷ್ಟಾಗಿದೆ ಅಂತ. ಈಗ ತನ್ನ ಆಪರೇಷನ್ ಥಿಯೇಟರಲ್ಲಿ ಒಂದು ದೇವರ ಫೋಟೋ ಹಾಕ್ಕೊಂಡಿದ್ದಾನೆ. ಪ್ರತಿ ಆಪರೇಷನ್ಕಿಂತ ಮೊದಲು ಒಂದು ಕ್ಷಣ ನಿಂತ್ಕೋತಾನೆ, ಭಗವಂತ ಪ್ರಯತ್ನ ಮಾಡೋದು ನನ್ನ ಕೆಲಸ, ಬದುಕಿಸೋದು ಬಿಡೋದು ನಿನ್ನ ಕೆಲಸ ಅಂತಾನೆ. 69-70 ವರ್ಷದ ಡಾಕ್ಟರ್ನ ಮನಸ್ಸಿನಲ್ಲಿ ದೇವರ ಬಗ್ಗೆ ನಂಬಿಕೆ ತಂದದ್ದು ಆ ಮಗು, ಆ ಮಗುವಿನಲ್ಲಿ ನಂಬಿಕೆ ಹಾಕಿದ್ದು ತಾಯಿ ತಂದೆ ಎಲ್ಲರೂ. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತೀನಿ ತಂದೆ ತಾಯಿ ಆದವರಿಗೆ, ಭಗವಂತ ಇದ್ದಾನೆ, ಎಷ್ಟು ಕೈ ಇದೆಯೋ ಎಷ್ಟು ಕಾಲಿದೆಯೋ ನನಗೆ ಗೊತ್ತಿಲ್ಲ. ನಮ್ಮೆಲ್ಲರನ್ನ ಮೀರಿದಂಥ ಒಂದು ದೊಡ್ಡ ಶಕ್ತಿ, ಅದನ್ನು ಏನಾದರೂ ಒಂದು ಕರೀರಿ, ಶಕ್ತಿ ಅಂತ ಕರೀರಿ, ಪವರ್ ಅನ್ನಿ, ಯೂನಿವರ್ಸ್ ಅನ್ನಲಿ, ನೇಚರ್ ಅನ್ನಿ, ಏನು ಅನ್ನಿ, ಒಂದು ಶಕ್ತಿ ಇದೆ ಅನ್ನೋದನ್ನು ಮಕ್ಕಳು ಮನಸ್ಸಲ್ಲಿ ಹಾಕಿ. ಎರಡು ಕಾರಣ, ಒಂದು ಅಹಂಕಾರ ಬರೋದಕ್ಕೆ ಬಿಡೋದಿಲ್ಲ, ಜೀವನದಲ್ಲಿ ಕುಸಿದು ಬಿದ್ದಾಗ ನಮ್ಮನ್ನು ಉದ್ಧಾರ ಮಾಡೋಕೆ ಒಂದು ಶಕ್ತಿ ಇದೆ ಅಂತ ನಂಬಿಕೆ ನಮ್ಮ ಜೀವನವನ್ನು ಕಾಪಾಡ್ತದೆ. ಈ ಘಟನೆ ನಾನು ಭಾಳ ಮನಸ್ಸಿಗೆ ಅನಿಸಿದ್ದು, ಅದಕ್ಕೆ ದಯವಿಟ್ಟು ನಾನು ಹಿರಿಯರು ಹೇಳೋದು ಅದೇನೆ, ಮಕ್ಕಳಲ್ಲಿ ನಮ್ಮ ಮೀರಿದಂಥ ಒಂದು ಶಕ್ತಿ ಇದೆ ಅನ್ನೋದು ನಂಬಿಸಿ ಅಂತ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಇದೀಗ ಆರೋಗ್ಯ ಬಿಂದು, ವಿಷಯ ಬಿಳಿ ಸೆರಗು ಹಾಗೂ ಹೋಮಿಯೋಪತಿ ಚಿಕಿತ್ಸೆ. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ರೇಣುಕಾ ಪಾಟೀಲ್.
3: ಬಿಳಿ ಸೆರಗು ಅಂದರೆ ಲಿಕ್ವೇರಿಯಾ. ಜನಸಾಮಾನ್ಯರು ಆಡುವ ಭಾಷೆಯಲ್ಲಿ ಬಿಳಿ ಸೆರಗಿಗೆ ಬಿಳಿ ಮುಟ್ಟು, ಬಿಳಿ ಬಟ್ಟೆಯಾಗುವುದು ಅಂತ ಹೇಳಬಹುದು. ಬಾಲ್ಯಾವಸ್ಥೆಯಿಂದ ಹಿಡಿದು ವೃದ್ಧಾಪ್ಯದವರೆಗೆ ಯಾವುದೇ ವಯಸ್ಸಿನವರಲ್ಲಿ ಈ ಬಿಳಿ ಮುಟ್ಟು ಕಾಣಿಸುವ ಸಂಭವವಿರುತ್ತದೆ. ಇದರಿಂದ ತುಂಬಾ ತೊಂದರೆಗಳು ಕೂಡ ಆಗುವ ಸಂಭವವಿರುತ್ತದೆ. ಉದಾಹರಣೆ, ಗರ್ಭಕೋಶಕ್ಕೆ ಸೋಂಕು ತಗಲುವುದು, ಮಕ್ಕಳಾಗದೇ ಇರುವುದು ಮುಂತಾದವು. ಸಾಮಾನ್ಯವಾಗಿ 50-60% ಹೆಣ್ಣು ಮಕ್ಕಳಲ್ಲಿ ಬಿಳಿ ಸೆರಗು ಆಗುತ್ತಾ ಇರುತ್ತದೆ. ಇದನ್ನು ನಾವು ಫಿಜಿಯಾಲಜಿಕಲ್ ಲಿಕೋರಿಯಾ ಅಂತ ಹೇಳುತ್ತೇವೆ. ಈ ಬಿಳಿ ಸೆರಗು ವಾಸನೆಯಿಂದ ಕೂಡಿರುವುದಿಲ್ಲ, ಜನನಾಂಗದಲ್ಲಿ ಉರಿ ಮತ್ತು ನವೆ ಕಂಡುಬರುವುದಿಲ್ಲ. ಇದರಿಂದ ತುಂಬಾ ತೊಂದರೆಗಳು ಕೂಡ ಆಗುವ ಸಂಭವವೂ ಕೂಡ ಇರುವುದಿಲ್ಲ. ಇದಕ್ಕೆ ಚಿಕಿತ್ಸೆ ಅವಶ್ಯಕತೆ ಕೂಡ ಇರುವುದಿಲ್ಲ. ಇದನ್ನು ದೊಡ್ಡ ತೊಂದರೆ ಅಂತ ಪರಿಗಣಿಸದೆ ಅದನ್ನು ದೈನಂದಿನ ಕ್ರಿಯೆ ಅಂತ ಪರಿಗಣಿಸಬೇಕಾಗುತ್ತದೆ. ಬಿಳಿ ಸೆರಗು ಸೋಂಕಿನಿಂದ ಕೂಡಿದ್ದು ಹೆಚ್ಚು ಶ್ರವಿಕೆಯಾಗುವುದು ಮತ್ತು ದುರ್ವಾಸನೆಯಿಂದ ಕೂಡಿರುವುದು ಮತ್ತು ಜನನಾಂಗಗಳ ತುರಿಕೆ, ಉರಿಯಾಗುವುದು ಇಂತಹ ಲಕ್ಷಣಗಳು ಕಂಡುಬಂದಲ್ಲಿ ಇದನ್ನು ನಾವು ಪೆಥಾಲಜಿಕಲ್ ಲಿಕೋರಿಯಾ ಅಂತ ಹೇಳಬಯಸುತ್ತೇವೆ. ಈಗ ನಾವು ಬಿಳಿ ಸೆರಗು ಅತಿಯಾದ ಶ್ರವಿಕೆಯಾಗಲು ಕಾರಣ ಏನು ಅಂತ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಜನನಾಂಗಗಳ ಸ್ವಚ್ಛತೆ ಕಾಪಾಡಿಕೊಳ್ಳದೇ ಇರುವುದು. ಎರಡನೇದಾಗಿ, ಜನನಾಂಗದ ಹುಣ್ಣು, ಜನನಾಂಗದ ಅತಿ ಚಿಕ್ಕ ಗಡ್ಡೆ, ಇದರಿಂದ ಕೂಡ ಬಿಳಿ ಸೆರಗು ಶ್ರವಿಕೆ ಹೆಚ್ಚಾಗುವುದು. ನಾಲ್ಕನೆಯದಾಗಿ, ಗರ್ಭಕೋಶ ಜಾರುವಿಕೆ ಮತ್ತು ಗರ್ಭನಿರೋಧಕ ಮಾತ್ರೆಗಳನ್ನು ಅತಿಯಾಗಿ ಬಳಸುವುದರಿಂದ ಕೂಡ ಬಿಳಿ ಸೆರಗು ಕಾಣುವ ಸಂಭವವಿರುತ್ತದೆ. ಸಿಫಿಲಿಸ್ ಅಂತ ಕ್ರಾನಿಕ್ ರೋಗದಿಂದ ಕೂಡ ಬಿಳಿ ಸೆರಗು ಅತಿಯಾಗಿ ಕಾಣಿಸುವುದು ಮತ್ತು ಜನನಾಂಗಗಳ ಕ್ಯಾನ್ಸರ್ನಿಂದ ಕೂಡ ಕೆಂಪು ಮಿಶ್ರಿತ ಬಿಳಿ ಸೆರಗು ಕಾಣಿಸಿಕೊಳ್ಳುವುದು ಸಹಜ. ಬಿಳಿ ಸೆರಗು ಯಾವ ರೂಪದಲ್ಲಿರುತ್ತದೆ ಮತ್ತು ಯಾವ ಪ್ರಮಾಣದಲ್ಲಿ ಶ್ರವಿಕೆಯಾಗುತ್ತದೆ, ಯಾವ ಬಣ್ಣ ಹೊಂದಿರುತ್ತದೆ, ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಯಾವ ವಿಧದ ಸೋಂಕು ಇದಕ್ಕೆ ಕಾರಣೀಭೂತವಾಗಿದೆ ಅಂತ ಪತ್ತೆ ಹಚ್ಚಬಹುದು. ಬ್ಯಾಕ್ಟೀರಿಯಲ್ ಸೋಂಕು ಇದ್ದಾಗ ಬಿಳಿ ಸೆರಗು ಬುರುಗು ಬುರುಗಾಗಿರುತ್ತದೆ ಮತ್ತು ಬಣ್ಣದಿಂದ ಕೂಡಿರುತ್ತದೆ. ಹಳದಿ ಮಿಶ್ರಿತ ಬಣ್ಣ ಸಾಮಾನ್ಯವಾಗಿ ಬಿಳಿ ಸೆರಗು ಹೊಂದಿರುತ್ತದೆ.

0: ಮೊನೋಲಿಯಲ್ ಸೋಂಕು ಇದ್ದಾಗ ಅದು ಮೊಸರು ತರ ಇದ್ದು ವಾಸನೆಯಿಂದ ಕೂಡಿರುತ್ತದೆ. ಸರ್ವೈಕಲ್ ಸೋಂಕಿನಲ್ಲಿ ಬಿಳಿಸೆರಗು ಎಳೆಯಳೆಯಾಗಿರುತ್ತದೆ. ಋತುಚಕ್ರ ನಿಂತ ಹೆಂಗಸರಲ್ಲಿ ಬಿಳಿಸೆರಗು ಅಷ್ಟೊಂದು ಹೆಚ್ಚಾಗಿ ಇರುವುದಿಲ್ಲ. ಇದ್ದರೂ ಕೂಡ ನೀರಿನ ತರ ಇರುತ್ತದೆ, ವಾಸನೆ ಇರುವುದಿಲ್ಲ ಮತ್ತು ಬಣ್ಣವಿರುವುದಿಲ್ಲ. ಬಿಳಿಸೆರಗು ಸ್ರವಿಕೆ ಹಾರ್ಮೋನ್ಸ್ ಅವಲಂಬಿತವಾಗಿರುತ್ತದೆ. ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯಾಗುವುದರಿಂದ ಬಿಳಿಸೆರಗು ಸ್ರವಿಕೆ ಹೆಚ್ಚಾಗುವುದು, ಅಂದರೆ ಮುಟ್ಟಿನ ಮೊದಲ ದಿನಗಳಲ್ಲಿ. ಎರಡನೆಯದಾಗಿ ಗರ್ಭಾವಸ್ಥೆಯಲ್ಲಿ ಅಂಡ್ ಮೂರನೆಯದಾಗಿ ಸಂಯೋಗಕ್ಕಿಂತ ಮುಂಚಿನ ಕಾಲಾವಧಿಯಲ್ಲಿ ಬಿಳಿಸೆರಗು ಹೆಚ್ಚಾಗಿ ಸ್ರವಿಕೆಯಾಗುವುದು. ಇದು ಸಾಮಾನ್ಯ ಸ್ರವಿಕೆಯಾಗಿದ್ದು ಇದಕ್ಕೆ ಚಿಕಿತ್ಸೆ ಬೇಕಾಗುವುದಿಲ್ಲ. ಇದು ಒಂದು ನೈಸರ್ಗಿಕ ಕ್ರಿಯೆ. ಬಿಳಿಸೆರಗಿನ ಸ್ಯಾಂಪಲ್ ಅನ್ನು ಸಂಗ್ರಹಿಸಿ ಕಲ್ಚರ್ ಸ್ಟಡಿಗೆ ಒಳಪಡಿಸುವುದರಿಂದ ಸೋಂಕು ರೋಗಾಣುಗಳನ್ನು ಪತ್ತೆ ಹಚ್ಚಬಹುದು. ಈ ಕಾಯಿಲೆಗೆ ಹೋಮಿಯೋಪತಿ ಔಷಧ ಪದ್ಧತಿಯಲ್ಲಿ ಪರಿಣಾಮಕಾರಿಯಾದ ಸೂಕ್ತ ಔಷಧಗಳು ಇರುವವು. ಔಷಧ ಬಳಕೆ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸುವುದರಿಂದ ಗುಣಮುಖವಾಗಬಹುದು. ಮುಂಜಾಗ್ರತೆ ಕ್ರಮಗಳು: ಅತಿಯಾಗಿ ಗರ್ಭನಿರೋಧಕ ಮಾತ್ರೆ ಬಳಕೆ ಮಾಡದಿರುವುದು. ಎರಡನೇದಾಗಿ ಜನನಾಂಗಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು. ಮೂರನೇದಾಗಿ ಬಹುಲೈಂಗಿಕ ಸಂಗಾತಿಗಳು ಬೇಡ. ನಾಲ್ಕನೇದಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಬೇಡ. ಈ ಮುಂಜಾಗ್ರತೆ ಕ್ರಮಗಳನ್ನು ಕ್ರಮಬದ್ಧವಾಗಿ ಪಾಲಿಸಿದರೆ ಬಿಳಿಸೆರಗಿನಂತ ಕಾಯಿಲೆಯಿಂದ ಮುಕ್ತರಾಗಿ ಇರಬಹುದು. ಹೋಮಿಯೋಪತಿ ಔಷಧಗಳು ಈ ಬಿಳಿಸೆರಗಿನ ಕಾಯಿಲೆಗೆ ಸೂಕ್ತವಾಗಿ ಕೆಲಸ ಮಾಡುತ್ತವೆ. ಪಲ್ಸೆಟಿಲ್ಲಾ, ಅಲ್ಯೂಮಿನಾ, ಆರ್ಸೆನಿಕ ಮಲ್ವಂ, ಕ್ರಿಯೋಸೋಟ್, ಹೈಡ್ರಾಸ್ಟಿಸ್, ಬೋರಾಕ್ಸ್, ಬೋವಿಸ್ಟಾ, ಥೂಜಾ, ಸಲ್ಫರ್, ಮರ್ಕ್ಸಾಲ್, ಗ್ರಫೈಟಿಸ್, ಕೋಲೋಫೈಲಂ, ಅಂಬ್ರಾಗ್ರೀಸಿಯಾ ಮತ್ತು ಕೆಲ್ಕೇರಿಯಾ ಕಾರ್ಬ್. ಪಲ್ಸೆಟಿಲ್ಲಾ ಈ ಔಷಧಿ ಬಿಳಿಸೆರಗಿನ ತೊಂದರೆಗೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಬಿಳಿಸೆರಗು ಬಿಳಿ ಬಣ್ಣದಿಂದ ಕೂಡಿದ್ದು ಉರಿ ಮತ್ತು ನವೆ ಕೂಡ ಆಗುವುದು. ರೋಗಿಯ ಮಾನಸಿಕ ಸ್ಥಿತಿ ಅಸ್ಥಿರತೆಯಿಂದ ಕೂಡಿದ್ದು, ಚಂಚಲತೆ ಅತಿಯಾಗಿದ್ದು, ಮನಸ್ಸು ತುಂಬಾ ಸೂಕ್ಷ್ಮವಾಗಿದ್ದು ಪ್ರತಿ ಚಿಕ್ಕ ವಿಷಯಕ್ಕೆ ಗೊಂದಲ ಪಟ್ಟುಕೊಂಡು ಅಳುವುದು. ಈ ರೀತಿಯ ಮಾನಸಿಕ ಸ್ಥಿತಿ ಇದ್ದವರಿಗೆ ಅವರು ಬಿಳಿಸೆರಗಿನಿಂದ ತೊಂದರೆಗೆ ಒಳಪಟ್ಟಿದ್ದರೆ ಇದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಬಿಳಿಸೆರಗು ತುಂಬಾ ತಿಳುವಾಗಿದ್ದು ನೀರಿನಂತೆ ಇರುತ್ತದೆ. ಹೆಚ್ಚು ಪ್ರಮಾಣದಲ್ಲಿ ಸ್ರವಿಕೆ ಆಗುತ್ತದೆ ಮತ್ತು ಇದರಿಂದ ಜನನಾಂಗಗಳ ತುರಿಕೆ, ಉರಿ ಆಗುವುದು. ಇದು ದಿನದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ ಮತ್ತು ಋತುಚಕ್ರ ಆದ ಬಳಿಕ ಕೂಡ ಹೆಚ್ಚಾಗಿ ಸ್ರವಿಕೆಯಾಗುವುದು. ತಣ್ಣೀರಿನಿಂದ ಜನನಾಂಗದ ಶುದ್ಧಿ ಮಾಡಿಕೊಂಡರೆ ಸ್ವಲ್ಪ ಮಟ್ಟಿಗೆ ಇದು ಕಡಿಮೆಯಾಗುವುದು. ಈ ಲಕ್ಷಣಗಳನ್ನು ಹೊಂದಿದ್ದಲ್ಲಿ ಅಲ್ಯೂಮಿನಾ ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ. ಬಿಳಿಸೆರಗು ನೀರಿನಂತಿದ್ದು ತುಂಬಾ ಪ್ರಮಾಣದಲ್ಲಿ ಸ್ರವಿಕೆಯಾಗುತ್ತದೆ. ಸೊ ನಿಂತರೆ ಕಾಲಿನ ತುದಿಯವರೆಗೆ ನೀರಿನ ತರ ಬಿಳಿಸೆರಗು ಹರಿದು ಬರುವುದು. ಇದರಿಂದ ಅಂಗಾಂಗಗಳ ತುರಿಕೆ ಮತ್ತು ಉರಿಯಾಗುವುದು. ಆಗ ಬೋರಾಕ್ಸ್ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕ್ರಿಯೋಸೋಟ್ ಇದು ಕೂಡ ಒಂದು ಒಳ್ಳೆಯ ಹೋಮಿಯೋಪತಿ ಔಷಧಿ. ಇಲ್ಲಿ ಬಿಳಿಸೆರಗು ಹಸಿರು ಮತ್ತು ಹಳದಿ ಮಿಶ್ರಿತ ಬಣ್ಣವಾಗಿದ್ದು ವಾಸನೆಯಿಂದ ಕೂಡಿರುತ್ತದೆ ಮತ್ತು ಬಿಳಿಸೆರಗಿನ ಕಲೆ ಗಟ್ಟಿಯಾಗಿ ಬಟ್ಟೆಗೆ ತಗುಲುತ್ತದೆ. ಅದನ್ನು ತೊಳೆದರೂ ಕೂಡ ಬಿಳಿಸೆರಗಿನ ಕಲೆ ಹೋಗುವುದಿಲ್ಲ. ಆ ರೀತಿ ಇದ್ದಾಗ ಕ್ರಿಯೋಸೋಟ್ ಔಷಧಿಯನ್ನು ಬಳಸಬೇಕಾಗುತ್ತದೆ. ನೈಟ್ರಿಕ್ ಆಸಿಡ್ ಕೆಂಪು ಮಿಶ್ರಿತ ಬಿಳಿಸೆರಗು ಬ್ರೌನ್ ಕಲರ್ ಕೂಡ ಇರುತ್ತದೆ. ನೀರಿನ ತರ ಇದ್ದು ಕೆಲವೊಂದು ಬಾರಿ ಲೊಳೆಲೊಳೆಯಾಗಿ ಕೂಡ ಇರುವುದು. ವಾಸನೆಯಿಂದ ಕೂಡಿರುವುದು. ಜನಾಂಗಗಳ ತುರಿಕೆ ಮತ್ತು ಉರಿ ಕೂಡ ಸಹಜವಾಗಿ ಆಗುವುದು. ಈ ರೀತಿಯ ಗುಣಲಕ್ಷಣಗಳು ಇದ್ದಾಗ ನೈಟ್ರಿಕ್ ಆಸಿಡ್ ಅನ್ನುವ ಔಷಧಿಯನ್ನು ಬಳಕೆ ಮಾಡಬೇಕಾಗುತ್ತದೆ.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಬಿಳಿಸೆರಗು ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾ ರೇಣುಕಾ ಪಾಟೀಲ್. ಆತ್ಮೀಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಂದಾಗಿ ಬಾಳು ಚಿತ್ರದಿಂದ ಚೆಲುವಿನಲ್ಲಿ ಸಾಟಿ ಇಲ್ಲ, ಚೆಲುವ ಚಿತ್ರದಿಂದ ಕೋಗಿಲೆಗೆ ತಂಬುರಿಗೆ ತಾವರೆಗೆ ಪೌರ್ಣಿಮೆಯೇ ಎನ್ನುವಂಥದ್ದು, ಹಾಗೆ ಮುತ್ತಣ್ಣ ಚಿತ್ರದಿಂದ ನೂರು ನೂರು ಕೊಹಿನೂರು ತೂಗಿಕೊಟ್ಟರು ಬೇಡ ಅನ್ನುತ್ತೀನಿ ಚೆಲುವೆ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ 4 ಗಂಟೆಯ ನಂತರ ನಿಮ್ಮ ಸಂದೇಶಗಳು ತಲುಪಲಿ. ಇನ್ನು ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಂಆರ್ ಕಮಲ ಅವರ ರಚನೆಯ ಭಾವಗೀತೆಯನ್ನು ಹಾಡಿದ್ದಾರೆ ಸಂಗೀತಾ ಕುಲಕರ್ಣಿ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು, ನಂತರ 2:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಮೂಡುತ್ತದೆ ಎಂಬ ವಿಶ್ಲೇಷಣೆಗಳನ್ನು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಇಂದು ಮಾತನಾಡಿದ ಅವರು, ಈ ಮೈತ್ರಿಯನ್ನು ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಅಡ್ಡ ಮತದಾನದಿಂದ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯಲ್ಲಿ ಜಯದ ಆಶಾಭಾವನೆಗಿಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪಕ್ಷದ ಶಾಸಕರ ದೃಢತೆಯನ್ನು ಪರೀಕ್ಷಿಸಲು ನಾಯಕರಾದ ಬಿವೈ ವಿಜಯೇಂದ್ರ, ಆರ್ ಅಶೋಕ ಹಾಗೂ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷರ ಸಹಮತದೊಂದಿಗೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಜೆಡಿಎಸ್ನಿಂದ 7 ಹಾಗೂ ಬಿಜೆಪಿಯಿಂದ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಚರ್ಚೆ ಮುಗಿದ ಅಧ್ಯಾಯ ಎಂದ ಅವರು, ಪಕ್ಷದಲ್ಲಿ ಭವಿಷ್ಯವಿಲ್ಲ ಎಂದುಕೊಳ್ಳುವವರು ನೇರವಾಗಿ ಹೇಳಿ ಹೋಗಬಹುದು ಎಂದು ಶಾಸಕರಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ಕೆಲಸಗಳಾಗದ ಅಸಮಾಧಾನದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಅನುದಾನದ ಆಮಿಷವೊಡ್ಡಿ ಶಾಸಕರನ್ನು ಸೆಳೆದಿದೆ ಎಂದು ಕೇಂದ್ರ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಆರ್ಥಿಕ ಅಕ್ರಮಗಳು ಮತ್ತು ಆಡಳಿತಾತ್ಮಕ ಲೋಪಗಳು ನಡೆದಿವೆ ಎಂದು ಸಿಎಜಿ ವರದಿಯನ್ನು ಉಲ್ಲೇಖಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಮಾದರಿಯನ್ನು ಭ್ರಷ್ಟಾಚಾರದ ಮಾದರಿ ಎಂದು ಕರೆದಿರುವ ಅವರು, ಫಲಾನುಭವಿಗಳ ಬ್ಯಾಂಕ್ ವಿವರಗಳಿಲ್ಲದೆ 46.52 ಕೋಟಿ ರೂಪಾಯಿ ವಿತರಿಸಲಾಗಿದೆ ಮತ್ತು

0: 9,000 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ನಕಲಿ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಸಾರ್ವಜನಿಕ ಮತ್ತು ತೆರಿಗೆದಾರರ ಹಣದ ದುರುಪಯೋಗದ ವಿರುದ್ಧ ಬಿಜೆಪಿ ಹೋರಾಟ ಮುಂದುವರೆಸಲಿದ್ದು ಸಿಬಿಐನಿಂದ ಸ್ವತಂತ್ರ ತನಿಖೆಯಾಗಬೇಕು ಎಂದು ಪುನಃ ಆಗ್ರಹಿಸಿದ್ದಾರೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಏಕಪಕ್ಷೀಯ ನಿರ್ಣಯವನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ಕಾವೇರಿ ನದಿ ನೀರಿನ ಮೇಲೆ ಕರ್ನಾಟಕಕ್ಕಿರುವ ಕಾನೂನುಬದ್ಧ ಹಕ್ಕುಗಳನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು, ತಮಿಳುನಾಡು ಸರ್ಕಾರದ ಈ ಕ್ರಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಅವರು ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ರಾಜಕೀಯ ಲಾಭಕ್ಕಾಗಿ ಮತ್ತು ಚುನಾವಣಾ ಉದ್ದೇಶಕ್ಕಾಗಿ ಕಾವೇರಿ ವಿಷಯವನ್ನು ಪದೇ ಪದೇ ಬಳಸಿಕೊಳ್ಳುವುದನ್ನು ತಮಿಳುನಾಡು ಸರ್ಕಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ASC ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ KAA SMS ಕರ್ತವ್ಯ ಆಪ್ ಅನ್ನು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ, ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ ಒಂದೂವರೆ ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ

0: ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಒಂದೂವರೆ ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100% ಪ್ರಗತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 2:40:23. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಹಿರಿಯ ಪತ್ರಕರ್ತರು, ಸಾಹಿತಿ, ಲೇಖಕ, ಕೃಷಿಕರಾದ ಜಿಎಸ್ ಉಜ್ಜಿನಪ್ಪ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಎಂದು ಕೋರುವವರು ರಾಜ್ಯಸಭಾ ಮಾಜಿ ಸದಸ್ಯರಾದ ಹೆಚ್ ಹನುಮಂತಪ್ಪ, ಚಿತ್ರದುರ್ಗದ ವೀರಶೈವ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಪಟೇಲ್ ಶಿವಕುಮಾರ್, ವೀರಶೈವ ಸಮಾಜದ ಮುಖಂಡರಾದ ಜೆಎಂ ಜಯಕುಮಾರ್ ಹಾಗೂ ಕೆಇಬಿ ಷಣ್ಮುಖಪ್ಪ.
3: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನ

0: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है।
1: ವಿಷಯ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬಗ್ಗೆ ಮಾಹಿತಿಯನ್ನು ತಿಳಿತ ಹಾಡುಗಳನ್ನು ಕೂಡ ಕೇಳ್ತಾ ಹೋಗೋಣ. ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಆಭರಣಗಳ ಜೊತೆ ಇಷ್ಟಪಟ್ಟು ತಮ್ಮ ಮುಡಿಗೇರಿಸುವ ಹೂವುಗಳಲ್ಲಿ ಮಲ್ಲಿಗೆ ಹೂವು ಪ್ರಮುಖ ಸ್ಥಾನ ಪಡೆದಿದೆ. ಈ ಮಲ್ಲಿಗೆ ಹೂವು ತಾನು ಸೂಸುವ ಘಮದಿಂದಲೇ ಹೆಚ್ಚು ಪ್ರಸಿದ್ಧಿಯಾಗಿದೆ. ಈ ಮಲ್ಲಿಗೆ ಹೂವಿನಲ್ಲೂ ಕೂಡ ಹಲವು ವಿಧಗಳಿವೆ. ಕಾಡು ಮಲ್ಲಿಗೆ, ಜಾಜಿ, ಸೂಜಿ, ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಮಂಗಳೂರು ಮುತ್ತು ಮಲ್ಲಿಗೆ, ಸಾವಿರ ಮಲ್ಲಿಗೆ, ಏಳು ಪದರಿನ ಮಲ್ಲಿಗೆ, ಹೀಗೆ ಹಲವಾರು ಪ್ರಕಾರಗಳನ್ನು ಕೂಡ ನಾವು ನೋಡಬಹುದು. ಮಲ್ಲಿಗೆಯು ಪ್ರಪಂಚದ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಕಂಡುಬರುವಂತಹ 200 ಪ್ರಭೇದಗಳನ್ನು ಒಳಗೊಂಡಿರುವಂತಹ ಆಲಿವ್ ಕುಟುಂಬ

ಸೇರಿದ್ದಾಗಿರುತ್ತೆ. ಇದು ಪೊದೆ ಅಥವಾ ಸಸ್ಯಗಳ ರೂಪದಲ್ಲಿ ಹಾಗೂ ಬಳ್ಳಿಗಳ ರೂಪದಲ್ಲಿ ಕೂಡ ಬೆಳವಣಿಗೆ ಹೊಂದೋದನ್ನ ನಾವು ಗಮನಿಸಬಹುದು. ಈ ಹೂವು ಅದರ ಗಾತ್ರ ಹಾಗೂ ಅದು ಬೀರುವ ಸುವಾಸನೆಯ ಗುಣಗಳಲ್ಲಿನ ಸೂಕ್ಷ್ಮ ವ್ಯತ್ಯಾಸಗಳ ಆಧಾರದ ಮೇಲೆ ವಿಭಿನ್ನ ರೂಪಗಳಾಗಿರೋದನ್ನ ಕಾಣಬಹುದಾಗಿದೆ. ಮಾಹಿತಿಯನ್ನ ಮುಂದುವರಿಸ್ತೇನೆ. ಇದೀಗ ಕೇಳೋಣ ಒಂದು ಮುತ್ತಿನ ಕಥೆ ಚಿತ್ರದ ಈ ಗೀತೆಯನ್ನ.

ಆತ್ಮೀಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಂದಾಗಿ ಪಾಳು ಚಿತ್ರದಿಂದ ಚಲುವಿನಲ್ಲಿ ಸಾಟಿ ಇಲ್ಲ, ಚಲುವ ಚಿತ್ರದಿಂದ ಕೋಗಿಲೆಗೆ ತಂಬುರಿಯೇ ತಾವರೆಗೆ ಪೌರ್ಣಿಮೆಯೇ, ಹಾಗೂ ಮುತ್ತಣ್ಣ ಚಿತ್ರದಿಂದ ನೂರು ನೂರು ಕೊಹಿನೂರು ತೂಗಿಕೊಟ್ಟರು ಬೇಡ ಅನ್ನ ತೀನಿ ಚಲುವೆ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಮಲ್ಲಿಗೆಯ ಕುರಿತು ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೆ. ಹಾಗೆ ಮಲ್ಲಿಗೆಯ ಗಾತ್ರ ಹಾಗೂ ಅದು ಬೀರುವಂತಹ ಸುವಾಸನೆಯ ಗುಣಗಳಲ್ಲಿನ ಸೂಕ್ಷ್ಮ ವ್ಯತ್ಯಾಸಗಳ ಆಧಾರದ ಮೇಲೆ ವಿಭಿನ್ನ ರೂಪಗಳಾಗಿರೋದನ್ನು ನಾವು ಕಾಣಬಹುದು. ಇದರ ಬಣ್ಣ ಸಾಮಾನ್ಯವಾಗಿ ಬಿಳಿ, ಕೆಲವು ಪ್ರಭೇದಗಳಲ್ಲಿ ಹಳದಿ ಬಣ್ಣಗಳ ಹೂವುಗಳು ಕೂಡ ಇರುವುದುಂಟು. ಇನ್ನು ಕೆಲವು ಮಲ್ಲಿಗೆಗಳು ದಳಗಳ ರಚನೆಯಲ್ಲಿ ವ್ಯತ್ಯಾಸವನ್ನು ಹೊಂದಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಲ್ಲಿಗೆ ಹೂವಿನ ಬೇಸಾಯವು ಕೂಡ ಪ್ರಸಿದ್ಧವಾಗಿದೆ. ಹೂವಿನ ಇಳುವರಿಯು ಆ ಮಣ್ಣಿನ ಫಲವತ್ತತೆಯ ಆಧಾರದ ಮೇಲೆ ನಿರ್ಧಾರವಾಗಿರುತ್ತೆ. ಮಲ್ಲಿಗೆಯ ತಾಜಾ ಹೂವಿಗೆ ಅಧಿಕ ಬೇಡಿಕೆ ಇರೋದರಿಂದ ಸಾಮಾನ್ಯವಾಗಿ ಊರು ನಗರಗಳ ಹೊರವಲಯಗಳಲ್ಲಿ ಸಣ್ಣ ಹಿಡುವಳಿ ಜಮೀನುಗಳಲ್ಲಿ ಬೆಳೆಯುವುದು ರೂಢಿಯಾಗಿದೆ. ಇನ್ನು ಮನೆಗಳ ಕೈತೋಟಗಳಲ್ಲಿ ಕೂಡ ಉದ್ಯಾನಗಳಲ್ಲೂ ಕೂಡ ಅಲಂಕಾರಕ್ಕಾಗಿ ಬೆಳೆಯುವುದನ್ನು ನಾವು ಕಾಣಬಹುದು. ಮಾಹಿತಿಯನ್ನು ಮುಂದುವರೆಸ್ತೇನೆ. ಇದೀಗ ಕೇಳಿ ಮೌನ ಸಂಗ್ರಾಮ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಮಲ್ಲಿಕೆಯ ಕುರಿತು ನಾನು ಮಾಹಿತಿಯನ್ನ ನೀಡ್ತಾ ಇದ್ದೆ. ಇನ್ನು ಈ ಮಲ್ಲಿಗೆಯನ್ನ ಭಾರತದಿಂದ ಶ್ರೀಲಂಕಾ, ಸಿಂಗಾಪುರ್, ಮಲೇಷಿಯಾ ಮತ್ತು ಅರಬ್ ದೇಶಗಳಿಗೂ ಕೂಡ ರಫ್ತು ಮಾಡಲಾಗತ್ತಂತೆ. ಹಾಗೆ ಇದನ್ನ ಸುಗಂಧಿತ ತೈಲವನ್ನ ತಯಾರಿಸಲಿಕ್ಕೆ, ಹಾಗೆ ಸಾಬೂನುಗಳ ಮತ್ತು ಸೌಂದರ್ಯ ವರ್ಧಕಗಳ ಸಾಧನಗಳ ತಯಾರಿಕೆಯಲ್ಲೂ ಕೂಡ ಈ ಮಲ್ಲಿಗೆಯನ್ನು ಬಳಸಲಾಗುತ್ತೆ. ಜಾಜಿ ಮಲ್ಲಿಗೆಯಲ್ಲಿನ ಔಷಧೀಯ ಗುಣ ಅಧಿಕವಾಗಿದ್ದು ಇದರಿಂದ ಜಾಸ್ಮಿನ್ ತೈಲದ ತಯಾರಿಕೆ ಕೂಡ ಆಗುತ್ತೆ. ಸುಗಂಧ ಸಂಚಿಗಳು, ಹಾಗೆ ಬಾಯಿಯ ದುರ್ಗಂಧ ನಾಶಕಗಳು, ಊದುಬತ್ತಿ ತಯಾರಿಕೆಯಲ್ಲೂ ಕೂಡ ಮಲ್ಲಿಗೆ ಎಣ್ಣೆಯನ್ನು ಉಪಯೋಗಿಸಲಾಗುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಕಿವಿ ಮತ್ತು ಮೂಗಿನ ರೋಗಗಳಲ್ಲಿ ಇದರ ತೈಲವನ್ನು ಉಪಯೋಗಿಸಲ್ಪಡುತ್ತಂತೆ. ಚೀನಾ ದೇಶದಲ್ಲಿ ಚಹಾ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಗಾಯ ಅಥವಾ ಹುಣ್ಣುಗಳಿಗೆ ಒಣಗಿದ ಮಲ್ಲಿಗೆ ಎಲೆಗಳನ್ನು ನೀರಿನಲ್ಲಿ ನೆನೆಯಿಟ್ಟು ಅರೆದು ಕಟ್ಟಿದರೆ ಗಾಯ ವಾಸಿಯಾಗುತ್ತೆ. ಹಾಗೆ ರಕ್ತವಿಕಾರ, ದಂತರೋಗ, ನೇತ್ರ ರೋಗ, ಹಾಗೆ ಶಿರೋರೋಗಗಳಲ್ಲೂ ಕೂಡ ಈ ಮಲ್ಲಿಗೆ ಅತ್ಯಂತ ಉಪಯುಕ್ತವಾಗಿದೆಯಂತೆ. ಇನ್ನು ಸಾಮಾನ್ಯವಾಗಿ ಮಲ್ಲಿಗೆ ಹೂವನ್ನು ಮಾಲೆಗಳಲ್ಲಿ, ಹಾರಗಳಲ್ಲಿ, ಹೂಗುಚ್ಛಗಳಲ್ಲಿ, ದಂಡೆಯಾಗಿ ಮುಂತಾದ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲೂ ಕೂಡ, ಹಾಗೆ ದೇವರ ಪೂಜೆಗೂ ಕೂಡ ಬಳಸ್ತಾರೆ. ಇನ್ನು ಮಲ್ಲಿಗೆ ಕುರಿತಾದ ಅನೇಕ ಗೀತೆಗಳು ಸಹ ತುಂಬ ಪ್ರಸಿದ್ಧವಾಗಿರೋದನ್ನು ನಾವು ಕಾಣಬಹುದು. ಇದಾಗಿತ್ತು ಕೇಳಿಕರೆ ಮಲ್ಲಿಗೆಯ ಕುರಿತ ಕಿರು ಮಾಹಿತಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹುಲಿಯ ಹಾಲಿನ ಮೇವು ಚಿತ್ರದ ಈ ಗೀತೆಯನ್ನು.

0: ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.
1: आप सुन रहे हैं विविध भारती. लीजिए प्रस्तुत है कार्यक्रम मन चाहे गीत.
2: मन चाहे गीत.
3: मन चाहे गीत.
2: मन चाहे गीत.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ 5:33:20. ಆತ್ಮೀಯ ಕೇಳುಗರಿಗೆಲ್ಲ ಈ ಹೊತ್ತಿನ ಚಂದ್ರವಳ್ಳಿ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ. ಈ ಸುಂದರ ಸಂಜೆಯಲ್ಲಿ ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನಿರ್ತೇನೆ, ನಿಮ್ಮ ರೇಡಿಯೋ ಗೆಳತಿ ಡಾಕ್ಟರ್ ಸೌಮ್ಯ ಮಂಜುನಾಥ್. ಶ್ರೋತೃ ಬಾಂಧವರಿಗೆಲ್ಲ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರಗಳು. ಕೇಳಿದ್ರೆ ಇದೀಗ ಈ ಹೊತ್ತು ಮಕ್ಕಳ ಕಾರ್ಯಕ್ರಮ, ಅದುವೇ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿಂಗ್ ಕಾರ್ಯಕ್ರಮ ಇದೀಗ.

ಕೇಳಿದ್ರೆ ಕತೆ ಕೇಳಿ, ಕತೆ ಮುಂದುವರಿಸಿ. ಕಾರ್ಯಕ್ರಮಕ್ಕೆ ನೀವೆಲ್ಲ ಕಾಯ್ತಾ ಇದ್ದೀರಲ್ಲ, ನಮ್ಮೆಲ್ಲ ಪುಟಾಣಿಗಳು ಕಾಯ್ತಾ ಇದ್ದಾರೆ ಅಂತ ಭಾವಿಸ್ತೀನಿ. ಖಂಡಿತ ಇವತ್ತು ನಿಮಗಾಗಿ ಒಂದು ಕುತೂಹಲ ಹುಟ್ಟಿಸುವಂತಹ ಒಂದು ಕತೆಯನ್ನು ಹೊತ್ತು ತಂದಿದ್ದೀನಿ ಮಕ್ಕಳೇ. ಎಲ್ಲರೂ ಕೇಳಿಸ್ಕೊಳ್ತಿದ್ದೀರಾ ಮಕ್ಕಳೇ? ಇವತ್ತಿನ ಕತೆ ಏನು ಅಂತಂದರೆ, ರಹಸ್ಯ ಪೆಟ್ಟಿಗೆಯ ಗುಟ್ಟು ಎಂಬುದು ಕತೆ. ಕತೆ ಏನಿದೆಯಪ್ಪ ಅಂತಂದರೆ, ಒಂದು ಸುಂದರ ಹಳ್ಳಿಯಲ್ಲಿ ಆದಿತ್ಯ ಎಂಬ ಬುದ್ಧಿವಂತ ಹಾಗೂ ಜಾಣ ಇರುವಂತಹ ಒಬ್ಬ ಬಾಲಕನಿದ್ದ. ಅವನಿಗೆ ಪ್ರತಿಯೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ, ಏಕೆ, ಹೇಗೆ, ಯಾಕೆ ಎಂಬ ಪ್ರಶ್ನೆಗಳು ಅವನ ಮನದಲ್ಲಿ ಸದಾ ಸುಳಿದಾಡ್ತಿರ್ತವೆ. ಒಂದು ದಿನ ಅವನ ತಾತ ಮನೆಯ ಹಳೆಯ ಗೋದಾಮನ್ನು ಸ್ವಚ್ಛಗೊಳಿಸ್ತಾ ಇರ್ತಾರೆ. ಧೂಳು ಹಿಡಿದಿದ್ದ ಒಂದು ವಿಚಿತ್ರ ಮರದ ಪೆಟ್ಟಿಗೆ ಅವನ ಕಣ್ಣಿಗೆ ಬೀಳುತ್ತೆ. ಆಗ ಅದರ ಮೇಲೆ ಒಂದು ಅಕ್ಷರಗಳನ್ನು ನೋಡ್ತಾನೆ. ಅದರ ಮೇಲೆ ಹೀಗೆ ಬರೆಯಲಾಗಿತ್ತು ಮಕ್ಕಳೇ, ಪ್ರಾಮಾಣಿಕತೆ ಮತ್ತು ತಾಳ್ಮೆ ಇರುವ ಮಗುವಿಗಷ್ಟೇ ಈ ಪೆಟ್ಟಿಗೆಯ ರಹಸ್ಯ ತಿಳಿಯುತ್ತೆ ಅಂತ ಆ ಪೆಟ್ಟಿಗೆಯ ಮೇಲೆ ಬರೆದಿದ್ದನ್ನು ಆದಿತ್ಯ ಎಂಬ ಹುಡುಗ ನೋಡ್ತಾನೆ. ಆಗ ಮೊದಲೇ ಎಲ್ಲದರನ್ನೂ ಸಹ ಬೆರಗುಗಣ್ಣಿನಿಂದ ನೋಡುವಂತಹ ಕುತೂಹಲದಿಂದ ಅದನ್ನು ಏನಿದೆ ಅಂತ ಆಲೋಚಿಸುವಂತಹ ಈ ಜಾಣ ಹುಡುಗನಿಗೆ ಆ ಪೆಟ್ಟಿಗೆಯ ಮೇಲಿನ ವ್ಯಾಮೋಹ ಜಾಸ್ತಿ ಆಗುತ್ತೆ. ಆಗ ಆದಿತ್ಯನ ಹೃದಯ ಬಡಿತ ಹೆಚ್ಚಾಗ್ತಾ ಹೋಗುತ್ತೆ. ಕುತೂಹಲದಿಂದ ಆ ಒಂದು ಬಟ್ಟಲು ಕಣ್ಣುಗಳನ್ನು ಬಿಟ್ಕೊಂಡು ಅವನು ತಾತಂಗೆ ಕೇಳ್ತಾನೆ, ತಾತ ಇದರೊಳಗೆ ಏನಿದೆ? ಖಜಾನೆಯೇ, ಚಿನ್ನವೇ, ಅಥವಾ ಯಾವುದಾದರೂ ಮಾಂತ್ರಿಕ ವಸ್ತುವಿದೆಯೇ ತಾತ ಅಂತ ಕೇಳ್ತಾನೆ. ಆಗ ತಾತ ಹೇಳ್ತಾರೆ, ಇದರೊಳಗೆ ಏನಿದೆ ಅಂತ ಬೇಕಾ ಮಗು? ಅದಕ್ಕಾಗಿ ನೀನು ಮೂರು ಪರೀಕ್ಷೆಗಳನ್ನು ಪೂರೈಸಬೇಕು ಅಂತ ಹೇಳ್ತಾರೆ. ಈಗ ಆ ಮೂರು ಪರೀಕ್ಷೆಗಳು ಯಾವುವು ಅಂತ ಹೇಳಬೇಕು ಅಲ್ವಾ ಮಕ್ಕಳೇ? ಖಂಡಿತ ಹೇಳ್ತೀನಿ. ಒಂದು ಗೀತೆಯನ್ನು ಕೇಳಿ ಆ ಒಂದು ರಹಸ್ಯ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಕಾಯ್ತಾ ಇರಿ,

ಮಕ್ಕಳೇ, ಒಂದು ರಹಸ್ಯ ಪೆಟ್ಟಿಗೆಯ ಗುಟ್ಟು ಅನ್ನುವ ಕಥೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಈಗ ಆದಿತ್ಯ ಆ ಒಂದು ಪೆಟ್ಟಿಗೆಯನ್ನ ನೋಡಿದಾನೆ. ತಾತ ಹೇಳ್ತಾ ಇದ್ದಾರೆ ಇದನ್ನ ತೆರೆಯಬೇಕಾದ್ರೆ ಮೂರು ಪರೀಕ್ಷೆಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ತಾತ. ಆ ಪರೀಕ್ಷೆಗಳು ಯಾವುವು ಅಂತ ಆದಿತ್ಯ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಮೂರು ಪರೀಕ್ಷೆಗೆ ಸಿದ್ಧವೇ ಮಗು ನೀವು ಅಂತ ಕೇಳ್ತಾರೆ ತಾತ. ಆಗ ಆದಿತ್ಯ ಹೇಳ್ತಾನೆ, ಹೂ ತಾತ, ನಾನು ಸಿದ್ಧನಿದ್ದೇನೆ, ನನ್ನದೊಂದು ಪ್ರಶ್ನೆ ಇದೆ, ಹೇಳ್ತೀಯ ಮಗು ಅಂತ ಕೇಳ್ತಾರೆ ತಾತ. ಆಗ ಹೇಳ್ತಾನೆ ಆದಿತ್ಯ, ಹಾ ತಾತ, ಕೇಳಿ, ನಾನು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಅಂತ. ನಾವು ಎಷ್ಟು ಹಂಚಿದರೂ ಕಡಿಮೆಯಾಗದ ಸಂಪತ್ತು ಯಾವುದು ಅಂತ ತಾತ ಕೇಳ್ತಾರೆ. ಆಗ ಆದಿತ್ಯ ಬಹಳ ಬುದ್ಧಿವಂತ, ಸ್ವಲ್ಪನೂ ಯೋಚಿಸ್ತೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡ್ತಾನೆ. ತಾತ, ಅದು ಜ್ಞಾನ. ನಾವೆಷ್ಟು ಹಂಚಿದರೂ ಕಡಿಮೆ ಆಗದಿರೋ ಸಂಪತ್ತು ಅಂದರೆ ಜ್ಞಾನ ತಾತ ಅಂತ ಹೇಳ್ತಾನೆ. ತಾತಂಗೆ ತುಂಬ ಖುಷಿಯಾಗ್ಬಿಡುತ್ತೆ. ಆಗ ತಾತ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಮಗು, ಸರಿಯಾದ ಉತ್ತರ ಅಂತ ಹೇಳಿಬಿಟ್ಟು ಮೊದಲನೇ ಕೀಯನ್ನು ಕೊಡ್ತಾರೆ. ಸರಿ, ಈಗ ಎರಡನೇ ಪರೀಕ್ಷೆ ಅಂತ ಹೇಳ್ತಾರೆ. ಏನು ತಾತ ಅಂತ ಕೇಳಿದಾಗ ಪ್ರಾಮಾಣಿಕತೆಯ ಕೀಲಿ ಅಂತ ಹೇಳ್ತಾರೆ. ಆಗ ಅವರು ಪ್ರಾಮಾಣಿಕತೆಯ ಕೀಲಿ ಅಂತ ಹೇಳುವಾಗ ತಾವು ಬೇಕಂತಲೇ ತಮ್ಮ ಕೈಯಲ್ಲಿರುವ ಒಂದು ನಾಣ್ಯವನ್ನು ಬೀಳಿಸ್ತಾರೆ. ಆಗ ಆದಿತ್ಯ ತಕ್ಷಣ ಅದನ್ನು ಎತ್ತಿ ತಾತ ನಿಮ್ಮ ನಾಣ್ಯ ಕೆಳಗೆ ಬಿದ್ದಿದೆ ಎಂದು ಗೌರವದಿಂದ ಕೊಡ್ತಾನೆ. ಆಗ ತಾತ ಸಂತೋಷದಿಂದ ಎರಡನೇ ಕೀಲಿ ಕೈಯನ್ನು ಸಹ ನೀಡ್ತಾರೆ. ಇನ್ನು ಮೂರನೇ ಪರೀಕ್ಷೆ ಮಾಡಬೇಕಲ್ಲ. ಆ ಮೂರನೇ ಪರೀಕ್ಷೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಅವರು ಹೇಳ್ತಾರೆ, ಇದು ತಾಳ್ಮೆಯ ಕೀಲಿ ಮಗು ಅಂತ ಕೇಳ್ತಾರೆ. ಈಗ ತಾಳ್ಮೆಯ ಕೀಲಿ ಅಂತ ಹೇಳಿದಾಗ ಒಂದು ಗಂಟೆಯವರೆಗೂ ಪೆಟ್ಟಿಗೆಯನ್ನು ಮುಟ್ಟಬಾರದು ಅಂತ ಹೇಳ್ತಾರೆ. ಇದುವೇ ತಾಳ್ಮೆಯ ಕೀಲಿ ಮಗು. ಒಂದು ಗಂಟೆಯವರೆಗೂ ನೀನು ಈ ಪೆಟ್ಟಿಗೆಯನ್ನು ಮುಟ್ತಾ ಇದ್ರೆ ಮಾತ್ರ ಅದು ತೆರೆಯುತ್ತೆ ಅಂತ ಹೇಳ್ತಾರೆ. ಆದರೂ ತಾತ ಇಷ್ಟೆಲ್ಲ ಪರೀಕ್ಷೆ ಮಾಡುವಾಗಲೂ ತುಂಬ ಸಮಾಧಾನದಿಂದ ಕೇಳಿಸ್ಕೊಳ್ತಿದ್ದಂತಹ ಆದಿತ್ಯಂಗೆ ಈಗ ಸಾಕಷ್ಟು ಸಾವಿರ ಪ್ರಶ್ನೆಗಳು ಅವನ ಮನಸ್ಸಲ್ಲಿ ಮೂಡುತ್ತೆ. ಒಳಗೆ ಏನಿರಬಹುದು? ಚಿನ್ನ ಇದೆಯೇ, ವಜ್ರ ಇದೆಯೇ, ಅಥವಾ ಆಟ ಆಡುವ ಗೊಂಬೆ ಇದೆಯೇ ಎನ್ನುವಂತಹ ಅನೇಕ ಅನೇಕ ಪ್ರಶ್ನೆಗಳು ಅವನಲ್ಲಿ ಮೂಡ್ತಾನೇ ಇರುತ್ತೆ. ಆದರೂ ಸಹ ಕುತೂಹಲದಿಂದ ತನ್ನ ತಾಳ್ಮೆಯನ್ನು ತನ್ನ ಒಂದು ಕುತೂಹಲವನ್ನು ತಣಿಸಿ ನಿಯಂತ್ರಿಸಿ ತಾಳ್ಮೆಯಿಂದ ಕಾಯ್ತಾನೆ. ಆಗ ಒಂದು ಗಂಟೆಯ ನಂತರ

ನಂತರ ತಾತ ಮೂರೂ ಕೀಲಿಗಳನ್ನ ಒಂದೊಂದಾಗಿ ಆದಿತ್ಯಂಗೆ ಕೊಡ್ತಾರೆ. ಆಗ ಆದಿತ್ಯ ಕುಣಿದಾಡಿಕೊಂಡು ಆ ಪೆಟ್ಟಿಗೆಯನ್ನ ತೆರಿತಾನೆ. ಈಗ ಆ ಪೆಟ್ಟಿಗೆಯಲ್ಲಿ ಏನ್ ಕಾಣ್ತಾ ಇದೆ ಅನ್ನೋದನ್ನ ಮಕ್ಕಳು ನೀವು ನಮ್ಗೆ ಹೇಳಬೇಕು. ಈ ಕಥೆಯನ್ನ ಇಲ್ಲಿಂದ ನೀವು ಮುಂದುವರಿಸ್ಬೇಕು. ಹಾಗಾದ್ರೆ ಎಲ್ಲರೂ ತಯಾರಿದ್ದೀರಾ? ಆ ಪೆಟ್ಟಿಗೆಯಲ್ಲಿ ಏನಿತ್ತು ಎಂಬುದನ್ನು ಊಹಿಸಿ ನಮಗೆ ತಿಳಿಸಿ ಅಂತ ಹೇಳ್ತಾ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಗೊತ್ತಿದ್ದಾವಲ್ಲ ಮಕ್ಕಳೇ, ಮತ್ತೊಮ್ಮೆ ಹೇಳ್ತೀನಿ. 944 86 4073 ಹಾಗೂ ಮತ್ತೊಂದು ಸಂಖ್ಯೆ 9141 9702 2. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇದೀಗ ಆದಿತ್ಯನಿಗೆ ಪೆಟ್ಟಿಗೆಯನ್ನು ತೆರೆದ ತಕ್ಷಣ ಏನು ಕಾಣಿಸ್ತು ಏನದನ್ನ ಕಥೆನ ಮುಂದುವರಿಸಿ. ಈಗ ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನ ಹಾಕ್ತೀನಿ, ಬಳಿಕ ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀನಿ, ಕಥೆಯನ್ನ ಕೇಳ್ತೀನಿ ಮಕ್ಕಳೇ.

ಕೇಳಿದ್ರೆ ಬನ್ನಿ, ಒಂದು ಕರೆ ಸಿದ್ಧವಾಗಿದೆ. ಕಥೆಯನ್ನ ಯಾವ ರೀತಿ ಮುಂದುವರಿಸ್ತಾರೆ ನೋಡೋಣ. ಹಲೋ ಮಕ್ಕಳೇ, ನಿಮ್ಗೆಲ್ಲ ಇನ್ನು ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಅವರು ಮತ್ತೊಮ್ಮೆ ಪ್ರಯತ್ನಿಸಬಹುದು. ನಮ್ಮ ನಿಲಯದ ಫೋನ್ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ. 9444820737 ಹಾಗೂ ಮತ್ತೊಂದು ಸಂಖ್ಯೆ 9141970272. ಮಕ್ಕಳೇ ಕೇಳ್ತಾ ಇದ್ದೀರಲ್ವಾ,

ಆದಿತ್ಯ ಆ ಒಂದು ರಹಸ್ಯ ಪೆಟ್ಟಿಗೆಯನ್ನ ತೆರೆದಾಗ ಅವನಿಗೆ ಏನು ಕಾಣಿಸ್ತು ಎಂಬುದನ್ನ ನೀವು ಕಥೆಯ ರೂಪದಲ್ಲಿ ಮುಂದುವರಿಸಬೇಕು. ಯಾಕಂತಂದ್ರೆ ಈಗಾಗಲೇ ಅವನು ತಾತನ ಬಳಿ ಆ ರಹಸ್ಯ ಪೆಟ್ಟಿಗೆಯ ಒಂದು ಕೀಲಿಕೆಯನ್ನ ಓಪನ್ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಹಾಗೆ ತನ್ನ ಜಾಣತನವನ್ನು ಸಹ ಅವನು ಇಲ್ಲಿ ಮರೆದಿದ್ದಾನೆ ಆದಿತ್ಯ. ಆ ಪುಟಾಣಿಕೆ ಅವನು ಅನ್ಕೊಂಡಿದ್ದಂತಹ ವಸ್ತುಗಳು ಸಿಕ್ವ ಅಥವಾ ಇಲ್ವಾ ಅನ್ನೋದು ಖಂಡಿತವಾಗ್ಲೂ ಕುತೂಹಲ ಹುಟ್ಟಿಸ್ತಾ ಇದೆ ಅಲ್ವಾ? ಮತ್ತೆ ತಡ ಕರೆ ಮಾಡಿ ಭಾಗವಹಿಸಿ ಅಂತ ಹೇಳ್ತಾ ಕರೆಸಿದ್ದಾಗಿದೆ, ತೆಗೆದುಕೊಳ್ಳೋಣ. ಹಲೋ, ಕರೆ ಕಟ್ಟಾಗಿದೆ. ಒಂದು ಗೀತೆಯನ್ನ ಕೇಳಿ ಬರೋಣ.

0: ಹಲೋ
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು ಇಲ್ಲಿಂದ ಕರೆ ಮಾಡ್ತಿದ್ದೀರಿ? ಓಕೆ ಪುಟಾಣಿ, ಕತೆ ಕೇಳಿಸ್ಕೊಂಡ್ಯಾ? ಓಕೆ ಹೇಳಪ್ಪ, ಕತೆ ಮುಂದುವರಿಸ್ತೀಯ ಈಗ? ಹೇಳಿ ಕೀರ್ತನ.
1: ಆದಿತ್ಯ ಪೆಟ್ಟಿಗೆ ತೆಗೆದು ತೆಗೆದಾಗ ಅವನಿಗೆ ಕಂಡಿದ್ದು ಸಾಕಷ್ಟು ಪುಸ್ತಕಗಳು, ಕವಿಗಳ ಪರಿಚಯ ಮತ್ತು ಸಾಧನೆ ಮಾಡಿದವರ ಜ್ಞಾನದ ಭಂಡಾರವನ್ನು ನೋಡುತ್ತಾನೆ.
0: ಓಕೆ, ಪುಸ್ತಕವನ್ನ ನೋಡ್ತಾನೆ ಅಂತ ಹೇಳ್ತಾ ಇದ್ಯಾ? ಓಕೆ, ಇರ್ಲಿ, ನೋಡೋಣ ಏನಿದೆ, ಅವ್ರನ್ನ ಏನ್ ನೋಡ್ತೇನೆ ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಓಕೆ, ನಿನ್ನ ಊಹೆ ಊಹಿಸಿ ಕಥೆಯನ್ನ ಮುಂದುವರಿಸಿದ್ದಕ್ಕಾಗಿ ಧನ್ಯವಾದಗಳು ಕೀರ್ತನ. ಏನ್ ಮಾಡ್ಕೊಂಡಿರೋದು ಕೀರ್ತನ? ಓಕೆ ಓಕೆ ಪುಟಾಣಿ, ಕರೆ ಮಾಡಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿನ್ಗೆ ಮತ್ತೊಮ್ಮೆ. ಕೀರ್ತನ ಕಥೆಯನ್ನ ಪುಸ್ತಕಗಳಿರುತ್ತೆ ಅಂತ ಊಹಿಸಿದ್ರು, ಏನಿರುತ್ತೆ ಅಂತ ತಿಳಿಸ್ತೀನಿ ಒಂದು ಗೀತೆಯ ನಂತರ.

ಮಕ್ಕಳೇ, ಕತೆ ಮುಂದೆ ಏನಾಗಿರ್ಬೋದು ಅಂತ ಊಹಿಸ್ತಾ ಇದ್ದೀರಾ? ಈಗ ಆ ಒಂದು ಊಹೆ ನಿಜನ ಇಲ್ವ ಅಂತ ಹೇಳುವಂತಹ ಸಮಯ. ಈಗ ಆದಿತ್ಯನ್ಗೆ ಆ ಒಂದು ರಹಸ್ಯ ಪೆಟ್ಟಿಗೆ ಕಾಣುತ್ತೆ. ಆ ಪೆಟ್ಟಿಗೆಯಲ್ಲಿ ಏನಿರಬಹುದು ಅನ್ನೋ ಕುತೂಹಲ ಅವನಿಗೆ ಹೆಚ್ಚಾಗ್ತಾನೆ ಇದೆ. ಅವರು ತಾತ ಹೇಳಿರುವಂತಹ ಮೂರು ಪರೀಕ್ಷೆಗಳನ್ನು ಸಹ ಅವನು ತೇರ್ಗಡೆ ಆಗಿದ್ದಾನೆ. ಆ ಮೂರು ಪರೀಕ್ಷೆಗಳ ನಂತರ ಈಗ ಅವನು ಆ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾನೆ. ಆಗ ಅವನು ಅನ್ಕೊಂಡಿರ್ತಾನೆ, ಚಿನ್ನ ಬೆಳ್ಳಿ ಇರ್ಬೋದು, ವಜ್ರ ಇರ್ಬೋದು, ಅಥವಾ ಆಟಿಕೆ ಸಾಮಾನು ಇರ್ಬೋದು, ಅಥವಾ ಅವನ ಇಷ್ಟದ ತಿಂಡಿ ಇರ್ಬೋದು ಅಂತೆಲ್ಲ ಯೋಚನೆ ಮಾಡಿರ್ತಾನೆ. ಆದರೆ ಅವನಿಗೆ ಅದನ್ನು ತೆಗೆದಾಗ ನೋಡ್ತಾನೆ, ಅದರೊಳಗೆ ಖಾಲಿ ಪೆಟ್ಟಿಗೆ ಇದ್ದಿದ್ದನ್ನು ನೋಡ್ತಾನೆ. ಅದರಲ್ಲಿ ಏನೂ ಇಲ್ಲ, ಆದರೆ ಒಂದು ಕನ್ನಡಿ ಇರುತ್ತೆ, ಅದರ ಜೊತೆಗೆ ಒಂದು ಚೀಟಿ ಇರುತ್ತೆ. ಅವನಿಗೆ ಆ ಕುತೂಹಲವೆಲ್ಲ ತಣಿದು ಬರೀ ಕನ್ನಡಿಯೇ ಎಂದು ಅವನು ಆಶ್ಚರ್ಯಚಕಿತನಾಗ್ತಾನೆ. ಅದರ ಪಕ್ಕದಲ್ಲೇ ಇದ್ದಂತಹ ಆ ಚೀಟಿಯನ್ನು ತೆಗೆದು ಓದ್ತಾನೆ. ಆಗ ಉಸಿರು ಬಿಗಿ ಹಿಡಿದು ಆ ಚೀಟಿಯನ್ನು ಓದ್ತಾನೆ. ಅದಕ್ಕೆ ಹೀಗೆ ಬರೆಯಲಾಗಿತ್ತು, ಈ ಜಗತ್ತಿನ ಅತ್ಯಮೂಲ್ಯ ನಿಧಿ ಎಂದರೆ ಅದು ನೀನೆ. ಆದರೆ ನಿನ್ನ ನಿಜವಾದ ಶಕ್ತಿ ನಿನ್ನ ಕುತೂಹಲ, ಪ್ರಾಮಾಣಿಕತೆ ಮತ್ತು ತಾಳ್ಮೆಯಲ್ಲಿದೆ. ಈ ಮೂರು ಗುಣಗಳನ್ನ ಬೆಳೆಸಿಕೊಂಡಾಗ ಜೀವನದ ಎಲ್ಲ ಬಾಗಿಲುಗಳು ನಿನಗಾಗಿ ತೆರೆದುಕೊಳ್ಳುತ್ತೆ ಎಂಬಂತಹ ನೀತಿಯನ್ನು ಆ ಚೀಟಿಯಲ್ಲಿ ಬರೆಯಲಾಗಿತ್ತು.

ಆ ಚೀಟಿಯನ್ನು ಓದಿದ ತಕ್ಷಣವೇ ಅವನು ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡ್ಕೊಳ್ತಾನೆ. ಆಗ ಅವನಿಗೆ ತಿಳಿಯುತ್ತೆ, ನಿಜವಾದ ಖಜಾನೆ ಹೊರಗೆಲ್ಲೋ ಇಲ್ಲ, ಅದು ನಮ್ಮೊಳಗೆ ಇದೆ ಎಂಬುದಾಗಿ ಅರಿತುಕೊಳ್ತಾನೆ. ಒಟ್ಟಾರೆಯಾಗಿ ಅವನು ಆ ಒಂದು ಅವನ ಕುತೂಹಲ ತಣದಾಗ ಒಂದು ನೀತಿ ಅರ್ಥ ಆಗುತ್ತೆ. ಕುತೂಹಲ ಜ್ಞಾನವನ್ನು ಕೊಡುತ್ತೆ, ಪ್ರಾಮಾಣಿಕತೆ ಗೌರವವನ್ನು ನೀಡುತ್ತೆ, ತಾಳ್ಮೆ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತೆ. ಈ ಮೂರು ಗಡಗಡೆ ನಿಜವಾದ ಜೀವನದ ಸಂಪತ್ತು ಎಂಬುದಾಗಿ ಅರ್ಥಕೊಳ್ತಾನೆ. ಹೌದಲ್ವಾ ಸ್ನೇಹಿತರೆ, ಇದು ನಮ್ಮ ಜೀವನಕ್ಕೂ ಸಹ ಅನ್ವಯ ಆಗುವಂಥದ್ದು. ಕೆಳಗರೆ ಇದಾಗಿತ್ತು ಕತೆ ಕೇಳಿ ಕತೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಇದು ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಸಮಯ ಈಗ ಆಗಿದೆ 6:01:40. ಇದೀಗ

ಮಾಣಿಕತೆ ಗೌರವವನ್ನ ನೀಡುತ್ತೆ, ತಾಳ್ಮೆ ಯಶಸ್ಸಿನ ಬಾಗಿಲನ್ನ ತೆರೆಯುತ್ತೆ. ಈ ಮೂರು ಗುಣಗಳ ನಿಜವಾದ ಜೀವನದ ಸಂಪತ್ತು ಎಂಬುದಾಗಿ ಅರ್ಥಕೊಳ್ತಾನೆ. ಹೌದಲ್ವಾ ಸ್ನೇಹಿತರೆ, ಇದು ನಮ್ಮ ಜೀವನಕ್ಕೂ ಸಹ ಅನ್ವಯ ಆಗುವಂಥದ್ದು. ಕೆಳಗರೆ ಇದಾಗಿತ್ತು ಕತೆ ಕೇಳಿ ಕತೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಆಗಿದೆ 6:01 ಇದೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ್ವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ್ವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ್ವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಬನ್ನಿ ಬೇಗ ಬನ್ನಿ, ಕಸವ ಇಲ್ಲಿ ತನ್ನಿ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
5: ಕೆಳಗರೆ ಗಮನಿಸಿ, ಇನ್ನು ಮುಂದೆ 6:15 ಚಿತ್ರದುರ್ಗ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದ ಉಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ ಕೇಳುತ್ತೀರಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಯುಎಂ ಮರಳಸಿದ್ದೇಶ್.
6: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
7: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
7: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
8: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಇದುವರೆಗೂ ಪ್ರಕಟಣೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ 6:20 ಇದೀಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇನ್ನು ಮುಂದೆ 6:15 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಚಿಕ್ಕಗುಂಡನಹಳ್ಳಿ ಗ್ರಾಮದ ಉಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ಸೇವಾ ಮಾಹಿತಿ ನಮ್ಮ ನಿಲಯದಿಂದ. 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. 7:45

ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ದರ್ಶನ ಮೂಡಿಬರಲಿದೆ. 8 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 8:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು ಯಶಸ್ವಿ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ವಿಷಯ ಸಂಸ್ಕೃತಿ. 8:45 ನಮ್ಮ ನಿಲಯದಿಂದ ವಚನಗಳು. 9:15 ಭಾವಗೀತೆಗಳು ಪ್ರಸಾರವಾಗಲಿವೆ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಸ್ವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ ಕೇಳುತ್ತೀರಿ. ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ಹಾಗೂ ಬಳಿಕ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಇಂದು ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವಿವೇಕ್ ಕಾರಾಮಹೆ ಅವರಿಂದ. ಇದು ಇಂದೋರ್ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮದ ಪ್ರಸಾರ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ರಾಷ್ಟೀಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ ಕೇಳುತ್ತೀರಿ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ವಿಷಯ ತುಂಬೆ ಗಿಡ ಮುತ್ತುಗದ ಮರದ ಉಪಯೋಗವನ್ನು ತಿಳಿಯುತ್ತೀರಿ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಮುಡಿವರಲಿದೆ. 7:30 ಸೇವಾ ಮಾಹಿತಿ ಪ್ರಸಾರವಾಗಲಿದೆ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ 70. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುಳಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ನಮ್ಮ ನಿಲಯದಿಂದ ಪದ ಬಂದ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರಲಿದೆ. 8:40 ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಚಿತ್ರದುರ್ಗದ ಯೋಗ ಶಿಕ್ಷಕರಾದ ಶ್ರೀ ರಾಮಲಿಂಗಪ್ಪ ಹಾಗೂ ಶ್ರೀಮತಿ ರಾಜೇಶ್ವರಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. 9:15 ಕಾಮನಬಿಲ್ಲು ಮೂಡಿಬರಲಿದೆ. 9:30 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ದಾವಣಗೆರೆಯ ಯೋಗಾಚಾರ್ಯ ಶ್ರೀ ಡಾಕ್ಟರ್ ರಾಘವೇಂದ್ರ ಗುರುಜಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನ ನಡೆಸಿಕೊಡುತ್ತಾರೆ ವಿಜಯಕಲಾ ಜಗಲೂರು. 10:05 ಚಿನ್ನರ ಕಲರವ, ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಚಿಗುರು, ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮಗಳು ಮೂಡಿಬರಲಿವೆ. ದಾವಣಗೆರೆ ಜಿಲ್ಲೆ ದಾವಣಗೆರೆ ಉತ್ತರ ವಲಯ ಎಸ್ಪಿಎಸ್ ನಗರ 2ನೇ ಹಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಂಗೀತ ವೈವಿಧ್ಯಮಯ ಕಾರ್ಯಕ್ರಮದ 2ನೇ ಹಂತ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಮಾಹಿತಿ ಕಣಜ, ಸಿನಿಮಾ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳುತ್ತೀರಿ.

ಇನ್ನು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಯೋಗದಿಂದ ಆರೋಗ್ಯಕರ ಜೀವನ ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರೋಧ್ಯ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. 12:35 ಆರೋಗ್ಯ ಕಾರ್ಯಕ್ರಮ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಯೋಗದ ಉಪಯೋಗಗಳು ಹಾಗೂ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಇವರು ವೈದ್ಯಕೀಯ ಅಧಿಕಾರಿಗಳು ವೆನ್ಲಾಕ್ ಆಯುಷ್ ಇಲಾಖೆ. ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ, ಈ ಕುರಿತು ಮಾಹಿತಿ ತಿಳಿಯುತ್ತೀರಿ. ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಕರುಣಾಳುವ ಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರುವವು. ಮಧ್ಯಾಹ್ನ 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರಗೊಳ್ಳುತ್ತವೆ. ಇನ್ನು ನಾಳೆ ಸಂಜೆಯ ಚಂದ್ರವಳಿ ಕಾರ್ಯಕ್ರಮದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ನೇರ ಫೋನಿನ್ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ. ಹಿರಿಯೂರು ತಾಲೂಕು ಬುರದನಕುಟ್ಟೆ ಗ್ರಾಮದ ವೀರಭದ್ರಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ ಕೇಳುತ್ತೀರಿ.

0: ಇತ್ತೀಚೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಐಸಿಸಿ T20 ವಿಶ್ವಕಪ್ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ನ ನೇರ ಪ್ರಸಾರ ಕೇಳುತ್ತೀರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಜೈವಿಕ ಪರತಂತ್ರ ಜೀವಿಗಳೊಂದಿಗೆ ಕೃಷಿ ಕುರಿತು ಹರಿಹರ ತಾಲೂಕು ಯಲವಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿ ಶಂಕರಪ್ಪ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಜಗದೀಶ್ ಕೋಪನಹಳ್ಳಿ. 7:45 ಕನ್ನಡದಲ್ಲಿ ಭಾಷಣ. ಜೀವನ ಶಾಲೆ ಆರೋಗ್ಯ ಸಮಸ್ಯೆ ಈ ಕುರಿತು ಮಾತನಾಡುತ್ತಾರೆ. 8:00 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:45 ವಚನಗಳು, 9:15 ಭಾವಗೀತೆಗಳು ಪ್ರಸಾರವಾಗಲಿವೆ. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ವಿಧವಾ ತಾಯಿ ರಚನೆ ಮೂಲ ಮುನ್ಷಿ ಪ್ರೇಮಚಂದ್ರ ಬಾನುಲಿ ರೂಪಾಂತರ ವಿನೋದ ಶರ್ಮಾ ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ ನಿರ್ದೇಶನ ಡಾ ಶಶಿಧರ ನರೇಂದ್ರ. ನಾಳೆ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮೂಡಿಬರುವುದು. ಇವಿಷ್ಟು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ ಜನಪದ ಸಂಗೀತ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಇದುವರೆಗೂ ಚಿತ್ರದುರ್ಗ ತಾಲೂಕು ಚಿಕ್ಕಗುಂಡನಹಳ್ಳಿ ಗ್ರಾಮದ ಉಮಕ್ಕ ಹಾಗೂ ಸಂಗಡಿಗರಿಂದ ಗಂಗಾದೇವಿ ಪದ ಕೇಳಿದಿರಿ. ಜನಪದ ಸಂಗೀತ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಸರಿಯಾಗಿ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ ಪ್ರಸಾರವಾಗಲಿದೆ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಾನು ಡಾಕ್ಟರ್ ದೀಪಾ ಎಂಬಿ. ಈ ದಿನದ ವಿಷಯ ಸಾಧಾರಣವೆಂಬಂತೆ ಕಾಣುವ ಕೆಲವು ಕಲ್ಲುಗಳ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಹೊಳೆಯುವುದೇಕೆ? ಸಾಮಾನ್ಯವಾಗಿ ನಾವು ರಸ್ತೆಯಲ್ಲೋ ಬೆಟ್ಟಗಳಲ್ಲೋ ಅಥವಾ ನದಿಯ ತೀರದಲ್ಲೋ ಕಾಣುವ ಕಲ್ಲುಗಳು ಬೂದು ಬಣ್ಣವೋ ಬಿಳಿಯ ಬಣ್ಣವೋ ಅಥವಾ ಯಾವುದಾದರೂ ತಿಳಿಯಾದ ಬಣ್ಣದಿಂದ ಕೂಡಿದ್ದು ತುಂಬಾ ಸಾಧಾರಣವಾಗಿ ಕಾಣುತ್ತವೆ. ಅವುಗಳಲ್ಲಿ ಅಂತಹ ವಿಶೇಷವೇನೂ ಕಾಣುವುದಿಲ್ಲ. ಆದರೆ ಕೆಲವೊಮ್ಮೆ

0: ವಿಜ್ಞಾನಿಗಳು ಅಥವಾ ಪ್ರಕೃತಿ ಪ್ರಿಯರು ಈ ಕಲ್ಲುಗಳ ಮೇಲೆ ಅಲ್ಟ್ರಾವಯೊಲೆಟ್ ಅಥವಾ ಅತಿನೇರಿಳೆ ಬೆಳಕನ್ನ ಹರಿಸಿದಾಗ ಅವು ಏಕಾಏಕಿ ಹಸಿರು, ಗುಲಾಬಿ, ನೀಲಿ, ಕಿತ್ತಳೆ ಅಥವಾ ಹಳದಿ ನಿಯೋನ್ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಎಲ್ಲಿಯವರೆಗೆ ಅತಿನೇರಿಳೆ ಬೆಳಕು ಕಲ್ಲಿನ ಮೇಲೆ ಬೀಳುತ್ತದೆಯೋ ಅಲ್ಲಿಯವರೆಗೆ ಕಣ್ಣು ಕೋರೈಸುವ ಬಣ್ಣಗಳಲ್ಲಿ ಕಲ್ಲು ಕಂಗೊಳಿಸುವುದು. ಇದು ನಿಜವೋ ಮ್ಯಾಜಿಕ್ ಏನಾದರೂ ಆಗಿರಬಹುದಾ ಅನ್ನಿಸಬಹುದು. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ. ಜಿಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಂಬ ವಿಜ್ಞಾನದ ಶಾಖೆಗಳ ಸಮಾಗಮವಿದೆ. ಹೌದು, ಇದಕ್ಕೆ ಪ್ರಮುಖ ಕಾರಣ ಫ್ಲೂರೆಸೆನ್ಸ್ ಅಥವಾ ಪ್ರತಿದೀಪ್ತಿ ಎನ್ನುವ ಕ್ರಿಯೆ. ಏನಿದು ಈ ಪ್ರತಿದೀಪ್ತಿ ಎನ್ನುವಿರಾ? ಯಾವುದೇ ಒಂದು ಸಾಧಾರಣ ಕಲ್ಲಿನ ಮೇಲೆ ಒಂದು ಅಲೆಯುದ್ಧದ ಬೆಳಕನ್ನ ಹಾಯಿಸಿದಾಗ ಆ ಬೆಳಕನ್ನ ಹೀರಿಕೊಂಡು ಅದರ ಸ್ಥಳದಲ್ಲಿ ಮತ್ತೊಂದು ಅಲೆಯುದ್ಧದ ಅಥವಾ ಬಣ್ಣದ ಬೆಳಕನ್ನ ಸ್ಫುರಿಸುತ್ತವೆ. ಬೆಳಕಿನ ಮೂಲ ಇಲ್ಲವಾದ ಕೂಡಲೇ ಪ್ರತಿದೀಪ್ತಿಯು ಇಲ್ಲವಾಗುತ್ತದೆ. ಇದನ್ನೇ ಫ್ಲೂರೆಸೆನ್ಸ್ ಎನ್ನುತ್ತೇವೆ. ಎಲ್ಲಾ ಖನಿಜಗಳಿಗೂ ಕಲ್ಲುಗಳಿಗೂ ಈ ಗುಣವಿರುವುದಿಲ್ಲ. ಅಂದಾಜು 15% ಕಲ್ಲುಗಳು ಮಾತ್ರ ಪ್ರತಿದೀಪ್ತಿಯನ್ನ ನೀಡಬಲ್ಲವು. ಇದಕ್ಕೆ ಪ್ರಮುಖ ಕಾರಣ ಆ ಖನಿಜಗಳೊಳಗಿನ ರಾಸಾಯನಿಕ ಧಾತುಗಳು. ಇವು ಆ ಖನಿಜದ ಮುಖ್ಯ ಅಂಶವಲ್ಲ, ಆದರೆ ಶುದ್ಧವಾದ ಸ್ಫಟಿಕದಂತಿರುವ ಖನಿಜಗಳು ರೂಪುಗೊಳ್ಳುವಾಗಲೇ ಕಲ್ಮಶವೆಂಬಂತೆ ಸೇರಿಕೊಂಡ ಧಾತುಗಳಾಗಿರುತ್ತವೆ. ಈ ಧಾತುಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಪ್ರಭಾವ ಮಾತ್ರ ಅಪಾರ. ಅವುಗಳನ್ನ ಕೆಮಿಸ್ಟ್ರಿ ಭಾಷೆಯಲ್ಲಿ ಆಕ್ಟಿವೇಟರ್ಸ್ ಎನ್ನಲಾಗುವುದು. ಉದಾಹರಣೆಗೆ ಮ್ಯಾಂಗನೀಸ್, ಯುರೇನಿಯಂ, ಯುರೋಪಿಯಂ, ಟಂಗ್ಸ್ಟನ್ ಇತ್ಯಾದಿ. ಇವುಗಳು ಅತಿನೇರಿಳೆ ಕಿರಣಗಳ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ. ನಂತರ ಆ ಶಕ್ತಿಯನ್ನ ಮತ್ತೆ ವಿಸಿಬಲ್ ರೇಂಜ್ ಅಥವಾ ಗೋಚರ ಬೆಳಕಿನ ರೂಪದಲ್ಲಿ ಹೊರಬಿಡುತ್ತವೆ. ಇದೇ ಕಾರಣದಿಂದ ಅವುಗಳು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುತ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಂಯೋಜನೆಯುಳ್ಳ ಕ್ಯಾಲ್ಸೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಮ್ಯಾಂಗನೀಸ್ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಇನ್ನು ಅಟುನೈಟ್ ಎನ್ನುವ ಖನಿಜದ ಮೇಲೆ ಅತಿನೇರಿಳೆ ಬೆಳಕನ್ನ ಹಾಯಿಸಿದಾಗ ಹಸಿರು ಬಣ್ಣದಲ್ಲಿ ಹೊಳೆಯಲಾರಂಭಿಸುತ್ತದೆ. ಇದಕ್ಕೆ ಕಾರಣ ಈ ಖನಿಜದೊಳಗೆ ಯುರೇನಿಯಂ ಧಾತುವೊಂದು ಕಲ್ಮಶವಾಗಿ ಸೇರಿಕೊಂಡಿರುವಂತಹದ್ದು. ಹೀಗೆ ಪ್ರತಿಯೊಂದು ಖನಿಜವು ಒಂದೇ ಬಣ್ಣದಲ್ಲಿ ಹೊಳೆಯುವುದಿಲ್ಲ. ಅದರೊಳಗಿನ ರಾಸಾಯನಿಕ ಸಂಯೋಜನೆ ಹಾಗೂ ಅಣುಗಳ ವಿನ್ಯಾಸದ ಮೇಲೆ ಬಣ್ಣ ಬದಲಾಗುತ್ತದೆ. ಉದಾಹರಣೆಗೆ ಕೆಲವು ಕಲ್ಲುಗಳು ಹಸಿರಾಗಿ ಹೊಳೆಯುತ್ತವೆ, ಇನ್ನು ಕೆಲವು ಕೆಂಪು ಅಥವಾ ನೀಲಿ ಬಣ್ಣ ತೋರಿಸುತ್ತವೆ. ಇದನ್ನು ನೋಡಿದಾಗ ಅದು ಮಾಯೆಯಂತೆ ಅನಿಸಿದರೂ ಸಹ ಇದರ ಹಿಂದೆ ಇರುವುದು ಶುದ್ಧ ವಿಜ್ಞಾನವೇ. ಈ ಪ್ರತಿದೀಪ್ತಿ ಗುಣವನ್ನ ವಿಜ್ಞಾನಿಗಳು ಹಲವಾರು ಕ್ಷೇತ್ರಗಳಲ್ಲಿಂದು ಬಳಸುತ್ತಾರೆ. ಖನಿಜಗಳನ್ನ ಗುರುತಿಸಲು, ನಕಲಿ ರತ್ನಗಳನ್ನ ಪತ್ತೆ ಹಚ್ಚಲು, ಪುರಾತತ್ವ ಅಧ್ಯಯನಗಳಲ್ಲಿ ಹಾಗೂ ಅಪರಾಧ ತನಿಖೆಗಳಲ್ಲಿ ಸಹ ಅತಿನೇರಿಳೆ ಬೆಳಕನ್ನ ಉಪಯೋಗಿಸುತ್ತಾರೆ. ಆಸ್ಪತ್ರೆಗಳಲ್ಲಿ ಮತ್ತು ಬ್ಯಾಂಕ್ ನೋಟುಗಳ ಸತ್ಯಾಸತ್ಯತೆಯ ಪರಿಶೀಲನೆಗೂ ಕೂಡ ಈ ಫ್ಲೂರೆಸೆನ್ಸ್ ತಂತ್ರಜ್ಞಾನ ಸಹಕಾರಿಯಾಗಿದೆ. ಹೀಗಾಗಿ ಬರಿಗಣ್ಣಿಗೆ ಸಾಮಾನ್ಯ ಕಲ್ಲುಗಳಂತೆ ಕಾಣುವ ವಸ್ತುಗಳೊಳಗೆ ಅಡಗಿರುವ ರಹಸ್ಯಗಳನ್ನ ಅತಿನೇರಿಳೆ ಬೆಳಕು ಹೊರತರುತ್ತದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವಿನೊಳಗೂ ವಿಜ್ಞಾನ ಅದ್ಭುತ ಅಡಗಿದೆ ಎಂಬುದನ್ನ ಇದು ನಮಗೆ ತೋರಿಸುತ್ತದೆ. ವಿಜ್ಞಾನವನ್ನ ಕುತೂಹಲದಿಂದ ಗಮನಿಸಿದರೆ ಸಾಮಾನ್ಯ ವಿಷಯಗಳಲ್ಲಿಯೂ ಅಸಾಮಾನ್ಯ ಸೌಂದರ್ಯವನ್ನ ಕಾಣಬಹುದು. ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 6:35. ಇದೀಗ ಸೇವಾ ಮಾಹಿತಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೆ

0: ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
2: ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು. ಇನ್ನು ಮುಂದೆ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ.
3: Graduates and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಲು ಪ್ರಜಾಸೇವೆ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದ್ದು,

0: ಇದಕ್ಕೆ ಪ್ರತ್ಯೇಕ ಸಚಿವರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಕೆಯಾಗುವ ಮನವಿಗಳನ್ನು ಇದರ ವ್ಯಾಪ್ತಿಗೆ ತರಲಾಗುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾರಕ್ಕೊಮ್ಮೆ ಸ್ಥಳೀಯ ಶಾಸಕರೊಂದಿಗೆ ಈ ಇಲಾಖೆಯ ಮೂಲಕ ಜನಸ್ಪಂದನ ಸಭೆಗಳನ್ನು ನಡೆಸಲಿದ್ದಾರೆ ಎಂದರು. ಇದರ ಜೊತೆಗೆ 2026 ಮೇ 31ರೊಳಗೆ ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ಫೋಟೋ ಹಾಗೂ ಜಿಪಿಎಸ್ ದಾಖಲೆ ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಬಂದ ದಿನದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿನ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೂ ಅನ್ವಯವಾಗಲಿದೆ. ಆರೋಗ್ಯ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ವೈದ್ಯಕೀಯ ಸಂಸ್ಥೆಯ ಸಿವಿಲ್ ಕಾಮಗಾರಿಗಳಿಗೆ 18 ಕೋಟಿ ರೂಪಾಯಿ ಹಾಗೂ ಬೆಂಗಳೂರು ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ಉಪಕರಣಗಳಿಗೆ 60 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿ, 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋ ತೆರೆಯಲು 112 ಕೋಟಿ ರೂಪಾಯಿ ಹಾಗೂ ಸಂಡೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣಕ್ಕೆ 30 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವರಿಗೆ ಸಂಪುಟ ಅನುಮೋದನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲಾಗುತ್ತಿದ್ದು ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ಇತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 50-50ರಷ್ಟು ಅನುಪಾತದಲ್ಲಿ ಮೀಸಲಾತಿ ಇರಲಿದೆ. ಸುಪ್ರೀಂಕೋರ್ಟ್ ವ್ಯಾಜ್ಯಗಳ ಇತ್ಯರ್ಥಕ್ಕೆ ದೆಹಲಿಯ ಕಾನೂನು ವಿಭಾಗವನ್ನು ಸದೃಢಗೊಳಿಸಲಾಗುವುದು ಹಾಗೂ ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ತರಲು ನಿವೃತ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೊಸ ತಂಡವನ್ನು ರಚಿಸಲಾಗುತ್ತಿದೆ. ಗದಗ ಬೆಟಗೇರಿ ಪ್ರಾಧಿಕಾರದಿಂದ ಕಳಸಾಪುರದಲ್ಲಿ 19 ಕೋಟಿ 69 ಲಕ್ಷ ರೂಪಾಯಿ ವೆಚ್ಚದ ವಸತಿ ಯೋಜನೆಗೆ ಮತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜಮೀನು ನೀಡಲು ರೈತರಿಗೆ ಇದ್ದ ಕಾಲಾವಕಾಶವನ್ನು 2026 ಅಕ್ಟೋಬರ್ 31ರವರೆಗೆ ವಿಸ್ತರಿಸಲು ಅನುಮತಿ ನೀಡಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಳೆ ಬೆಳಿಗ್ಗೆ 7 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಚರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕರಾದ ಬಸವರಾಜ ಹೊರಟ್ಟಿ ಹಾಗೂ ರುದ್ರಪ್ಪ ಲಮಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ 40 ನಿಮಿಷಗಳ ಯೋಗಾಸನದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು 2000ಕ್ಕೂ ಹೆಚ್ಚು ಯೋಗ ಸಾಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಆಯುಷ್ ಇಲಾಖೆಯು ಇದರ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯೋಗ ಸ್ಪರ್ಧೆಯಲ್ಲಿ 16 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಿನಲ್ಲಿ ಬೆಂಗಳೂರಿನ ಐಐಎಸ್ಸಿಯಲ್ಲಿ ವಿಜ್ಞಾನ ಯೋಗ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಾಸಿನೋ ಯೋಗ ಮತ್ತು ಮೈಸೂರಿನ ಜಯದೇವ ಸಂಸ್ಥೆಯಲ್ಲಿ ಕಾರ್ಡಿಯೋ ಯೋಗ ರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯೋಗ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಜಾಲತಾಣಗಳ ಸ್ಪರ್ಧೆಯಲ್ಲಿ 50,000ಕ್ಕೂ ಹೆಚ್ಚು ಜನರು ಹಾಗೂ ಶಾಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವರ್ಷದ 365 ದಿನಗಳು ಯೋಗ ಶಿಬಿರ ನಡೆಸಲು ನಿತ್ಯ ಯೋಗ ಕಾರ್ಯಕ್ರಮ ರೂಪಿಸಲಾಗಿದ್ದು, ಮೈಸೂರು ಯೋಗ ಹಬ್ ಯೋಜನೆಯನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ನಾಳೆ ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ ಒಟ್ಟು 10 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಸೇರಿದಂತೆ ಒಟ್ಟು 8 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಸ್ಥಾನ ಪಡೆದಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರಿನ ಹೆಸರಘಟ್ಟ ಕೆರೆ ಅಂಚೆ ಬಳಿಯ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷದಲ್ಲಿ 3 ಬಾರಿ ನಾಡಿನ ರೈತರಿಗೆ 2,000 ರೂಪಾಯಿಗಳ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಸುಮಾರು 9 ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ. ಈ ಬಾರಿಯ ಕಂತಿನಲ್ಲಿ ಸುಮಾರು 18,800 ಕೋಟಿ ರೂಪಾಯಿಯ 3ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ICAR ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲಗಳ ಸಂಸ್ಥೆಯ ಪಶು ಭವನದ ಬಳಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡರು. ಮೇಕೆದಾಟು ಯೋಜನೆ ಜಾರಿ ವಿರುದ್ಧವಾಗಿ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿಕಳಗಂ ಪಕ್ಷದ ಸರ್ಕಾರ ನಿರ್ಣಯ ಕೈಗೊಂಡಿದ್ದು, ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯುವಂತೆ ಪಕ್ಷದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯ ಭಾಗ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಭಾಗಕ್ಕೆ ಘಾಸಿಯಾಗುವ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಯೋಜನೆಗೆ ತಾಂತ್ರಿಕ ಮತ್ತು ಪರಿಸರ ಅನುಮತಿ ಸೇರಿ ಯಾವುದೇ ಅನುಮೋದನೆ ನೀಡದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ತಮಿಳುನಾಡು ಸರ್ಕಾರ ಹಿಂಪಡೆಯದಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆದು ಅವರ ಮೇಲೆ ಒತ್ತಡ ಹೇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ DPR ಸಿದ್ದಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ಆಯೋಜಿಸಿದ್ದ ಪ್ರವೇಶದಿಂದ ಶ್ರೇಷ್ಠತೆಯೆಡೆಗೆ ದೂರಶಿಕ್ಷಣದ ಭವಿಷ್ಯದ ಹಾದಿಗಳು ವಿಷಯದ ಶೈಕ್ಷಣಿಕ ಸಭೆ ಹಾಗೂ ಮಾಜಿ ಕುಲಪತಿ ಪ್ರೊಫೆಸರ್ NS ರಾಮೇಗೌಡ ರಚಿಸಿರುವ ಶಿಕ್ಷಣ ಔಪಚಾರಿಕ ಮುಕ್ತ ಮತ್ತು ದೂರ ಶಿಕ್ಷಣದ ಅವಲೋಕನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರದ ಚೆಕ್ಅನ್ನು ಸಾಂಕೇತಿಕವಾಗಿ 7 ಮಂದಿಗೆ ಶಾಸಕ HC ಬಾಲಕೃಷ್ಣ ರಾಮನಗರದಲ್ಲಿಂದು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, 1 ಎಕರೆಗೆ 2,30,07,000 ರೂಪಾಯಿ ಪರಿಹಾರ ಹಣ ನೀಡಲಾಗುವುದು, ಜಮೀನಿನಲ್ಲಿ ಬೆಳೆದ ಬೆಳೆಗೆ ಪರಿಹಾರದ ಹಣ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ UT ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
4: ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 6:15:15. ಇದೀಗ
0: ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಈಗ ಕೆಲವು ಜಾಹೀರಾತುಗಳು.
3: ಹಿರಿಯ ಪತ್ರಕರ್ತರು, ಸಾಹಿತಿ, ಲೇಖಕ, ಕೃಷಿಕರಾದ ಜಿಎಸ್ ಉಜ್ಜಿನಪ್ಪ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಎಂದು ಕೋರುವವರು ರಾಜ್ಯಸಭಾ ಮಾಜಿ ಸದಸ್ಯರಾದ ಹೆಚ್ ಹನುಮಂತಪ್ಪ, ಚಿತ್ರದುರ್ಗದ ವೀರಶೈವ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಪಟೇಲ್ ಶಿವಕುಮಾರ್, ವೀರಶೈವ ಸಮಾಜದ ಮುಖಂಡರಾದ ಜೆಎಂ ಜಯಕುಮಾರ್ ಹಾಗೂ ಕೆಇಬಿ ಷಣ್ಮುಖಪ್ಪ.
4: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
5: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
6: ಮೊದಲು ಜುಮ್ಕಿ
5: ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
6: ಆದ್ರೆ ಆ ಜುಮ್ಕಿ
5: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
7: ಆರ್ಬಿಐ ಹೇಳುತ್ತೆ,
5: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಇದೀಗ.
8: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಕಪ್ಪನಾಯಕನಹಳ್ಳಿಯ ಆರ್ ಲಿಂಗರಾಜ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅವರ ಒಂದು ಸಮಗ್ರ ಕೃಷಿಯ ಅನುಭವಗಳನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಿಂಗರಾಜ್ ಅವರೇ.
9: ನಮಸ್ಕಾರ
8: ಲಿಂಗರಾಜ್ ಅವರು, ಹೇಳಿ. ಈಗ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀವಿ,

0: ಅಂತ ಹೇಳಿದ್ರ, ಈಗ ಸಮಗ್ರ ಕೃಷಿ ಅಂದ್ರೆ ಏನು?
1: ಸಮಗ್ರ ಕೃಷಿ ಅಂತಂದ್ರೆ ಈಗ ನನ್ನೊಂದೇ ಬೆಳೆ ಅಲ್ಲ, ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಗಿಡಗಳು, ಆಮೇಲೆ ಕಾಡು ಜಾತಿ ಗಿಡಗಳು, ಆಮೇಲೆ ಫಸಲು ಬಳಂತ ಬೆಳೆಗಳೆಲ್ಲ ಬೆಳಿತೀವಿ. ಈ ತರ ಸಮಗ್ರವಾಗಿ ಮಾಡ್ತೀವಿ ನಾವು.
0: ಯಾಕೆ ಅನಿಸ್ತು ನಿಮಗೆ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು ಅಂತ?
1: ಈಗ ಒಂದನೇ ಮಾಡಿದ್ರೆ ರೋಗ ಜಾಸ್ತಿ, ಆಮೇಲೆ ಒಂದರಿಂದಲೇ ಆದಾಯ ತಗೋಬೇಕಾಗತ್ತೆ. ಬೇರೆ ಏನಾದ್ರೆ ಬೇರೆ ಬೇರೆ ನಾಕಾರ ತರ ಬೆಳೆಗಳಿಂದ ಇದು ಮಾಡ್ಕೊಬೋದು, ಆದಾಯಗಳು ಬರ್ತವೆ, ಆಮೇಲೆ ಭೂಮಿನೂ ಒಂಥರ ಒದಕೆ ಆಗುತ್ತೆ. ಒಂದೇ ಅಂತಂದ್ರೆ ಭೂಮಿ ಸೂರ್ಯನ ಶಾಖ ಭೂಮಿ ಬಿಡೋದ್ರಿಂದ ಬೇಗ ಸೂಕ್ಷ್ಮಾಣು ಜೀವಿಗಳು ನಾಶ ಆಗ್ತವೆ, ಆಮೇಲೆ ಈಗ ಭೂಮಿನಲ್ಲೇ ಬೇಗ ಡ್ರೈ ಆಗೋಗ್ಬಿಡುತ್ತೆ.
0: ಈಗ ಎಷ್ಟು ಎಕರೆ ಒಳಗಡೆ ಈ ಒಂದು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀರಾ?
1: ನಂದು 5 ಎಕರೆ 31 ಕುಂಟೆ ಜಮೀನು. ಅದರಲ್ಲಿ ಎಲ್ಲದೂ ಅಳವಡಿಸೋಕ್ಕಾಗಲ್ಲ, ನೀರಿನ ಅಭಾವ ಐತೆ ಅಲ್ಲಿ. ನಮ್ಮಲ್ಲಿ ಸ್ವಲ್ಪ ನೀರಿಂದು ಸಾಕಷ್ಟು ಮಧ್ಯದಿಂದಲೂ ಈಗ ಕಮ್ಮಿ ಮಳೆ ಆಗ್ತಿರೋದ್ರಿಂದ ಬೇಸಿಗೆ ಬಂತು ಅಂದ್ರೆ ನಾವು ಕುಗ್ಗಿಬಿಡ್ತೀವಿ. ಒಂದು 2.5 ಎಕರೆ 3 ಎಕರೆ ಮಾಡ್ತಿದ್ದೀವಿ
0: ಸಮಗ್ರ ಕೃಷಿಯನ್ನು. ಈಗ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ರಲ್ಲ, ಈಗ ಸಮಗ್ರವಾದ ಒಂದು ಬೆಳೆಗಳನ್ನ ಅಲ್ಲಿ ಅಳವಡಿಸ್ಕೊಂಡಿದ್ರ, ಒಂದಕ್ಕ ಒಂದು ಪೂರಕವಾಗಿರ್ಬೇಕು, ಒಂದಕ್ಕ ಒಂದು ಈಗ 3 ತಿಂಗಳಿಗೆ ಆದಾಯ ತಂದು ಕೊಡೋರುವಂತ ಬೆಳೆಗಳನ್ನೂ ಹಾಕ್ಕೋಬೇಕು, ನಾವು ವಾರ್ಷಿಕವಾಗಿ ಆದಾಯ ತಂದು ಕೊಡುವಂತ ಬೆಳೆಗಳನ್ನೂ ಸಹ ಹಾಕ್ಕೋಬೇಕು ಸಮಗ್ರ ಕೃಷಿಯಲ್ಲಿ. ನೀವು ಯಾವ ರೀತಿ ಬೆಳಿತೀರಾ ಇದ್ರ ಬಗ್ಗೆ ಹೇಳ್ರಿ.
1: ತೆಂಗ ಇದೆ, ಅಡಿಕೆ ಇದೆ, ಜಾಸ್ತಿ ಏನಿಲ್ಲ ಅಡಿಕೆ. ಹಣ್ಣಿನ ಗಿಡಗಳು ಹಾಕಿದ್ವಿ, ಬಾಡ್ರಿಗಳೆಲ್ಲ ಕಾಡು ಗಿಡಗಳೆಲ್ಲ ಹಾಕಿದೀವಿ. ಆಮೇಲೆ ಕೆಲವೊಂದು ಅಕ್ಕಿಗಳು ತಂದು ಬಿಡ್ತಂಥವು, ಬೇವಿನ ಗಿಡಗಳು ಅಂತ ಇಂಥವು, ಒಟ್ಟಿಗೆ ಶ್ರೀಗಂಧ ಯಾವನು ನಾವು ಡಿಸ್ಟರ್ಬೆನ್ಸ್ ಮಾಡ್ತಾವಾಗಿಲ್ಲ. ಅವರ್ಕವೇ ಮಾಡ್ಕೊಂತ ಹೋಗಿದ್ದಾವೆ. ಗೇಮೆ ಅಪರೂಪವಾಗಿ ನಾವು ಮಾಡ್ತೀವಿ. ಯಾವ್ದಾರ ಬೆಳೆ ಬೆಳಿಬೇಕು ಸ್ವಲ್ಪ ಅಂತ ಇಂಥದ್ದು, ನನಗೆ ಮನೆ ಬೇಕಾದಂತ ಏನಾರು ಬೇಕು ಅಂತ ಅವಕ್ಕೆ ಮಾತ್ರ ನಾವು ಇದು ಮಾಡ್ಕೊಂತಿದ್ವಿ. ಅದರಲ್ಲಿ ಯಾವುದೇ ಪ್ರವೇಶ JCB ಆಗಲಿ ಟ್ರ್ಯಾಕ್ಟರ್ಗಳಾಗಲಿ ಕಮ್ಮಿ ನಮ್ಮಲ್ಲಿ
0: ಮಾಡ್ತಕ್ಕಂಥ.
1: ಹೊಲ ಉಳುಮೆ ಮಾಡೋದು ಅಂತಂದ್ರೆ ಸ್ವಲ್ಪ ಇವತ್ತು ಕೂಲಿಗಾರದು ಮೊದ್ಲಂತ ಇದಿಲ್ಲ, ಈಗೆಲ್ಲ ಇವೆಲ್ಲ ಹೋಗಿ ಈಗ ಎಲ್ಲ ವೆಹಿಕಲ್ ಮೇಲೆ ನಿಂತೈತೆ. ಹಂಗಾಗಿ ಸ್ವಲ್ಪ ಭೂಮಿಗೆ ಇದಾಗತ್ತಲ್ಲ, ಭಾರ ಅನ್ಸುತ್ತಲ್ಲ, ಅದೆಲ್ಲ ಭಾರ ಬಿಟ್ಟು ಇದು ಮಾಡಿದ್ರೆ ಸೂಕ್ಷ್ಮ ಜೀವಿಗಳೆಲ್ಲ ನಾಶ ಆಗ್ತವೆ.
0: ಅಂದ್ರೆ ಎಲ್ಲ ಒಂದ್ ಕಡೆ ಅತಿ ಹೆಚ್ಚಾಗಿ ನಾವು ಟ್ರ್ಯಾಕ್ಟರ್ ಉಳುಮೆ ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದು ಸೂಕ್ತ ಅಲ್ಲ ಅಂತೀರ?
1: ಸೂಕ್ತವಲ್ಲ, ಅನಿವಾರ್ಯ ಆಗ್ಬಿಟ್ಟೈತಿ ಇವತ್ತು. ಈಗ ಅಂದ್ರೆ ಎತ್ತುಗಳು ಸಿಕ್ತಿಲ್ಲ, ಆಮ ಕೂಲರ್ ಸಿಗಲ್ಲ, ಈಗ ಅವನ್ನೆಲ್ಲ ಸಾಕಷ್ಟು ಮೇಂಟೆನೆನ್ಸ್ ಮಾಡುವಂತ ಮೊದ್ಲಂತ ಜನ ಇಲ್ಲ. ಮೊದ್ಲೆಲ್ಲ ಈಗ ಬೇಕಾದಷ್ಟು ಎಲ್ಲ ರೈತಾಪಿ ಜನಗಳೇ ಇದ್ರು, ಈಗಲ್ಲ. ಅವರು ಅದು ದುಡಿಮೆಗೋಸ್ಕರ ಅಲ್ಲೆಲ್ಲ ಇದು ಮಾಡ್ಕೊಂಡು ಏನು ಕೂಲಿಕಾರಿಗೆ ದುಡಿಮೆ ಬೇಕಷ್ಟೇ. ಈಗ ನಾನು ಜಮೀನಲ್ಲಿ ತೊಡಗಿಸ್ಬೇಕು, ನಾನು ಭೂಮಿ ತಾಯಿಗೆ ಇದು ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾವು ಈಗ ಅನಿವಾರ್ಯವಾಗಿ ಇದು ಮಾಡ್ತಿದ್ದೀವಿ.
0: ಈಗ ಸಮಗ್ರ ಕೃಷಿಯಲ್ಲಿ ಈಗ ಹೆಚ್ಚು ನೀರು ಬೇಡಲ್ಲ ಅಂತಾರೆ, ಹೌದಾ?
1: ಹೌದೌದು, ಬೇಡಲ್ಲ. ಯಾಕೆ ಅಂದರೆ ಈಗ ತೆಂಗೆಗೆ ಒಂದ್ಕೆ ನಾನು ನೀರು ಬಿಡಲ್ಲ, ಅಡಿಕೆಗೆ ಒಂದ್ಕೆ ನೀರು ಬಿಡಲ್ಲ, ಹಣ್ಣಿನ ಗಿಡಕ್ಕೆ ಒಂದ್ಕೆ ನೀರು ಬಿಡಲ್ಲ. ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ವಿ, ನೀರು ಬಿಡ್ತೀವಿ. ತೇವಾಂಶ ಈಗ ಏನಾಗುತ್ತೆ ಅಂದ್ರೆ ಸೂರ್ಯನ ನೇರವಾಗಿ ಬೆಳಕು ಬೀಳಲ್ಲ, ಸ್ವಲ್ಪ ಒಂದು ವಾರಕ್ಕೆ ಇದಾಗಂತ 15 ದಿವಸಕ್ಕೆ ನೀರು ಕೊಟ್ಟರು ತಡ್ಕೊಳುತ್ತೆ. ಆಮೇಲೆ ನಮ್ಮ ಸೂಕ್ಷ್ಮಾಣು ಜೀವಿಗಳ ಇದು ಜಾಸ್ತಿ ಆಗುತ್ತೆ ಅಲ್ಲಿ ಭೂಮಿ ಒಳಗೆ. ಹಂಗಾಗಿ ಸಮಗ್ರ ಕೃಷಿ ಬೆಸ್ಟ್ ಅಂತ ನಾವು ಹೇಳ್ತೀವಿ.
0: ಈಗ ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ಈಗ ಅಲ್ಲೇ ಸಿಗುವಂತ ತ್ಯಾಜ್ಯಗಳಿಂದ ಭೂಮಿಯ ಫಲವತ್ತತೆನೂ ಸಹ ಹೆಚ್ಚಾಗ್ಲಿಕ್ಕೆ ಕಾರಣ ಆಗುತ್ತಲ್ವಾ?
1: ಆ ತ್ಯಾಜ್ಯಗಳು ಏನ್ ಮಾಡ್ತೀವಿ, ಗರಿ ಬೀಳ್ತವೆ, ಕುರೆ ಮಡಿಕೆ, ಅವನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಹೊರಗಡೆ ಹಾಕಲ್ಲ, ಮರದ ಬುಡಕ್ ಹಾಕೋದು, ಇದ್ ಮಾಡೋದು, ಬೆಂಕಿ ಇಕ್ಕಲ್ಲ. ಆ ಪ್ಲಾಸ್ಟಿಕ್ ಬಿದ್ರೆ ಮಾತ್ರ ಎಲ್ಲಾರ ಇದ್ರೆ ಗಾಳಿ ನಾವೇನ ತಗೊಂಡೋಗಲ್ಲ ಪ್ಲಾಸ್ಟಿಕ್ ಕೂಡ. ಎಲ್ಲಾರ ಗಾಳಿಗೆ ಪಾಳಿಗೆ ಅಲ್ಲಿ ಇಲ್ಲಿ ಬಂದು ಯಾರು ಬಂದವರು ಹಾಕ್ತಾರೆ ಹೋದ್ರೆ ಅವ್ನು ಹೊರಗಡೆ ಹಾಕಿ ಇದ್ ಮಾಡ್ತಿ ಬಿಟ್ರೆ ಬೇರೆ ಏನು ಇದು ಮಾಡಲ್ಲ. ಒಟ್ಟು ಯಾವುದೇ ಒಂದು ಕಳೆ ಗಿಡನೇ ಆಗಲಿ ನಾವು ಹೊರಗಡೆ ತಗೊಂಡು ಬೆಂಕಿ ಇಕ್ಕದೇ ಆಗಲಿ ಇದು ಮಾಡಲ್ಲ.
0: ಈಗ ನಿಮ್ಮ ಭಾಗದಲ್ಲಿ ಈಗ ನೀರಿನ ಒಂದು ಅಂತರ್ಜಲ ಯಾವ ಮಟ್ಟದಲ್ಲಿದೆ?
1: ನೀರಿನ ಜಲ ಭಾಗ ಅಂದ್ರೆ ಭಾರಿ ಕಮ್ಮಿ ಆಗ್ತೈತಿ. ನಮ್ಮ ಪಕ್ಕದಲ್ಲಿ ಮಾರಿನ ಕಣಿವೆ ತುಂಬಾ ಅರಿತೈತಿ, 4 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಾಗ ಅರಿಯತ್ತಿ, 135 ಅಡಿ ಕಾಣ್ತೀವಿ. ಆದ್ರೆ ನಮಗೆ ಯಾವುದೇ ಅದು ಇದಾಗ್ತಿಲ್ಲ, ಕೆರೆಗಳು ತುಂಬಿಸ್ಬೇಕು, ಕೆರೆಗಳು ತುಂಬಿಸ ಇದು ಮಾಡ್ತಿಲ್ಲ ಏನಿಲ್ಲ, ಸುಮ್ಮನೆ ನಾವು ಹಿಂಗಾಗಿ ಬೇಸಿಗೆ ಬಂತು ಅಂದ್ಬಿಟ್ಟು ನಾವು ಭಾರಿ ಇದು ಮಾಡ್ಬೇಕಾಯ್ತು.
0: ನೀರಿನ ಸಮಸ್ಯೆ
1: ಅನುಭವಿಸ್ಬೇಕಾಯ್ತು. ಈಗ ನೋಡ್ರಿ, ವರ್ಷ ಮುಂಗಾರು 3-4 ಕದ ಮಳೆ ಬೀಳ್ಬೇಕಾಯ್ತು, ಎಲ್ಲ 1-4 ಕನೆ ಅಂತೂ ಸುಮ್ಮನೆ ಆಗ್ತೈತೆ. ಆಮೇಲೆ ನಾವೇ ಪರಿಸರವನ್ನು ಹಾಳು ಮಾಡಿಬಿಟ್ಟಿದ್ವಿ. ಈಗ ನಮಗೇನು ಬೇಕು, ಗುಡ್ಡುಗಳು ಇದ್ದು ನಮ್ಮಲ್ಲಿ, ಗುಡ್ಡುಗಳನ್ನೆಲ್ಲ ನಾಶ ಮಾಡ್ತಿದ್ವಿ. ನಮ್ಮ ಇದಕ್ಕೋಸ್ಕರ ಪರಿಸರ ನಾಶ
0: ಮಾಡ್ತೀವಿ,
1: ಎಲ್ಲ ಇದಾಗಿಬಿಟ್ಟು ಮಳೆನೇ ಕಮ್ಮಿ ಐತೆ. ಮಳೆ ಬಂದೇ ಬಿಡ್ತು ನಂಗೆ ಅನ್ಸುತ್ತೆ, ಆ ಗಾಳಿ ಮುಖಾಂತರ ಹೋಗೇ ಬಿಡುತ್ತೆ. ಇವತ್ತು ಬರುತ್ತಪ್ಪ ಅಂತ ನಾನು ನೋಡ್ತಿರ್ತೀವಿ, ಮಗಳು ನೋಡ್ತಿರ್ತೀವಿ, ಅದು ನಮಗೆ ಇದೇ ಆಗ್ತಲೇ ಇಲ್ಲ, ಹಂಗಾಗ್ಬಿಟ್ಟೈತಿ.

0: ಅಂದ್ರೆ ಎಲ್ಲೇ ಒಂದ್ ಕಡೆ ಪರಿಸರ ನಾವು ಹಾಳು ಮಾಡ್ತಾ ಇದೀವಿ ಅಂತ ಅನ್ಸುತ್ತಾ? ಯಾವ್ಯಾವ ತರ ಹಾಳು ಮಾಡ್ತಾ ಇದೀವಿ
1: ಈಗ ನಮ್ಮ ಇದಕ್ಕೋಸ್ಕರ? ಯಾವ ರೀತಿ ಬೇಕು, ಮರ ಬೇಕು, ನಾನು ಇದ್ ಮಾಡೋದು, ನನ್ ಜಮೀನ್ ಬೇಕಪ್ಪ, 4 ಎಕರೆ ಬೇಕು, 2 ಎಕರೆ ಬೇಕು, ಅಲ್ಲಿ ಹೋಗೋದು JCB ತಾಂಡು ಗುಡಿಸೋದು, ಇದ್ ಮಾಡೋದು, ಮಣ್ಣು ಬೇಕು, ಹೋಗೋದು JCB ತಾಂಡು ತುಂಬಿಸೋದು, ಇದ್ ಮಾಡೋದು, ಲೋಟಿ ಮಾಡ್ಕೊಂಡು ಈ ರೀತಿ ಒಂದೊಂದು ರೀತಿ ಇದ್ ಮಾಡ್ತಿದೀವಿ.
0: ಈಗ ವಾಯು ಮಾಲಿನ್ಯ ಹಾಳು ಮಾಡ್ತಾ ಇದೀವಿ, ಈಗೆಲ್ಲ ನೋಡ್ರಿ ಎಷ್ಟೊಂದು ಈಗ ವೆಹಿಕಲ್ಸ್ ಆಗಿ ಅದರಿಂದ ಬರ್ತಕ್ಕಂಥ ಹೊಗೆಯಿಂದ ಸಾಕಷ್ಟು ವಾಯುಮಾಲಿನ್ಯ ಆಗ್ತಾ ಇದೆ ಅಲ್ವಾ? ಈಗ ಮಣ್ಣನ್ನು ಸಹ ನಾವು ಹಾಳು ಮಾಡ್ತಾ ಇದೀವಿ, ಮಣ್ಣನ್ನು ಮಾಲಿನ್ಯ ಮಾಡ್ತಾ ಇದೀವಿ. ಈಗ ಸಾಕಷ್ಟು ನಾವು ಔಷಧಿಗಳ ಬಳಕೆ, ಕಳೆನಾಶಕಗಳ ಬಳಕೆ, ನೀವು ಹೇಳಿದ್ರೆ ಪ್ಲಾಸ್ಟಿಕ್ ಅಂದರೆ ಎಲ್ಲೆಂದ್ರಲ್ಲೇ ಭೂಮಿಯಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ ಅಂದರೆ ಇದನ್ನೆಲ್ಲ ಗಮನಿಸಿದರೆ ಎಲ್ಲ ದೃಷ್ಟಿಯಿಂದಲೂ ಪರಿಸರ ಹಾಳಾಗ್ತಾ ಇದೆ ಅಲ್ವಾ?
1: ಆಗ್ತಿದೆ ಸರ್. ಆಮೇಲೆ ನಾವು ಭೂಮಿ ತಾಯಿ ಅಂತ ನಾವು ಪೂಜಿಸ್ತಿದ್ದೀವಿ, ನಮಗೆ ಬೇಕಾದಾಗ ಮನೆ ಕಟ್ಟಬೇಕು ಭೂಮಿ ತಾಯಿ, ನಾವೇನಾರ ಒಂದ್ಸ ಇದು ಮಾಡಬೇಕು ಹೋಗಿ ಭೂಮಿ ತಾಯಿ ಅಂತ ಪೂಜಿಸ್ತೀವಿ, ಅದೇ ನೆಕ್ಸ್ಟ್ ಭೂಮಿ ಮೇಲೆ ತುಳ್ಕೊಂಡು ನಾವು ಏನು ಬೇಕಾದ್ರೂ ಭೂಮಿಗೆ ಮಾಡ್ತಿದ್ವಿ, ಅದು ನಾವು ಜನಗಳು ಒಂದು ಸ್ವಲ್ಪ ಅರ್ಥಕೊಳ್ಬೇಕು ಅಂತ ಹೇಳ್ತೀನಿ.
0: ಈಗ ಎಲ್ಲರೂ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಾಗ ಸಾಕಷ್ಟು

0: ಗಮನಿಸಿದ್ರೆ ಎಲ್ಲಾ ದೃಷ್ಟಿಯಿಂದಲೂ ಪರಿಸರ ಹಾಳಾಗ್ತಾ ಇದೆ ಅಲ್ವಾ?
1: ಆಗ್ತಿದೆ ಸರ್. ಆಮೇಲೆ ನಾವು ಭೂಮಿ ತಾಯಿ ಅಂತ ನಾವು ಪೂಜಿಸ್ತಿದೀವಿ, ನಮಗೆ ಬೇಕಾದಾಗ ಮನೆ ಕಟ್ಟಬೇಕು ಭೂಮಿ ತಾಯಿ, ನಾವೇನಾರ ಒಂದು ಇದು ಮಾಡಬೇಕು ಹೋಗಿ ಭೂಮಿ ತಾಯಿ ಅಂತ ಪೂಜಿಸ್ತೀವಿ. ಅದೇ ನೆಕ್ಸ್ಟ್ ಭೂಮಿ ಮೇಲೆ ತುಳ್ಕೊಂಡು ನಾವು ಏನು ಬೇಕಾದ್ರೂ ಭೂಮಿಗೆ ಮಾಡ್ತಿದ್ವಿ. ಅದು ನಾವು ಜನಗಳನ್ನು ಸ್ವಲ್ಪ ಅರಿತುಕೊಳ್ಬೇಕು ಅಂತ ಹೇಳ್ತೀನಿ.
0: ಈಗ ಎಲ್ಲರೂ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಾಗ ಸಾಕಷ್ಟು ಭೂಮಿಯಲ್ಲಿ ಅಂದರೆ ನೀವು ಸೂಕ್ಷ್ಮಾಣು ಜೀವಿಗಳು ಹೆಚ್ಚಲಿಕ್ಕೆ ಕಾರಣ ಆಗುತ್ತಲ್ವಾ?
1: ಆಗತ್ತೆ ಸರ್. ನಾವು ಅದಕ್ಕೆ ಮಾಡ್ತೀವಿ ಅಂತಂದ್ರೆ ನಮ್ಮದೇ ಆದ ರೀತಿಯಲ್ಲಿ ಜೀವಾಮೃತ ಮಾಡ್ಕೊಂತೀವಿ, ಘನ ಜೀವಾಮೃತ ಮಾಡ್ತೀವಿ. ಈಗ ಕಷಾಯಗಳು ಅಂತ ಬರ್ತವೆ ನೈಸರ್ಗಿಕ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ಆ ಥರ. ಹೊರಗಡೆಯಿಂದ ನಾವು ಯಾವುದೇ ಥರದ ಗೊಬ್ಬರಗಳು ಔಷಧಿಗಳು ತರಲ್ಲ. ನಮ್ಮದೇ ಆದ ರೀತಿಯಲ್ಲಿ ನಮ್ಮದೇ ಏನೇನು ಬೇಕು ನಮ್ಮ ಟೈಮ್ ಇದ್ದ ನೋಡ್ಕೊಂಡು ಜೀವಾಮೃತ ಮಾಡ್ಕೊಳೋದು, ಘನ ಜೀವಾಮೃತ ಮಾಡ್ತಾ ಈ ರೀತಿ ನಾವು ಮಾಡ್ಕೊಂಡು ಅದೇ ರೀತಿ ನಾವು ಇದು ಮಾಡ್ಕೊಂತ ಹೋಗ್ತಿದ್ವಿ. ನಮ್ಮಲ್ಲಿ ಒಂದು ಮನೆಯಲ್ಲಿ 3 ದನಗಳಿದ್ದಾವೆ, ಅದೇ ಸಗಣಿ ಗೊಬ್ಬರ ಅದ್ರಾಗೆ ಗಂಜಲ ಅದೇ ಇದು ಔಷಧಿಗಳಾಗಿ ಉಪಯೋಗಿಸ್ತೀವಿ.
0: ಒಟ್ಟಾರೆ ರಾಸಾಯನಿಕ ಒಂದು ಗೊಬ್ಬರಗಳನ್ನ ನೀವು ಬಳಸಲ್ಲ?
1: ಬಳಸಲ್ಲ ಸರ್.
0: ಯಾಕೆ ಬಳಸಲ್ಲ?
1: ಬಳಸಲ್ಲ ಅನ್ನೋದಕ್ಕಿಂತ 2013 ನಾನು ಇದು ಬಂದಿರತಕ್ಕಂಥ ಕೃಷಿ ಬಂದಿರತಕ್ಕಂಥದ್ದು. ಅದಕ್ಕೆ ಮುಂಚೆಲೆ ನಾವೇನೋ ನಾನು ಇದು ಮಾಡ್ಕೊಂಡಿದ್ದು 2006 ಸುಭಾಷ್ ಪಾಳ್ಯಕರ್ ನೈಸರ್ಗಿಕ ಕೃಷಿ ಅಂತೇಳಿ ದಾವಣಗೆರೆ ಒಂದು ಸೆಮಿನಾರ್ ನಡೀತು, ಅದರಲ್ಲಿ 5 ನಾನು ಹೋಗಿದ್ದೆ. ಆ ಮನುಷ್ಯ ಹೇಳ್ತಿದ್ರು, ಕೇಳೋದು ಸ್ವಲ್ಪ ಕಣ್ಣೀರು ಬರ್ತಿತ್ತು ಆ ಥರ ಹೇಳೋದು. ಕೇಳ ನೋಡಿರಿ, ಇಷ್ಟೊಂದು ಭೂಮಿಗೆ ಇದು ಮಾಡ್ತಿದ್ದೀವಿ, ಇಷ್ಟೊಂದು ನಾವು ಇದು ಮಾಡ್ಬೋದಾಯಿತು, ಸ್ವಲ್ಪ ನಾವು ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ ಅಲ್ಲಯ್ಯ, ಎಲ್ಲರನ್ನು ಬದಲು ಮಾಡೋಕ್ಕಲ್ಲ, ನಾನಾರ ಬದಲಾಗಬೇಕು ಅಂತ ನೋಡಿದೆ. ಅಲ್ಲಿ ತಕ್ಕ ಆಗಲಿಲ್ಲ. ಮುಂದೆ 2013 ಬಂದೆ. ಬಂದಾಗ ಒಂದೆರಡು ಬೋರ್ ಕೊರೆಸಿದೆ, ಫೇಲ್ ಆದವು. ಅಲ್ಲೇ ನಮ್ಮಲ್ಲೆಲ್ಲಿ ಸ್ವಲ್ಪ ಭಾರಿ ಬರಗಾಲಕ್ಕೆ ತುತ್ತಾಗಿತ್ತು. ದಾಳಿಂಬೆ ಬೆಳೀತಿದ್ರು, ದಾಳಿಂಬೆ ಬೆಳೆದು ಇದು ಮಾಡಿ ಮಾಡಿ ಮಾಡಿ ಔಷಧಿ ಹೊಡೆದು ನೀರು ಇದು ಮಾಡಿ ಮಾಡಿ ಭೂಮಿನೆಲ್ಲ ಬರ್ಡ್ ಮಾಡಿದ್ರು. 3 ಬೋರ್ ಹಾಕಿದೆ, ಸ್ವಲ್ಪ ನೀರು ಬಂತು 1-2 ಇಂಚು. ಅವತ್ತಿಂದ ನಾನು ನೈಸರ್ಗಿಕ ಕೃಷಿ ಸುಭಾಷ್ ಪಾಳ್ಯಕರ್ ರೀತಿಯಲ್ಲಿ ನಾನು ಮಾಡ್ತಾ ಹೋದೆ. ಆಮೇಲೆ ಮುಂದೆ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಯೂಟ್ಯೂಬ್ನಲ್ಲಿ ಇವನ್ನ ನೋಡ್ತಾ ಹೋದೆ. ಇಂಥವರೆಲ್ಲ ಮಹತ್ವರು ಇಂತಿಂಥ ವಿಚಾರಗಳು ಹೇಳ್ತಾ ಹೋಗಿದ್ದಾರೆ, ಅವ್ರು ಅಷ್ಟೊಂದು ಹೇಳ್ತಾ ಹೋಗಿದ್ದಾರೆ. ನಾವೊಂದು ಊರ್ ಕಣ್ಣಷ್ಟರ ಕೆಲಸ ಮಾಡ್ಬೇಕಲ್ಲ, ಈಗ ಬೇರೆಯವ್ರು ಹೇಳಿದ್ರೆ ಕೇಳೋಷ್ಟು ಸ್ಟೇಜ್ನಾಗಿಲ್ಲ ಜನ. ಈಗ ನೋಡಿ ನಾನು ಪ್ರಯೋಗ ಮಾಡೋಣ ಅಂತ ಮಾಡ್ಕೊಂತ ಹೋಗ್ತೀನಿ.
0: ಈಗ ಅಂತ ಒಂದು ಮಾಹಿತಿಗಳು ಸಿಕ್ಕಾಗ ನಮ್ಮ ಕೃಷಿಯಲ್ಲಿ ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ನಿಮ್ಮ ಮನಸ್ಸಿಗೆ?
1: ನಮ್ಮ ಮನಸ್ಸಿಗೆ ಓಕೆ.
0: ಅಂದ್ರೆ ಇವತ್ತಿನ ದಿನದಲ್ಲಿ ಈಗ ಸಾಕಷ್ಟು ರೈತರು ನೋಡಿದ್ರೆ ಒಂದೇ ಬೆಳೆಗೆ ಸೀಮಿತ ಆಗಿರ್ತಾರಲ್ವಾ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ಬೋದು?
1: ಒಂದೇ ಬೆಳೆ ಅಂತಂದ್ರೆ ಈಗ ಇನ್ನರೆಲ್ಲ ನಮ್ಮಲ್ಲೇ ಒಂದೇ ಬೆಳೆಗಳು ಬೆಳಿತಿರ್ಲಿಲ್ಲ. ಈಗ ಒಂದು ರಾಗಿ ಹಾಕಿದ್ರೆ ದ್ವಿದಳ ಧಾನ್ಯ ಅಗಡಿ ಹಾಕ್ತಿದ್ರು, 5-6 ರಾಗಿ ಹಾಕಿದ್ರೆ ಅದಕ್ಕೆ ಅಲಸಂದೆ ಹಾಕೋದು, ಈಗ ಅವು ಸಾರ್ವಜನಿಕ ಕೊಡ್ತಿದ್ದು. ಈಗ ನಾವೇನ್ ಮಾಡಿದೀವಪ್ಪ ಅಂದ್ರೆ ಅದನ್ನ ಕೊಯ್ಯನಾರು ಇದು ಮಾಡೋ ಮಾಡ್ಕೊಂಬಿಟ್ಟಿದೀವಿ, ಆ ರೋಗಕ್ಕೆ ತುತ್ತಾಕ್ತೇವೆ ಅಂತ.
0: ಅಂದ್ರೆ ನಿಮ್ಮ ವಸ್ತರ್ಗ ತಾಲೂಕಿನಲ್ಲಿ ನೋಡಿದ್ರೆ ಸಾಕಷ್ಟು ಹೆಸರುವಾಸಿಯಾಗಿದೆ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯಲಿಕ್ಕೆ ಅಲ್ವಾ. ಈಗ ನೀವು ಅದನ್ನ ಏನಾದ್ರೂ ನಿಮ್ಮ ಸಮಗ್ರ ಕೃಷಿಯಲ್ಲಿ ಸಿರಿಧಾನ್ಯ ಬೆಳೆಗಳನ್ನ ಏನಾದ್ರೂ ಅಳವಡಿಸಿಕೊಂಡಿದ್ರೆ?
1: ಅಲ್ಪ ಸ್ವಲ್ಪ ನಾವು ಸಿರಿಧಾನ್ಯನ ಬೆಳೀತಿರ್ತೀವಿ, ಸಾಬೆ ಹಾಕ್ತಿವಿ, ನವಣೆ ಹಾಕ್ತಿವಿ, ಊದ್ಲು ಕೊರ್ಲೆ ಈ ತರ ಸ್ವಲ್ಪ ಹಾಕ್ಯಂತ ಹೋಗ್ತೀವಿ ನಾವು.
0: ಈಗ ಸಾಮಾನ್ಯವಾಗಿ ಈಗ ಸಿರಿಧಾನ್ಯಗಳಿಗೆ ಹೆಚ್ಚು ಫಲವತ್ತತೆ ಬೇಕಲ್ಲ, ಹೆಚ್ಚು ನೀರು ಬೇಕಲ್ಲ ಅಲ್ವಾ? ಅಂದ್ರೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಬೇಡಿಕೆ ಇದೆ ಸಿರಿಧಾನ್ಯಗಳಿಗೆ.
1: ಅಲ್ಪ ಸ್ವಲ್ಪ ಮಳೆ ಆದ್ರೂ ಬರ್ತವೆ. ಈಗ ಬೇರೆ ಎಲ್ಲ ಬೇಕಾದಷ್ಟು ಮೆಕ್ಕೆಜೋಳ ಅವಕ್ಕೆ ಆಗದಂತೆ 3 ನೀರು ಬೇಕಾಗುತ್ತೆ, ಒಂದು ಕಮ್ಮಿ ನೀರಿನಲ್ಲಿ ಬರ್ತವೆ.
0: ಹೌದು, ಕಡಿಮೆ ನೀರಿನಲ್ಲಿ ಬೆಳೆಯಬಹುದು, ಫಲವತ್ತತೆ ಇಲ್ಲದ್ರೂ ಬೆಳೆಯಬಹುದು ಅಲ್ವಾ. ಈಗ ಅದಕ್ಕೂ ಮಾರಾಟ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಸಿರಿಧಾನ್ಯಗಳನ್ನ ಸಾಕಷ್ಟು ಬೇಡಿಕೆ ಇದೆ. ಈಗ
1: ಸಾಕಷ್ಟು ಬೇಡಿಕೆ ಇದೆ, ನಮ್ಮಲ್ಲಿ ಸಂಸ್ಕರಣಾ ಘಟಕಗಳಿಲ್ಲ, ನಮ್ದೇ ಆದಿದು ಇದು ಮಾಡಂತದಿಲ್ಲ, ಹಂಗಾಗಿ ಈಗ ಯಾರ ಮಧ್ಯವರ್ತಿಗಳು ಕೊಡ್ಬೇಕಾಗತ್ತೆ.
0: ಈಗ ತೆಂಗು ಹಾಕಿದ್ವಿ ಅಂತ ಹೇಳಿದ್ರ, ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ತೆಂಗು ಎಷ್ಟು ಗಿಡ ನಾಟಿ ಮಾಡಿದಿರಾ?
1: ನಮ್ದು 5 31 ಕುಂಟಲಿ ಫುಲ್ ಎಲ್ಲವಕ್ಕೂ ತೆಂಗು ಹಾಕಿಲ್ಲ ಇನ್ವೆ ಅಂತ ಅಂತವಾಗಿ. ಈಗ ನಾನು ನನ್ನಲ್ಲಿ ತೆಂಗಿತ್ತು ಹಳೆ ತೋಟ, ಅದರಲ್ಲಿ ಬೀಜ ಮಾಡ್ಕೊಂಡು ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಒಂದು ಈ ವರ್ಷ ಒಂದು 50 ಇಕ್ಕೋದು, ಮುಂದೆ ವರ್ಷ ಈ ಥರ ನಾನು ಮಾಡ್ಕೊಂತ ಹೋಗಿ ಒಂದು 160 ಗಿಡ ಇಟ್ಟಿದ್ದೀವಿ. ಆದರೆ 150 ಗಿಡ ಇದ್ದಾವೆ. ಈಗ ಒಂದು 50-60 ಗಿಡ ಫಸ್ಟ್ಲಿ ಸ್ಟಾರ್ಟ್ ಆಗಿದ್ದಾವೆ. ಯಾಕೆಂದ್ರೆ ಸ್ಟಾರ್ಟಿಂಗು ಅಲ್ಲಿ ಸಾವಯವದಲ್ಲಿ ಮಾಡ್ತಿರ್ತಕ್ಕಂಥಲ್ಲ, ಹಂಗಾಗಿ ಸ್ವಲ್ಪ ಫಸ್ಲು ಬೇಗ ಬರಲಿಲ್ಲ. ಅದಕ್ಕೋಸ್ಕರ ನಾನೇ ಭೂಮಿಗೆ ಮಲ್ಚಿಂಗ್ ಮಾಡ್ಕೊಳೋಂಥದ್ದು, ನಾನು ಗಿಡಗಳು ಮರೆಸೋಂಥದ್ದು ಈ ರೀತಿ ನಾನು ಮಾಡ್ಕೊಂತ ಹೋದೆ. ಅಷ್ಟೊತ್ತಿಗೆ ನಮ್ಮಲ್ಲಿ ಒಂದು NGO ಕೆಲಸ ಮಾಡೋಕತ್ತಿತ್ತು, ನಿಸರ್ಗ ಅಂತೇಳಿ. ಅವರು ನನ್ನನ್ನು ನೋಡಿರು ನೆಲ್ಲ ಮಾಡ್ತಕ್ಕಂಥವ್ರು. ಈಗ ನಮ್ಮಿಂದ ಏನಾದ್ರು ಸಹಾಯ ಬೇಕಪ್ಪ, ನೀವು ಮಾಡ್ತಿದ್ಯಾ, ಈ ರೀತಿ ನಾವು ಗಿಡಗಳು ಕೊಡ್ತೀವಿ, ಆಮೇಲೆ ಜೀವಾಮೃತ ಮಾಡೋಲ್ಲ, ನನಗೆ ಗೊತ್ತಿತ್ತಲ್ಲ, ಅವಕ್ಕೆ ಸಹಾಯಧನಗಳು ಹಾಕೋವಂಥದ್ದು, ಘನ ಜೀವಾಮೃತ ಮಾಡೋವಂಥದ್ದು, ಆಮೇಲೆ ಅದಕ್ಕೆ ದೊಡ್ಡ ದೊಡ್ಡ ಇವ್ರು ನಬಾರ್ಡಿಂದ ಅಮೌಂಟ್ ಬರ್ತಿತ್ತು, ಈ ಥರ ಬೆಳೆಸೋಂಥ ಕೆಲಸ ಮಾಡಿರು.

0: ನಾವು ಜೊತೆಗೆ ಕಟ್ಟಯಪ್ಪ ಮಾಡ್ಕೊಂತ ಹೋಗ್ತೀವಿ.
1: ಏನೇನು ಗಿಡಗಳು ಕೊಟ್ಟರು ನಿಮಗೆ ಅವಾಗ?
0: ಪ್ಯಾರ್ಲೆ ಗಿಡ ಅಂತೆ,
1: ಹಣ್ಣಿನ ಗಿಡ,
0: ನೇರ್ಲಿಗಳಂತೆ, ಮಾವಿನ ಗಿಡ ಅಂತೆ, ಹಳಸಿನ ಗಿಡಗಳಂತೆ, ಸಪೋಟ ಗಿಡ ಅಂತೆ, ಬೇರೆ ರೈತರಿಗಿಂತಲೂ ನನಗೆ ಜಾಸ್ತಿ ಕೊಡ್ತಾ ಹೋದ್ರು. ಯಾಕೆಂದ್ರೆ ನೀನ್ ಚೆನ್ನಾಗಿ ಬೆಳೆಸ್ತೀಯಾ, ನಿನಗಿದೈತೆ ಅಂತ ಹೇಳಿ ನನಗೆ ಸ್ವಲ್ಪ ಜಾಸ್ತಿ ಉತ್ತೇಜನ ಕೊಟ್ಟರು. ಈಗ ಬೇರೆಯವರೆಲ್ಲ ಸ್ವಲ್ಪ ಅಲ್ಲೇ ಇಕ್ಕಿ ಒಣಗಿಸೋದು ಜಾಸ್ತಿ, ನೀನಿಲ್ಲ, ನೀನು ಆದಷ್ಟು ನಮ್ಮನ್ನ ಸ್ವಲ್ಪ ಬಂದು ತೋರ್ಸಕ್ಕಂಥದ್ದು, ಪರಿಸರ ಉಳಿಸೋ ಅಂತ ಕೆಲಸ ಮಾಡ್ತೀಯ ಅಂತೇಳಿ ಅವ್ನು ಮಾಡ್ಕೊಂತ ಹೋಗ್ತು.
1: ಈಗ ತೆಂಗಂತಂದ್ರೆ ನಿಮ್ಮಲ್ಲಿ ತೆಂಗಿಗೆ ಈಗ ಬೀಜಗಳ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸಸಿ ಮಾಡಲಿಕ್ಕೆ, ಈಗ ಬೀಜಗಳ ಆಯ್ಕೆ ತೆಂಗಿನಲ್ಲಿ ಯಾವ ರೀತಿ ಮಾಡಬೇಕು?
0: ತೆಂಗುಗಳ ಆಯ್ಕೆ ಮಾಡೋದು ಅಂದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ತೀರಾ 60-70 ವರ್ಷ ಆಗಿರುವಂತ ಅಂತ ತೀರಾ ಇದ್ದಂತ ಬೀಜಗಳು ತೆಗೆದು ಭೂಮಿಗೆ ಹಾಕಿ ಅವನ್ನ ಒಂದ್ 5-6 ತಿಂಗಳು ಸಣ್ಣ ಮೊಳಕೆಗಳು ಬರ್ತವೆ. ಮೊಳಕೆ ಬಂದ್ಮೇಲೆ ಒಂದ್ ಸ್ವಲ್ಪ ಎತ್ತರ, ಒಂದ್ 2 ಅಡಿ ಎತ್ತರ ಆದ್ಮೇಲೆ ಭೂಮಿಗೆ ಹಾಕ್ತಿವಿ. ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇದ್ ಮಾಡ್ಬೇಕು ಅಂದ್ರೆ ಗೆಪ್ಪೆ ಗಿಡ ಅಂತ ಒಂದ್ 2-2 ಅಡಿ ಒಂದೊಂದ ಇದ್ ಮಾಡಿ ಗೆಪ್ಪೆ ಗಿಡ ಮಾಡಿ ಮಾಡ್ತೀವಿ.
1: ಈಗ ಬೇರೆ ರೈತರಿಗೆ ಸಸಿ ಮಾರಾಟ ಮಾಡ್ತೀರಾ?
0: ಇಲ್ಲ, ಸದ್ಯದಕ್ಕಿಲ್ಲ. ನಮ್ಮ ದೊಡ್ಡ ತೋಟಗಳು ಅಂತಲ್ಲಿ ಹೋಗ್ಬಿಟ್ಟು ನಾವು ನೀರಿನ ಸಮಸ್ಯೆಯಿಂದ ಈಗ 22-24 ನಮಗೆ ನೀರು ಜಾಸ್ತಿ ಆಗಿ ಕೆರೆ ಭಾಗ ಇರಿಂದ ನೀರು ಜಾಸ್ತಿ ಆಗಿ ಹೋದು, ಅದಕ್ಕಿಂತಲೂ ಬರಗಾಲಕ್ಕೆ ತುತ್ತಾಗಿ ಹೋದು. ಹಂಗಾಗಿ ಈಗ ನಮ್ಮ ತೆಂಗುಗಳಿಲ್ಲ. ಈಗ ನಾನು ಈಗ ಮಾಡ್ತಕ್ಕಂಥ ಆ ಭಾಗದಲ್ಲೇ ನಾವೀಗ ತೆಂಗು ಸಹ ಚಿಕ್ಕವರಿಂದ ನಾವು ಇದು ಮಾಡ್ತಿಲ್ಲ ಇನ್ನು.
1: ಈಗ ತೆಂಗು ಅಂತಂದ್ರೆ ಈಗ ಫಲಕ್ಕೆ ಎಷ್ಟು ಬಂದಿದೆ ನಿಮ್ಮಲ್ಲಿ ಗಿಡ?
0: ಈಗ ಒಂದು 50-60 ಗಿಡ ಫಸಲಿ ಬಂದಿದೆ.
1: ಈಗ ವರ್ಷದಲ್ಲಿ ಎಷ್ಟು ಸಿಗುತ್ತೆ ನಿಮಗೆ ತೆಂಗಿನಕಾಯಿ?
0: ಈಗ 2 ವರ್ಷ ಪ್ರಾರಂಭ ಆಗೈತೆ. ಆಚೆ ವರ್ಷ ಒಂದು 500 ಸಿಕ್ಕಿತ್ತು, ಹೋದ ವರ್ಷ 1,000 ಇತ್ತು, ಒಂದ್ 2-2.5 ಈ ವರ್ಷ ಆಗ್ಬೋದು. ಬೇರೆದ್ಕಿಂತ ರೋಗ ಮುಕ್ತವಾಗಿದಾವೆ, ಸೈಜ್ ಇದೆ. ಮತ್ತೆ ನಮ್ದು ಏನಾಯ್ತು ಅಂದ್ರೆ ಇಳುವರಿ ತೂಕ ಈಗ ಬೇರೆ ಹೊಲ 120-130 ಕೆಜಿ ತೂಕ ಕೊಬ್ಬರಿ ಹಾಕ್ತೀವಿ ನಾವು. ಹಿಂದಿನಲ್ಲೋ ಕೊಬ್ಬರಿ ಹಾಕಿ ಅಂತ ಬರ್ತೀವಿ. ನಮ್ಮ ಸ್ವಲ್ಪ 160-170 ಕೆಜಿ ಈ ತರ ಬತ್ತ ನಮ್ದು.
1: ಈಗ ತೆಂಗಿನಲ್ಲಿ ಏನಾದ್ರು ಕೊಬ್ಬರಿ ಮಾಡಿರ್ತೀರಲ್ಲ, ಒಣಕೊಬ್ಬರಿ, ಅದ್ರಲ್ಲಿ ಎಣ್ಣೆ ಮಾಡಿ ಮನೆಗೆ ಏನಾದ್ರು ಬಳಸ್ತೀರಾ?
0: ಈಗ ಕೊಬ್ಬರಿ ಬಂದಾಗ ಟೈಮ್ನಾಗ ಚೂರು ಪಾರು ಅಂತ ಬರುತ್ತಲ್ಲ, ಅವನ್ನ ನಾ ಬಳಕೆ ಮಾಡ್ಕೊಂತ ಹೋಗ್ತೀವಿ. ಬಂದಿದ್ದ ಎಣ್ಣೆ ತಲೆಗೆ ಹಚ್ತೀವಿ, ಆಮ್ಯಾಕೆ ಅಡಿಗೆ ಬಳಸ್ತೀವಿ, ಈ ರೀತಿ ಮಾಡ್ಕೊಂತೀವಿ.
1: ಊಟಕ್ಕೆ ಬಳಸೋದು ಬಹಳ ಉತ್ತಮ ಅಂತ ಹೇಳ್ತಾರಲ್ವಾ?
0: ಊಟಕ್ಕೆ ಬಳಸ್ಬೋದು. ಇವತ್ತು ರೇಟು 30,000 ತಡ ಆಯ್ತಲ್ಲ ಕೊಬ್ಬರಿ, ಸ್ವಲ್ಪ ನಮಗೂ ಸ್ವಲ್ಪ ದುಡ್ಡಿನ ಇದಿರುತ್ತಲ್ಲ, ಇನ್ನೊಂದು ಬಳಕೆ ಮಾಡ್ತೀವಲ್ಲ ಅಂತ ಹೇಳಿ ಹಂಗಾಗಿ ಬೇರೆ ಬೇರೆ ಇದು ಮಾಡ್ತಿದೀವಿ.
1: ಈಗ ಸಾಮಾನ್ಯವಾಗಿ ಈಗ ತೆಂಗಿನಲ್ಲಿ ಅಂದ್ರೆ ಪೋಷಕಾಂಶಗಳನ್ನ ಕೊಡೋದು ಬಹಳಷ್ಟು ಕಡಿಮೆ ಅಲ್ಲ, ಏನು ಹೆಚ್ಚು ಕೊಟ್ಟರೆ ಕೊಡೋದಂತ ಅವಶ್ಯಕತೆ ಇಲ್ಲ?
0: ಇಲ್ಲ, ತೆಂಗಿಗೆ ಬೇರೆ ಕೊಡೋಕ್ಕಿಂತಲೂ ಏನು, ನಮ್ಮ ಮುಂಚೆಲ್ಲ ತೆಂಗು ಬೆಳೆದಂತ ಪ್ರದೇಶಗಳು ನಮ್ಮಲ್ಲಿ ಗೊಬ್ಬರ ಒಂದು ಮಾಡ್ತಿದ್ರು, ಗೇಮೆ ಒಂದು ಮಾಡ್ತಿದ್ರು. ಗೇಮೆ ಅಂದ್ರೆ ಇತ್ತೀಚೆಗೆಲ್ಲ ಬಿಡ್ರಿ ಟ್ಯಾಕ್ಟರ್ಗಳು ಬಂದು, ಇಲ್ಲ ಮುಂಚೆಲ್ಲ ನೇಗ್ಲು ಗೇಮ್ ಮಾಡ್ತಿದ್ರು. ಅಷ್ಟು ಬಿಟ್ರೆ ಈಗ ಗೊತ್ತಿರೋ ಕೆಮಿಕಲ್ ಯಾರು ಸಣ್ಣ ಪುಟ್ಟ ಕೊಡ್ತಾರ ಬಿಟ್ರೆ, ಮುಂಚೆಲ್ಲ ತೆಂಗುಗಳಿಗೆ ಯಾರು ಸಗಣಿ ಗೊಬ್ಬರ ಬಿಟ್ಟು ಬೇರೆ ಏನು ಹಾಕ್ತಾರಲ್ಲ.
1: ಈಗ ನೀವೇನು ಕೊಡ್ತೀರ?
0: ನಾನು ಸಗಣಿ ಗೊಬ್ಬರ ಅದೇ ಹೇಳಿದ್ನಲ್ಲ,
1: ಜೀವಾಣುಗಳು
0: ಬೆಳೆಸಕ್ಕೆ ಜೀವಾಮೃತ ಮಾಡ್ತೀವಿ, ಘನ ಜೀವಾಮೃತ ಅಂತ ಡ್ರೈ ಮಾಡ್ಕೊಂತೀವಿ. ನಮ್ಗೆ ಯಾವ ಬೇಕಾದ್ರೂ ತನು ಇದ್ದ ವಾತಾವರಣದಾಗ ಅದ್ ಮಾಡ್ಕೊಂತೀವಿ, ಪುಡಿ ಮಾಡ್ಕೊಂತೀವಿ, ಉಂಡೆ ಕಟ್ ಮಾಡ್ಕೊಂಡಿರ್ತಿದ್ವಿ ಘನ ಜೀವಾಮೃತ ಅಂತ, ಅದ್ ಬಳಕೆ ಮಾಡ್ಕೊಂತೀವಿ. ಅದ್ ಬಿಟ್ಟು ನಾವು ಬೇರೆ ಹೊರಗಡೆಯಿಂದ ಯಾವುದೇ ಗೊಬ್ಬರಗಳು ತರಲ್ಲ.
1: ಈಗ ತೆಂಗಿನ ಗರಿ ಇವೆಲ್ಲ ಒಂಬಾಳೆ ಬಿದ್ದಂತವನ್ನ ನೀವೀಗೆಲ್ಲ ಯಂತ್ರಗಳು ಬಂದವ, ಅದಕ್ಕೆ ಹಾಕಿಬಿಟ್ರೆ ಎಲ್ಲ ಪುಡಿ ಮಾಡಿ ಅಲ್ಲೇ ಭೂಮಿ ಮೇಲೆ ಚೆಲ್ಲುವಂಥದ್ದು ಅಲ್ಲೇ ಗೊಬ್ಬರ ಆಗುತ್ತಲ್ಲ?
0: ಅಲ್ಲೇ ಆಗತ್ತೆ ಸರ್, ಆ ಯಂತ್ರಕ್ಕೆ ದುಡ್ಡು ಹಾಕ್ಬೇಕು ನಾವು. ಈಗ ಪರಿಸರ ನಾಶ ಆಗುತ್ತೆ, ಆಮ್ಯಾಕೆ ಅದನ್ನ ನೋಡ್ಕೊಂಡು ಮೇಂಟೆನೆನ್ಸ್ ಮಾಡಕ್ಕೆ ಒಬ್ಬರು ಇರ್ಬೇಕಾಗತ್ತೆ. ಈಗ ಅವೆಲ್ಲದೂ ಬೇಡ. ನನ್ನಲ್ಲಿ ಭೂಮಿ ಹಾಕಿರಿ ಈಗ ಒಂದು 6 ತಿಂಗಳಿಗೆ ಬರೋದು 1 ವರ್ಷಕ್ಕೆ ಕಳಿಯಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತಲ್ಲ, ಅವು ಕೆಲಸ ಕೊಟ್ಟಂಗಾಗತ್ತಲ್ಲ, ನಮಗೆ ಅವಾಗ ಆಹಾರ ಕೊಟ್ಟಂಗಾಗತ್ತಲ್ಲ. ಹಂಗಾಗಿ ನಾನು ಭೂಮಿಯಲ್ಲೇ ಬಿಡ್ತೀನಿ. ನಾನು ಬಿಡುವಿದ ಟೈಮ್ನಾಗ ಅಲ್ಲಿ ತೆಗೆದಾಕೋದು, ಮರಗಳು ತೆಗೆದಾಕೋದು, ಯಾವ್ಯಾವ ಇದ್ದಾವೆ ನೋಡ್ಕೊಂಡು ಇದು ಮಾಡ್ತಾ ಹೋಗ್ತೀನಿ. ಈಗ ಬಾಳೆ ಐತೆ, ಬಾಳೆ ನಾನು ಸಹಜವಾಗಿ ಒಂದು ಕೊರೋನಾ ಟೈಮ್ನ ಇಕ್ಕಿದ್ದು, ನನ್ನ ಭೂಮಿ ಅದೇ ಹೇಳಿದ್ನಲ್ಲ ಹಿಂಗೆ ಉತ್ಕೃಷ್ಟತೆ ಕಳ್ಕೊಂಡಿತ್ತು ಅಂತ ಅಂದಲ್ಲ, ನಾನೇನು ಮಾಡ್ತೀವಿ ಒಂದು 2 ವರ್ಷ ಬಾಳೆನೇ ಬನ್ನೇನೆ ಹೊಡಿಲಲ್ಲ, ಈಗ ಕೈ ಬಿಟ್ಬಿಟ್ಟೆ ನ್ಯಾಚುರಲ್ ಆಗಿ. ಅವನೇನು ಡಿಸ್ಟರ್ಬೆನ್ಸ್ ಮಾಡಲಿಲ್ಲ. 2 ವರ್ಷ ಆದ್ಮೇಲೆ ಈಗ 2 ಕೆಜಿ ಹೊಡಿತು, ಈಗ 4 ಕೆಜಿ 5 ಕೆಜಿ ಈ ರೀತಿ ಒಂದು ಕುಂದಿನೂ ಕಟ್ ಮಾಡ್ತಿಲ್ಲ ನಾನು. ಆ ಥರ ಈ ಥರ ಮೇಂಟೆನೆನ್ಸ್ ಮಾಡ್ಕೊಂಡು ಆ ಭೂಮಿ ಮೇಲೆ ಬಿದ್ದು ಭೂಮಿ ಒಳಗೆ ಇದಾಗಬೇಕು ಅಷ್ಟಿದ್ದು, ನನ್ನಿಂದ ಯಾವುದು ಇದು ಮಾಡ್ತಿಲ್ಲ.
1: ಈಗ ಬಾಳೆಯಿಂದ ಸಾಕಷ್ಟು ಪೊಟಾಶಾಂಶ ಭೂಮಿಯಲ್ಲಿ ಜಾಸ್ತಿ ಮಾಡಬಹುದು ಅಂತಾರಲ್ವಾ?
0: ಮಾಡ್ಬೋದು, ಮಾಡ್ಬೋದು ಸರ್.
1: ಅಂತ ಒಂದು ಶಕ್ತಿ ಇದೆ ಬಾಳೆಗೆ ಅಂತ
0: ಹೇಳ್ತಾರೆ. ಈಗ ಯಾವುದೇ ವಸ್ತು ಬಿದ್ರೆ ಅದೇ ನಮಗೆ ಮಾರಕ್ಕಾಗಲ್ಲ, ನಮಗೆ ಪೂರಕವಾಗುತ್ತಲ್ಲ ಅದು. ಈಗ ಅದೇನು ಪ್ಲಾಸ್ಟಿಕ್ನಂಗೆ ತ್ಯಾಜ್ಯ ವಸ್ತುಗಳಲ್ಲ, ಅದು 6 ತಿಂಗಳಾಗದು 1 ವರ್ಷಕ್ಕೆ ಆಗಲಿ ಹೇಳ್ಬಿಡಿ ಸರ್.
1: ಈಗ ಯಾವ ಬಾಳೆ ಹಾಕಿರೋದು ನೀವು?
0: ಏಲಕ್ಕಿ ಬಾಳೆ ಹಾಕಿರೋದು.
1: ಸಮಗ್ರವಾಗಿ ಎಲ್ಲ ಬೆಳಿತಿರಲ್ಲ, ಯಾವ ಥರ ಅಲ್ಲಿ ದಾಯ ಮಾಡ್ಕೊಂಡು ನಾಟಿ ಮಾಡಿದಿರ?
0: ಈಗ ತೆಂಗು ಬಂದು 11,000 ಫೂಟ್ ಕ್ಯಾಂಡಲಿ ಬರ್ತದೆ, ಅಡಿಕೆ ಬಂದು 8,000 ಫೂಟ್ ಕ್ಯಾಂಡಲಿ ಬರುತ್ತೆ, ಸೂರ್ಯನ

0: ಸಾಕಾತ ಅಂತೆ. ಅದ್ರ ಕೆಳಗಡೆ ಅರ್ನಿಂಗ್ ಗಿಡಗಳು ಬರ್ತವೆ, ಅದ್ರ ಕೆಳಗೆ ನಾವೇನಾರ ಬಾರ್ಡರ್ಗಳಿಗೆಲ್ಲವ ಅದು ಅಧಿಕ ತಗೊಂಡು ಕಾಡ್ ಗಿಡಗಳು ಬರ್ತವೆ. ಅದ್ರ ಕೆಳಗೆ ನಾವು ತರಕಾರಿ ಏನಾರ ಹಾಕೊಂಡು ಮನೆಗೆ ಪನಿಗೆ ಬೇಕಾದ್ರೆ ಹಾಕೊಂಡಿದಾರೆ. ನಾವು ಬಿಡುವ ಟೈಮ್ನಾಗೆ 1800 ಫೂಟ್ ಕ್ಯಾಂಡಲ್ಗೆ ತರಕಾರಿಗಳು ಬರ್ತವೆ. ಹಂಗಾಗಿ ಇದು ಮಾಡ್ಕೊಂಡು ಮಾಡ್ಕೊಂತೀವಿ, ಸುಭಾಷ್ ಪಾಳ್ಯಕಾರ ರೀತಿಯಲ್ಲಿ ಮಾಡ್ತಿದ್ವಿ.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ ಅಡಿಕೆ ಆಗಿದ್ದಂಥವ್ರು ಒಳಗೆ ಏನೂ ಹಾಕಲ್ಲ, ಅಡಿಕೆ ಬೇಗ ಬರಲಿ,
0: ಇದು
1: ಅಡಿಕೆಗೆ ಪೋಷಕಾಂಶ ಕೊಟ್ಟರೆ ಎಲ್ಲ ಬೇರೆ ಬೆಳೆಗಳು ತಗೊಳ್ತವೆ ಅನ್ನೋವಂಥ ಅಭಿಪ್ರಾಯ ಸಾಕಷ್ಟು ರೈತರಲ್ಲಿದೆ ಅಲ್ವಾ? ಅಂಥದ್ರಲ್ಲಿ ನೀವು ಅಡಿಕೆಯಲ್ಲೂ ಸಹ ಸಮಗ್ರವಾಗಿ ಬೆಳೀತಾ ಇದ್ದೀರಲ್ವಾ?
0: ಅಂದರೆ ಅಡಿಕೆಯನ್ನು ಜಾಸ್ತಿ ಹಾಕಿಲ್ಲ, ಒಂದಿರಲಿ ಎಲ್ಲರೂ ಹಾಕಿರಲ್ಲ, ನೋಡೋಣ ನಾನು ಒಂದು ಪ್ರಯೋಗ ಮಾಡೋಣ ಅಂತೇಳಿ ಇನ್ನು 2 ವರ್ಷದ ಗಿಡ ಅಷ್ಟೇ ನಾನು ಇನ್ನು ಹಾಕಿರೋದು. ಅದು ಆಧುನಿಕ ಕೃಷಿಯ ಪರಿಣಾಮ ಅದು, ಒಂದೇ ಬೆಳೆ ಹಾಕಬೇಕು, ಒಂದೇ ಇದು ಮಾಡಬೇಕು, ಒಂದನ್ನೇ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದು ಆಧುನಿಕ ಕೃಷಿ. ಇದು ಅದು ಸಮಗ್ರ ಕೃಷಿಗೆ ಬರಲ್ಲ. ನಾನು ಒಬ್ಬನ್ನೇ ಈಗ ಇದು ಮಾಡ್ರೆ ಹೆಂಗಾಗುತ್ತೆ ಹೇಳ್ರಿ, ಭೂಮಿಗೆ ಅಲ್ಲಿ ಪೋಷಕಾಂಶಗಳು ಬೇಕು ತಾನೀಗ. ಆಗ ಅಡಿಕೆ ಒಂದೇ ಬೆಳೆದ್ಬಿಟ್ರೆ ಏನು ಪೋಷಕಾಂಶ ಸಿಗುತ್ತೆ?
1: ಸಿಗಲ್ಲ,
0: ಇಲ್ಲ. ಹಂಗಾಗಿ ವಿವಿಧ ಬೆಳೆಗಳು ಬೆಳಿಬೇಕು ಅಂತ ನನ್ನ ಅಭಿಪ್ರಾಯ.
1: ಈಗ ತೆಂಗು ಬೆಳಿತೀರಾ, ಅದನ್ನ ನೀವು ದಿನನಿತ್ಯ ಬಳಸ್ಬೋದು ಮನೆಯಲ್ಲಿ ಅಲ್ವಾ? ಹಣ್ಣು ಹಂಪಲುಗಳು ಬೆಳಿತೀರಾ, ತರಕಾರಿ ಬೆಳಿತೀರಾ, ಅವೆಲ್ಲ ನಿಮ್ಮ ಆರೋಗ್ಯಕ್ಕೆ ದಿನನಿತ್ಯ ಬಳಸಿ ಒಳ್ಳೆಯದನ್ನು ಕಾಣಬಹುದು. ಈಗ ಅಡಿಕೆಯಲ್ಲಿ ಏನು ಕಾಣಕ್ಕಾಗುತ್ತೆ? ಅದು ತಿನ್ನೋಂಥ ವಸ್ತುನೇ ಅಲ್ಲ ಅಲ್ವಾ?
0: ಇಲ್ಲ ಇಲ್ಲ, ಈಗ ಅಡಿಕೆ ಏನೋ ಒಂದು ಮನೆಗೆ ಬೇಕಾಗುತ್ತೆ, ಎತ್ತಕ್ಕೆ ಬೇಕಾಗುತ್ತೆ. ಹಂಗಾಗಿ ನಾನು ಈಗ ಒಂದಿನ್ನೂರು ಗಿಡ ಹಾಕೊಂಡು ಇನ್ನಷ್ಟುಬಿಟ್ರೆ, ಈಗ ತೆಂಗು ದಿನನಿತ್ಯ ನಾವು ಉಪಯೋಗಿಸ್ತೀವಿ, ತಿಂಡಿಗಾಗಲಿ ಅಡಿಗೆ ಆಗಲಿ. ಅದಿಲ್ಲದೆ ಊಟ ಇಲ್ಲ, ಅದಿಲ್ಲದೆ ತಿಂಡಿನೇ ಇಲ್ಲ, ಅದಿಲ್ಲದೆ ಏನೂ ಇಲ್ಲ ಅನ್ನೋಂಗೆ ಸ್ಥಿತಿ ನಾವು ಮಾಡ್ಕೊಂಬಿಟ್ಟಿದ್ದೀವಿ ನಮ್ಮ ಭಾಗದಾಗಂತೂ. ಆ ರೀತಿಯಾದ ಬೇರೆಯವರು ಅಂತ ಅಂದರೆ ಸಿಟಿಗಳಿಗೆ ಹೋಗಿ ಹೋಗ್ತಾರೋ 50-60 ರೂಪಾಯಿ, ಮಧ್ಯವರ್ತಿಗಳ ಇದರಿಂದ ಸೇರಿ 50-60 ರೂಪಾಯಿ ಕಷ್ಟ ಅನ್ಸುತ್ತೆ. ಈಗ ನಮ್ಗೇನು ಅದು ಕಷ್ಟ ಅನಿಸಲ್ಲ, ನಮ್ಮ ಅಲ್ಲೇ ಬೆಳೀತಿರಿಂದ ಏ ದಿನ ಎಲ್ಡೋಗ್ಲಪ್ಪ ಅಂತ ಹೇಳ್ತೀವಿ ಒಂದೊಂದು ಮನೆಗೆ.
1: ಹೌದು,
0: ಆ ರೀತಿ ನಾವು ತೆಂಗನ್ನು ಉಪಯೋಗಿಸ್ತೇವೆ ಹೋಗ್ತೀವಿ.
1: ಈಗೆಲ್ಲ ತೆಂಗಿನ ಚಿಪ್ಪುಗಳಿಗೆ ಸಮೇತ ಬೇಡಿಕೆ ಬಂದಿದೆಯಲ್ವಾ? ಅವನ್ನು ಸಮೇತ ತಗೊಳ್ತಾರೆ ಮಾರ್ಕೆಟ್ ಬಂದು.
0: ಈ ಚಿಪ್ಪು ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ ಒಲಗಿ ತಿದ್ದು, ಈಗ ಒಲಗಕ್ಕೆ ಇಷ್ಟಪಡಲ್ಲ. ಅದು 35-40 ರೂಪಾಯಿ ಕೆಜಿ ಆಗೋಯ್ತು. ಈಗ ಅವನ್ ಈಗ ಕಾಯಿ ತುರಿದ ಚಿಪ್ಪುಗಳನ್ನೆಲ್ಲ, ಕೊಬ್ಬರಿ ಹೊಡೆದ ಚಿಪ್ಪುಗಳೆಲ್ಲ, ಈ ಕಾಯಿ ತುರಿದವು ಯಾರು ಮಾರಾಟ ಇದು ಮಾಡ್ತಿಲ್ಲ, ಒಲಗಿಕ್ತಿಲ್ಲ. ಒಂದ ಸಂಗ್ರಹ ಇಟ್ಟು ಅಲ್ಲೇ ಹಳ್ಳಿಗಳಿಗೆಲ್ಲ ಮರ ಬರ್ತಿರ್ತಾರೆ, ಬರ್ತಾರೆ. 2 ಕೆಜಿ ಇರಲಿ, 1 ಕೆಜಿ ಇರಲಿ, 4 ಕೆಜಿ ಇರಲಿ, 10 ಕೆಜಿ ಇರಲಿ, ಹಂಗೆ ಕೊಡ್ತಾ ಹೋಗ್ತೀವಿ. ಹಂಗ ಅದರಿಂದಲೂ ಆದಾಯ ಆಗ್ತೈತಿ.
1: ಹೌದು, ಯಾವುದು ನಮಗೆ ವೇಸ್ಟ್ ಅನ್ನೋದಿಲ್ಲ ಅಲ್ವಾ?
0: ತೆಂಗಿನಿಂದ
1: ಗರಿಯಿಂದ ಅವನ್ನೆಲ್ಲ ಇವನ್ನ ಕಸ್ಮರಿಗೆ ಸಮೇತ ಮಾಡ್ತಾರೆ, ತೆಂಗಿನ ಗರಿಯಲ್ಲಿ ಇವನ್ ಬಿಡಿಸಿಕೊಂಡು ಅಲ್ವಾ?
0: ಸಿಬಿ ಬಂದ್ರು ಅನುಕೂಲನೇ ಅದು, ಅದನ್ನೇ ಇವತ್ತು ಕಲ್ಪವೃಕ್ಷ ಅನ್ನೋದು.
1: ಹೌದು, ಅಂತ ಒಂದು ಕಲ್ಪವೃಕ್ಷವನ್ನ ಕೆಲವು ವರ್ಷಗಳ ಹಿಂದೆ ನಿಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಸಾಕಷ್ಟು ಜನ ಕಡ್ದಾಕಿದ್ರಲ್ವಾ? ಮರ ರೇಟ್ ಕಡಿಮೆ ಇದೆ, ಇದರಿಂದ ಏನೋ ನಾವು ಆದಾಯ ಕಾಣಕ್ಕಾಗಲ್ಲ, ಬೇರೆ ಬೆಳೆಗೆ ಹೋದ್ರೆ ಅಂತ ತೆಗೋದಲ್ವಾ? ಇವತ್ತು ಅಂಥ ರೈತರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗಿರ್ಬೋದು, ಯಾಕಂತಂದರೆ ತೆಂಗು ಆ ಒಂದು ಗಗನಕ್ಕೆ ಹೋಗಿದೆ ರೇಟ್ ಅಲ್ವಾ?
0: ಅದು ಅವ್ರಿಗೆ ನಾನು ದಾಳಿಂಬೆ ಬೆಳಿಬೇಕು, ಬೇರೆ ಬೇರೆ ಬೆಳೆಗಳಲ್ಲ ಅಂತೇಳಿ ಅವತ್ತಿನ ಸನ್ನಿವೇಶಕ್ಕೆ ಅವರು ಜಾಮೀನು ಜಾಸ್ತಿ ಇರಲಿಲ್ಲಲ್ಲ, ಇಲ್ಲ ಪರಿಹಾರ ಇದ್ರ ಮುಂದೆ ನಾವು ಲಕ್ಷಾಧೀಶ ಆಗ್ತೀವಿ, ಕೋಟಾಧೀಶ ಆಗ್ತೀವಿ ಅನ್ನೋದು ಬಿಂಬಿಸಿಬಿಟ್ರಲ್ಲ, ಆ ನಾಟಕದ ವ್ಯವಸ್ಥೆಗೆ ಇವ್ರು ಸೇರ್ಕೊಂಡ್ಬಿಟ್ರು ಅಂತ ನಾನು ಹೇಳ್ತೀನಿ.
1: ಹೌದು, ಈಗ ಒಂದು ತೆಂಗಿನ ಮರ ಬೆಳೆಸೋಕೆ ಎಷ್ಟು ವರ್ಷಗಳ ಕಾಲ ಬೇಕದು ಫಲಕ್ಕೆ ಬರಬೇಕಂದ್ರೆ? ಈಗ ಫಲಕ್ಕೆ ಬಂದದ್ದಂತದನ್ನ ನಾವು ನಾಶ ಮಾಡಿದರೆ ಮತ್ತೆಷ್ಟು ನಾವು ಬೆಳೆಸೋಕೆ ಟೈಮ್ ತಗೊಳುತ್ತೆ ಹೇಳಿ ಅಲ್ವಾ? ಈಗ ಮತ್ತೆ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಹಣ್ಣಿನ ಗಿಡಗಳು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಬಾಳೆ ಒಂದ್ ಬಿಟ್ರೆ ಮತ್ತೇನೆ ಬೆಳಿತೀರ ಹಣ್ಣಿನ ಗಿಡಗಳು?
0: ಪೇರ್ಲೆ ಐತೆ, ನೇರ್ಲೆ ಐತೆ, ಮಾವು ಐತೆ, ಅಳತೆ ಐತೆ, ಸಪೋಟ ಐತೆ, ತರ ತರ ಹಣ್ಣಿನ ಗಿಡಗಳೆಲ್ಲ ಹತ್ತಾರು ಜಾತಿ ಹಣ್ಣಿನ ಗಿಡ ಬೆಳಿತೇವೆ ಮಾಡಿ.
1: ಈಗ ಜಮನೀರ್ಲ ಇದೆ,
0: ಜಮನೀರ್ ಅಂದ್ರೆ ನಾವೇನು ಪೂರ್ಣವಾಗಿ ಅದೇ ತರ ಇದ್ ಮಾಡ್ತಿಲ್ಲ, ಅದೊಂದು 20 ಗಿಡ ಇದಾವೆ
1: ಜಮನೀರ್,
0: ಸಪೋಟ ಒಂದು 10 ಗಿಡ, ಪೇರ್ಲೆ ಗಿಡ ಸ್ವಲ್ಪ ಜಾಸ್ತಿ ಇದಾವೆ. ಈ ರೀತಿ ನಮ್ಮ ಇವ್ರು ಕೊಡಿಸಿದ್ರಲ್ಲ, ಅವ್ನ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ತಿದ್ವಿ.
1: ಅಂದ್ರೆ ಈ ಒಂದು ಹಣ್ಣಿನ ಬೆಳೆಗಳು ಒಂದಕ್ಕೊಂದು ಪೂರಕವಾಗಿ ನಿಮಗೆ ಲಾಭ ತಂದು ಕೊಡ್ತಾವ ನಂಗಾಯ್ತು?
0: ಅದು ಈಗ ಸ್ವಲ್ಪ ದಿನದೊಳಗೆ ಗೊತ್ತಾಗುತ್ತೆ, ಪೇರ್ಲೆ ಗಿಡ ಈಗ ಶುರುವಾಗೈತೆ, ಅದು ಸ್ವಲ್ಪ ಬೇಗ ಬರೋದ್ರಿಂದ ಅದು ಗೊತ್ತಾಗ್ತೈತೆ, ಇಳುವರಿನೂ ಚೆನ್ನಾಗಿ ಬರ್ತೈತೆ ಅದು.
1: ಯಾಕಂದ್ರೆ ನೀವು ಯಾವುದು ರಾಸಾಯನಿಕ ಬಳಸಲ್ಲ, ಸಾವಯವದಲ್ಲೇ ನೈಸರ್ಗಿಕವಾಗಿ ಈಗ ಬೆಳೆದು ನೈಸರ್ಗಿಕವಾಗಿ ಹಣ್ಣು ಮಾಡಿ ನೀವು ಮಾರಾಟ ಮಾಡೋಕ್ಕೆ ಅವಕಾಶ ಇದೆಯಲ್ವಾ? ಇವತ್ತಿನ ದಿನದಲ್ಲಿ ಎಷ್ಟೇ ನಾವು ಹಣ ಕೊಟ್ಟು ಕೊಂಡ್ಕೊಂತೀವಿ ಅನ್ನುವಂಥ ಗ್ರಾಹಕರು ಭಾಳ ಜನ ಇದ್ದಾರೆ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂಥವನ್ನ. ಅಂದರೆ ಎಲ್ಲೇ ಒಂದು ಕಡೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮಗ್ರ ಕೃಷಿಯಿಂದ ಹೆಚ್ಚು ಹೆಚ್ಚು ಲಾಭ ಆದಾಯ ಬರುತ್ತಂತ ಅನ್ಸುತ್ತಾ?
0: ಆದಾಯ ಅನ್ನೋದಕ್ಕಿಂತಲ್ವೇ ಮೇಲಾಗಿ ನನಗೆ ಅಲ್ಲಿ ತೋಟಕ್ಕೆ ಹೋದ್ರೆ ಖುಷಿ ಇದೆ. ಈಗ ನನ್ನ ಹಣ್ಣು ಭಕ್ತರಿಗೆ ಕೊಟ್ಟರು ರುಚಿನೇ ಟೇಸ್ಟೇ ಬೇರೆ ಐತಪ್ಪ, ಇದು ಬಾಳೆ ತಿಂದ್ರು ಅಷ್ಟೇ ಇದೇ ಒಂಥರ ಟೇಸ್ಟು. ಆಮ್ಯಾಕೆ ಈಗ ನಮ್ಮ ಭೂಮಿ ಒಳಗೆ ಬಂದರೆ ಏನನ್ಸುತ್ತೆ ಅಂತಂದರೆ ಇಷ್ಟೊಂದು ಇದು, ಇಷ್ಟು ಮರ ಗಿಡಗಳು, ಗಾಳಿ ವಾತಾವರಣ ಆಗಲಿ, ಬಾರಿ ಸೊಗಸಾಗಿ.

0: ಇಲ್ಲೇ ಎದ್ಬಿಡೋಣಪ್ಪ ಅನ್ಸುತ್ತೆ, ಆ ಥರ ಮೇಂಟೆನೆನ್ಸ್ ಆಯಿತು.
1: ಹಾಂ ಹಾಂ ಹಾಂ. ಈಗ ಹಣ್ಣಿನ ಗಿಡಗಳ ಎಲೆಗಳೆಲ್ಲ ಬಿದ್ದರೆ ಕೆಳಗೆ ಎಷ್ಟು ಥರ ನಿಮಗೆ ಗೊಬ್ಬರ ಆಗುತ್ತೆ ನೋಡಿ ಅಲ್ಲಿ ಅಲ್ವಾ. ಹೊರಗಡೆಯಿಂದ ಏನು ತಂದು ಹಾಕುವಂಥ ಅವಶ್ಯಕತೆನೇ ಇರಲ್ಲ.
0: ಇಲ್ಲ ಇಲ್ಲ, ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಉಳುಮೆ ಮಾಡೋದು ಇದು ಮಾಡೋದು ಪರಿಸರ ನಾಶ ಮಾಡೋದು, ಅವು ಬೆಂಕಿ ಇಕ್ಕೋದು ಇವು ಮಾಡಿ ಈಗ ಅವಕ್ಕೆ ಉಪಯುಕ್ತ ಜೀವಾಣುಗಳನ್ನೇ ನಾವು ನಾಶ ಮಾಡ್ತಾ ಹೋಗ್ತೀವಿ. ಈಗ ನಾವು ಯಾವ ಡಿಸ್ಟರ್ಬೆನ್ಸೇ ಮಾಡಲ್ಲ. ಈಗ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಅಂತಂದರೆ ಅವು ಇನ್ನೇನು ನಮಗೆ ದಿನನಿತ್ಯ ನಮಗೆ ಭೂಮಿ ಫಲವತ್ತತೆ ಆಗ್ತಾ ಹೋಗುತ್ತೆ.
1: ಹೌದು, ಅಂದರೆ ನಿಮ್ಮ ಭೂಮಿಯ ಗುಣಮಟ್ಟ ಅಂದರೆ ಹೆಚ್ಚುತ್ತಾ ಹೋಗುತ್ತಲ್ವಾ?
0: ಹೆಚ್ಚುತ್ತಾ ಹೋಗುತ್ತೆ.
1: ನಿಮಗೆ ಕಳೆಗಳು ಸಮಸ್ಯೆ ಬಂದರೆ ಈಗೆಲ್ಲ ಬ್ರಷ್ ಕಟರ್ಗಳು ಅದನ್ನೆಲ್ಲ ಯೂಸ್ ಮಾಡಿ ನೀವು ಕಳೆ ತೆಗಿಬೋದಲ್ವಾ? ಏನು ಸಮಸ್ಯೆ ಇಲ್ಲ?
0: ಇಲ್ಲ, ಬ್ರಷ್ ಕಟರ್ ಯೂಸ್ ಮಾಡ್ಬೋದು. ಈಗೆಲ್ಲ ಒಂದು ತಂದಿದ್ದೀವಿ. ಕಳೆ ಅಂತಂದರೆ ನಿಮ್ಗೆ ಫಸ್ಲಿಗಿಂತಲೂ ಜಾಸ್ತಿ ಆದರೆ ಕಳೆ ಅನಿಸುತ್ತೆ. ಆ ಟೈಮ್ನ ನಾವು ನೋಡ್ಕೊಬೇಕಾಗ್ಬಿಟ್ರೆ, ಈಗ ತೆಂಗಿಗೇನು ಅದೇನು ಕಳೆ ಅನಿಸಲ್ಲ, ಅಡಿಕೆ ಒಂದು ಸ್ವಲ್ಪ ಮೇಲ್ಬಿಟ್ರೆ ಅದಕ್ಕೂ ಕಳೆ ಅನಿಸಲ್ಲ. ಈಗ ಚಿಕ್ಕ ಗಿಡಗಳಿರ್ತಲ್ಲ ಅವು ಕಳೆ ಅನಿಸುತ್ತೆ. ಇನ್ನು ನಾವೇನು ಅಲ್ಲಿ ಓಡಾಡೋ ಅಂಥ ಜಾಗಗಳಿಗೆ ಇದಕ್ಕೋಸ್ಕರ ಕಳೆ ಅನಿಸುತ್ತಲ್ಲ, ಅಂಥ ಭಾಗಗಳು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀವಿ. ಅದು ಇದ್ದಷ್ಟು ತೇವಾಂಶ ಇದು ಮಾಡುತ್ತೆ ನಮಗೆ, ಇದು ಮಾಡಲ್ಲ. ಹಂಗಾಗಿ ಕಳೆ ಇರೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ.
1: ಈಗ ನಿಮ್ಮ ಒಂದು ಭೂಮಿಯಲ್ಲಿ ಹೋಗಿ ಒಂದು ಸ್ವಲ್ಪ ಹಿಂಗೆ ಕೆದರಿದ್ರೆ ಏನಾದರೂ ಎರೆಹುಳುಗಳು ಸಿಗ್ತಾವ?
0: ಇದ್ದ ಸಿಗ್ತಾವೆ, ಸಿಗ್ತವೆ. ಮಣ್ಣು ಈಗ ಚಾಪುಡಿ ಅಂತೀವಿ ಅಂತಾರ, ಆ ರೀತಿ
1: ಕಲರ್ ಬಂದ್ಬಿಟ್ಟಿದೆ
0: ಈಗ, ಈ ಥರ ಆಗ್ತೈತೆ. ಮುಂಜೆ ಎರೆಹುಳುಗಳು ಸಿಗ್ತಿರಲ್ಲ, ಆ ಸ್ಥಿತಿ ತಂದಿಕ್ಬಿಟ್ಟಿದ್ರಲ್ಲಿ ಆ ವಾತಾವರಣನೇ ಹಂಗಿತ್ತು. ಈಗ ಅವ್ರಿಗೆಲ್ಲರಿಗೂ ಹೇಳ್ತಾ ಹೋದು, ಅವ್ರು ಹೇಳಿದ್ರೆ ಕೇಳೋ ಸ್ಟೇಜ್ನಾಗಿರಲಿಲ್ಲ. ನಾನು ಒಬ್ಬನೇ ಮಾಡೋಣಪ್ಪ ಅಂತಿದ್ವಿ. ಈಗಲೂ ಸ್ವಲ್ಪ ಇದು ಮಾಡ್ತಾರೆ, ಏ ಅಷ್ಟು ಮರಗಳು ಬಿಟ್ಕೊಂಡ ಗಿಡಗಳು ಬಿಟ್ಕೊಂಡರೆ ಹಂಗೆ ಹಿಂಗೆ ಅಂತಾರೆ. ಒಂದು 4-5 ವರ್ಷ ಇದು ಒಂದು ಚೇಂಜ್ ಆಗುತ್ತಲ್ಲ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಭೂಮಿಗೆ ಈ ಥರ ಮಾಡೋದು ಉಳಿಗಾಲಿಲ್ಲ, ಏನು ಬೆಳೆನೇ ಬರಲ್ಲ ಅಂತ ಅಂದಾಗ ಅಂಥವ್ರಿಗೆ ಒಂದು ಸ್ವಲ್ಪ ಪಾಠ ಆಗುತ್ತೆ ಅಂತ ನಾನು ತಿಳ್ಕೊಂಡು.
1: ಆದರೂ ನಿಮ್ಮ ಒಂದು ಸಮಗ್ರ ಕೃಷಿಯನ್ನು ನೋಡಿ ಕೆಲವರೆಲ್ಲ ಇದು ಪದ್ಧತಿ ಸರಿಯಿಲ್ಲ ಅಂತ ಮಾತಾಡ್ತಾರೆ.
0: ಎಲ್ಲ ತರಲು ಅಷ್ಟೇ ಸರ್, ಸುಭಾಷ್ಗಳ ಫಸ್ಟ್ಗೆ ಬಂದಾಗ ಹುಚ್ಚ ಅಂತಲೇ ಪಟ್ಟ ಕಟ್ಟಿದ್ದು, ಅದೇ ಸರ್ಕಾರ ಇವತ್ತು ಅವ್ರ ಪದ್ಧತಿನೇ ನೈಸರ್ಗಿಕ ಕೃಷಿ ಅಂತ ತತ್ತಿದೆ.
1: ಹೌದು,
0: ಈಗ ಅವರು ಫಸ್ಟು ತರಲ ಮಾಡೋಕೆ ಕೊಟ್ಟರ್ನ ಯಾವತ್ತೂ ಇದು ಮಾಡಲ್ಲ.
1: ಹೌದು,
0: ಯಾಕೆಂದ್ರೆ ಬೇರೆ ಬೇರೆಯವ್ರಿಗೆಲ್ಲ ಅನಾನುಕೂಲ ಆಗುತ್ತಲ್ಲ, ಗೊಬ್ಬರದವ್ರಿಗೆ ಅನಾನುಕೂಲ ಆಗುತ್ತೆ, ಔಷಧಿ ಮಾರಾಟ ಮಾಡೋದ್ರಿಂದ ಅನಾನುಕೂಲ. ಈ ರೀತಿ ಈಗ ನಮ್ಮ ಇದಾಗುತ್ತಲ್ಲಪ್ಪ ಅಂದರೆ ಒಂದು ಸ್ವಲ್ಪ ಶೋಷಣೆ ಮಾಡೇ ಮಾಡ್ತಾರೆ. ಈಗ ಅದ್ರ ಜೊತೆಗೆ ಬೇರೆಯವರು ಒಂದು ಸ್ವಲ್ಪ ಆಗ್ಲದಾರು ಹೋಗ್ಲದಾರು ಇರ್ತಲ್ಲ, ಕೈ ಜೋಡಿಸಿ ಅಂತ ಹೋಗ್ತಾರೆ.
1: ಅಂದರೆ ಯಾರು ಏನಂದ್ರೆ ನಮಗೆ ಏನು ಸರಿ ಅನಿಸುತ್ತೋ, ನಮ್ಮ ಮಣ್ಣನ್ನು ಉಳಿಸ್ಬೇಕು, ಉತ್ತಮವಾದ ಬೆಳೆಗಳನ್ನು ಬೆಳಿಬೇಕು ಅಂದ್ಕೊಂಡು ನಮ್ಮ ದಾರಿನೇ ನಮಗಿರಬೇಕಲ್ವಾ?
0: ಇರಬೇಕು.
1: ಈಗ ಯಾರೋ ಹೇಳಿದ್ರಂತ ತಂದು ರಾಸಾಯನಿಕ ಗೊಬ್ಬರ ಸುರಿ ಅಂತದ್ದಲ್ಲ ಅದು.
0: ಇಲ್ಲ, ರಾಸಾಯನಿಕ ಸುರಿದ್ರೆ ನಮ್ಮ ಭೂಮಿ ಬೇಗ ಹಾಳಾಗೋಗುತ್ತೆ, ನಮ್ಮ ಭೂಮಿ ಬೆಳೆ ಬರ್ದಂಗೆ ಆಗುತ್ತೆ. ಕೊನೆಗೆ ನಾವು ICU ವಾರ್ಡ್ನಾಗೆ ಕೊಟ್ಟಂತ ಟ್ರೀಟ್ಮೆಂಟ್ ಕೊಟ್ಕೊಂಡು ಬೆಳೆ ಬೆಳಿಬೇಕಾಗತ್ತೆ. ಈಗ ಯಾವ ಹೋಗ್ತಾನೆ ಯಾವ ಬಿಡ್ತಾನೋ ಗೊತ್ತಿಲ್ಲ, ಆ ಥರ ಪೇಷಂಟ್ ಥರ ಭೂಮಿ ಮಾಡಬೇಕಾಗುತ್ತೆ,
1: ಆ ಪರಿಸ್ಥಿತಿ ಆಗುತ್ತಲ್ವಾ
0: ಮಾಡಬೇಕಾಗತ್ತೆ.
1: ಹೌದು. ಈಗ ಸಮಗ್ರ ಕೃಷಿಯಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೆ ಎಷ್ಟು ಆದಾಯ ಕಾಣ್ತಾರೆ ಈಗ
0: ಅಂದ್ರೆ ಈಗಿನ್ನು ಸ್ಟಾರ್ಟ್ ಆಗಿದೆ ನಮ್ಮ ಹಂಗಾಗಿ ಈಗ
1: ನಿಮಗೆ ತೆಂಗಿನಿಂದ ಅಷ್ಟೇ ಆದಾಯ ಬರ್ತಾ?
0: ತೆಂಗಿನಿಂದ ಇರೋದು ಬಾಳೆ ಬರ್ತಿದೆ, ಬಾಳೆ ಏನು ಜಾಸ್ತಿ ಹಾಕೊಂಡಿಲ್ಲ. ಮನೆಗೆ ನಮ್ದೊಂದು ಚಿಕ್ಕದೊಂದು ಅಂಗಡಿ ಐತಿ, ಅಂಗಡಿಗೆ ಮಾಡ್ಕೊಂತೀವಿ, ನಮ್ಮ ಸಂಬಂಧಿಕರಿಗೆ ಕೊಡ್ತೀವಿ, ಈ ರೀತಿ ಮಾಡ್ತೀವಿ. ಮಾರಾಟ ಮಾಡಕ್ ಹೋಗೋದ್ರೆ ಅಂದ್ರೆ ರಾಸಾಯನಿಕ ಮಾಡಿರೋದು ಒಂದೇ ಆಗುತ್ತೆ, ಸಾವಯವ ಮಾಡಿರೋ ಒಂದು. ಈಗ ಅವ್ರಿಗೇನು ಗೊತ್ತಿಲ್ಲಲ್ಲ, ಇನ್ನು ಪ್ರಾರಂಭ ಅಲ್ಲ ನಮ್ದೆಲ್ಲವ. ಈಗ ಗೊತ್ತಾಗ್ತಾ ಅದನ್ನ ಇದು ಮಾಡ್ಕೊಂತ ಹೋಗ್ತೀವಿ. ಈಗ ಸದ್ಯಕ್ಕೆಲ್ಲಿ ಅಂತ ಇದ್ರಂತ ಬತ್ತಿಲ್ಲ, ಸ್ವಲ್ಪ ಬತ್ತೈತೆ, ಈರ ಥರ ಬಳಕೆ ಮಾಡ್ಕೊತ ಇದ್ವಿ.
1: ಈಗ ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ ಈ ಒಂದು ಕೃಷಿ ಬದುಕು ಅನ್ನುವಂಥದ್ದನ್ನ ಮಾಡುವಂಥವ್ರು?
0: ಅಂದರೆ ಕೃಷಿ ಬದುಕು ಮಾಡ್ತಾರೋ ನಾನೊಬ್ನೇ. ಈಗ ನಮ್ಮ ತಾಯಿಯರಿಗೆ ವಯಸ್ಸಾಯಿತು, ಆಮೇಲೆ ನನ್ನ ಮಗ ಇಂಜಿನಿಯರಿಂಗ್ ಮಾಡ್ತಾನೆ, ಅವನು ಬರೋಕಾಲ. ನಮ್ಮ ಮನೆಯವರು ಒಂದು ಅಂಗಡಿ ಇರೋದ್ರಿಂದ ಮೇಂಟೆನೆನ್ಸ್ ಮಾಡ್ಕೊಂಡು ಮನೆ ಸುಧಾರಿಸೋದ್ರಿಂದ ನಮ್ಮ ತಾಯಿ ನೋಡ್ಕೊಂಡು ಇಷ್ಟೆಲ್ಲ ನೋಡ್ಕೊಂಡು ಅವ್ರ ಮಾಡಿದ ನಾನೇ ಹೋಗ್ಬೇಕು. ನನ್ನ ಜಮೀನು ಬಂದು ಮತ್ತೋಡ್ ಭಾಗಕ್ಕೆ ಸೇರುತ್ತದೆ, ಅಲ್ಲಿಂದ ನಂದು 2.5 ಕಿಲೋಮೀಟರ್ ಆಗುತ್ತೆ. ನಾನು ಇಲ್ಲೆಲ್ಲೆಲ್ಲ ಬಂದರೂ ನಾನೇ ಹೋಗ್ಬೇಕು, ನಾನೇ ಇದು ಮಾಡ್ಕೊಂಡು ನಾನೇ ಮೇಂಟೆನೆನ್ಸ್ ಮಾಡ್ತೀನಿ.
1: ಒಟ್ಟಾರೆ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಇದೆ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿರೋದ್ರಿಂದ, ಯಾವುದು ರಾಸಾಯನಿಕ ಗೊಬ್ಬರ ಹಾಕದೆ ನೀವು ನೈಸರ್ಗಿಕವಾಗಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಇದೆ?
0: ಪ್ರೋತ್ಸಾಹ ಇದೆ. ಸ್ಟಾರ್ಟಿಂಗ್ ಎಲ್ಲ ಹಂಗಂದ್ರು, ಅವರೆಲ್ಲ ಕೆಮಿಕಲ್ ಹಾಕಿ ಅಷ್ಟೊಂದು ತೆಗೆದ್ರು, ಇಷ್ಟೊಂದು ತೊಳೆದು, ಇಷ್ಟೆಲ್ಲ ಇದು ಮಾಡಿರು ಅಂತ.
1: ನೀವು ಯಾಕೆ ಈ ಥರ ಮಾಡ್ತೀರಿ?
0: ನೀರು ಯಾಕೆ ಮಾಡ್ತೀರಿ, ನೀವು ಮಾಡು ಅಂತಂದ್ರು. ಮಾಡ್ತಾ ಮಾಡ್ತಾ ಅವರು ಈಗ ಬಗ್ಗಲ್ಲ ಅನ್ನೋ ಗೊತ್ತಾಯ್ತು, ಅವರು ಸುಮ್ಮನಾದ್ರು. ನಾನು ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ.
1: ಈಗ
0: ನಮ್ಮ ಭೂಮಿ ಇವತ್ತು ನಾನು ತಗೊಂಡು ಇವತ್ತು ಎತ್ಕೊಂಡು ಹೋಗ್ಬಿಟ್ರೆ, ಬ್ಯಾಂಕ್ನಾಗ ದುಡ್ಡನ್ನೆಲ್ಲ ಬಿಡಿಸಿ ಅಂತ ಬಿಟ್ರೆ, ಮುಂದಿನ ಇದು ಮಾಡಬೇಕು, ಮುಂದಿನ ಪೀಳಿಗೆ ಹೆಂಗೆ ಕೊಡಬೇಕು, ಮುಂದಿನ ಪರಿಸರ ಹೆಂಗೆ ಮಾಡಬೇಕು, ಮಗನೇ ಆಗಲಿ ನಮ್ಮಪ್ಪ ಹಿಂಗ್ ಮಾಡಿದ್ನಪ್ಪ, ನನ್ನ ಭೂಮಿ ಒಳಗೆ ಏನು ಬರ್ದಂಗೆ ಮಾಡಿದಾನೆ.

0: ತಲೆಮಾರಿ ಕೈ ಎತ್ಕೊಂಡಂಗೆ ಆಗುತ್ತಲ್ಲ,
1: ಆ
0: ಥರ ಮಾಡಬಾರ್ದು ಅಂತೇಳಿ ನಾನು ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ.
1: ಎಲ್ಲರೂ
0: ಯಾವ ಥರ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಮುಂದಿಂದ ಇವತ್ತು ಕಷ್ಟ ಆಗ್ತೈತೆ ನನಗೆ, ಖರ್ಚುಗಳು ಜಾಸ್ತಿ ಬರ್ತವೆ, ಆದರೂ ನಾನು ಇದ್ದದ್ರಾಗೆ ಇದು ಮಾಡ್ಕೊಂಡು ಇದು ಮಾಡಬೇಕಪ್ಪ ಅಂತೇಳಿ ಈಗ ಯಾರ ಮಾತಾಡ್ತೀನಿ. ಸಾವಯವ ಕೃಷಿಕರು ಮಾಡ್ತೀನಿ, ನಮ್ಮಲ್ಲಿ ವಡೇರಳ್ಳಿ ಬೈರೇಶ್ ಅಂತ ಹೇಳಿದೆ, ಇಂಥರ್ ಕಾಂಟ್ಯಾಕ್ಟ್ ಮಾಡ್ತಿರ್ತೀವಿ. ಸುತ್ತಮುತ್ತಲಿನ ಯಾರ್ಯಾರು ಸಾವಯವ ಕೃಷಿ ಮಾಡ್ತಾರೆ ಅಂಥರ್ ಕಾಂಟ್ಯಾಕ್ಟ್ ಮಾಡ್ಕೊಳೋದು, ಅವ್ರ ತಕ್ಕ ಹೋಗಿ ನೋಡೋದು, ಇಂಥ ಇದು ಮಾಡ್ಕೊಂಡು ನಾನು ಮಾಡ್ಕೊಂಡು ಇಂಥರ್ದಲ್ಲೇ ಸಾವಯವ ಕೃಷಿಕರದೇ ಜೊತೆಗೆ ವೈವಾ ಇದು ಮಾಡ್ಕೊಂಡು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ.
1: ಈಗ ನಿಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಈಗ ಇಳುವರಿ ಹೆಚ್ಚಲಿಕ್ಕೆ ಎಲ್ಲೋ ಒಂದ್ ಕಡೆ ಜೇನು ಕೃಷಿ ಉತ್ತಮ ಅಂತ ಹೇಳ್ತಾರಲ್ವಾ, ಜೇನು ಕೃಷಿ ಅಳವಡಿಸಿಕೊಂಡಿದ್ರಾ?
0: ಇಲ್ಲ ಮಾಡಿಲ್ಲ, ಮುಂದಿನ ದಿನಗಳು ಮಾಡಬೇಕು ಅಂತ ಐತೆ. ಅಂದ್ರೆ ನಾ ದೂರದಲ್ಲಿ ಇರತಕ್ಕಂತ ಸ್ವಲ್ಪ ಅಲ್ಲಿ ಮಾನವ ಹಸ್ತಕ್ಷೇಪಗಳು ಮಾಡೋದಂಥದ್ದು ನಾವೆಲ್ಲ ಇರ್ತೀವಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತೈತಿ. ಜೇನು ಕೃಷಿ ಬಗ್ಗೆ ನಾ ಕೇಳಿದ್ದೀನಿ, ಇದು ಮಾಡಿದ್ದೀನಿ, ಭಾರಿ ಪರಾಪ್ರಶ್ನದಿಂದ ಇಳುವರಿ ಜಾಸ್ತಿ ಆಗುತ್ತೆ, ನನಗೂ ಒಂದು ಸ್ವಲ್ಪ ಆದಾಯ ಆಗುತ್ತೆ ಅಂತ ಐತೆ. ನಾನು ಅಲ್ಲಿಲ್ಲಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಅದಕ್ಕೆ ಕೈ ಹಾಕಿಲ್ಲ, ಮುಂದಿನ ದಿನಗಳ ಕೈ ಹಾಕಬೇಕು ಅಂತ ಐತೆ.
1: ಒಳ್ಳೆಯದು ಲಿಂಗರಾಜ್ ಅವರೇ, ಇಲ್ಲಿ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ಇವತ್ತು ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಈ ಕಾರ್ಯಕ್ರಮಕ್ಕೆ ಎಲ್ಲ ಅನುವು ಮಾಡಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್.
2: ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಕಪ್ಪನಾಯಕನಹಳ್ಳಿಯ ಕೃಷಿಕ ಆರ್ ಲಿಂಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಯುಎಂ ಮರುಳಸಿದ್ದೇಶ್. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈಗ ಕೇಳಿ ರೈತರಿಗೆ ಸಲಹೆ.
3: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡವೇಪರ್ ಅಂತ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಟ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನು 3 ಮೀಟರ್ 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಸೀಬೆಯನ್ನು 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮಾಡ್ಬೋದು. ಬಾಳೆಯನ್ನು 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ. ಮತ್ತು ಗೋಡಂಬಿಯನ್ನು 3 ಮೀಟರ್ 3 ಮೀಟರ್ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನು ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ

0: ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತೆ ಇನ್ನೊಂದಪ್ಪ ಅಂದ್ರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ ಮೂರು ಅಂಶಗಳಿಗೆ ನಾವು ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9535250742. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಜನಪದ ಗೀತೆಯನ್ನ ಕೇಳೋಣ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 7:35 ಇನ್ನು ಮುಂದೆ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಅಫ್ಘಾನ್ ನೀಡಿದ 219 ರನ್ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ ಇಂದು 47,600 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇಂಧನ, ಸಾರಿಗೆ, ಔದ್ಯಮಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಇವುಗಳಲ್ಲಿ ಸೇರಿವೆ. ಮೋಹನ್ ಚರಣ್ ಮಾಝಿ ನೇತೃತ್ವದ ಒಡಿಶಾ ಸರ್ಕಾರದ 2 ವರ್ಷಗಳ ಅಧಿಕಾರಾವಧಿ ಆಚರಣೆಗಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶ ಮುನ್ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವವನ್ನು ಶ್ಲಾಘಿಸಿದರು. ಪ್ರಧಾನಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಎಂದು ಅವರು ಹೇಳಿದರು. ಇದಕ್ಕೂ ಮುನ್ನ ತಮ್ಮ 68ನೇ ಜನ್ಮದಿನವನ್ನು

0: ಆಚರಿಸಿಕೊಳ್ಳುತ್ತಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಪಹಾಡ್ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು.
1: मैं राष्ट्रपति द्रौपदी मुर्मू जी को जन्मदिन की हार्दिक बधाई और शुभकामनाएं देता हूं. मैं उनके दीर्घायु होने और उत्तम स्वास्थ्य की कामना करता हूं. जगन्नाथ जी भगवान के श्री चरणों में प्रार्थना करता हूं. उड़ीसा की बेटी आज देश के इतने बड़े पद पर पहुंची है, हमारा मार्गदर्शन कर रही है, ये हम सभी के लिए बहुत गौरव की बात है.
0: ರಾಷ್ಟಪತಿ ಹಾಗೂ ಪ್ರಧಾನಿ ಪಹಾಡ್ಪುರದಲ್ಲಿ ಸಂತಾಲಿ ಜಹೇರಾ ಗೋಶಾನಿ ಪೀಠ ಹಾಗೂ ಹೋಜೆಹೆರಾ ಪವಿತ್ರ ತಾಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ಬುಡಕಟ್ಟು ಸಮುದಾಯದವರೊಂದಿಗೆ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಸೇರಿದಂತೆ ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ನಾಳೆ ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೇಯ ನೌಕೆ ಸಬ್ಮರಿನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿಂದು 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಅಭಿವೃದ್ದಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ. ಐತಿಹಾಸಿಕ ಕರವೀರ ನಗರದಲ್ಲಿ ಇರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಶ್ರದ್ದಾಳುಗಳ ಪ್ರಮುಖ ಕೇಂದ್ರವಾಗಿದ್ದು ಯಾತ್ರಿಕರಿಗೆ ಅಭಿವೃದ್ದಿ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರ 16 ಎಫ್ಡಿಸಿ ಔಷಧಿಗಳ ತಯಾರಿಕೆ, ಮಾರಾಟ ಹಾಗೂ ವಿತರಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಔಷಧಗಳು ಚರ್ಮ ನೋವು ನಿವಾರಕ, ರೋಗ ನಿರೋಧಕ, ಮಾಂಸಖಂಡ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧರಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಸಂಸ್ಕೃತಿ ಸಚಿವಾಲಯ ದೇಶದ ಪ್ರಮುಖ 100 ತಾಣಗಳಲ್ಲಿ ವಿಶೇಷ ಯೋಗ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಯೋಗಾಭ್ಯಾಸವನ್ನು ದಿನನಿತ್ಯದ ಚಟುವಟಿಕೆಯಾಗಿ ವೈಯಕ್ತಿಕ ಆಧಾರದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಹಾಗೂ ಚಯಾಪಚಯ ವ್ಯವಸ್ಥೆಯನ್ನು ನಿರ್ವಹಿಸಬಹುದಾಗಿದೆ ಎಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಪ್ರದೀಪ್ ಕುಮಾರ್

0: ಪ್ರಜಾಪತಿ ತಿಳಿಸಿದ್ದಾರೆ. ಎಲ್ಲಾ ವಯೋಮಾನದವರನ್ನು ಯೋಗಾಭ್ಯಾಸದತ್ತ ಆಕರ್ಷಿಸಲು ಸರ್ಕಾರ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರದ ಆಯುಷ್ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಸಾಂಕ್ರಾಮಿಕೇತರ ರೋಗಗಳ ನಿವಾರಣೆಗಾಗಿ ಯೋಗ ಶಿಷ್ಟಾಚಾರಗಳನ್ನು ಆರಂಭಿಸಲಾಗಿದೆ. ವೃತ್ತಿಪರರಿಗಾಗಿ ವೈ ಬ್ರೇಕ್ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರತಾಪ್ ರಾವ್ ಜಾಧವ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: लोग दिन भर चेयर पे बैठे काम करना पड़ता है. वो लोग भी जब लंच ब्रेक होता है तब तक बहुत सारी थकान वो लोगों में आती है, तो वो थकान दूर करने के लिए भी उनके लिए वाई ब्रेक नाम का एक हमने ऐप निकाला है कि उसमें 10 मिनट में तुम चेयर पर बैठे बैठे कौन से आसन कर सकते हो, करने से जो भी तुम्हारा थकान आई होगी वो दूर हो जाएगी.
0: पूर्ण संदर्शन 100.1 ಆಕಾಶವಾಣಿ ಗೋಲ್ಡ್ ವಾಹಿನಿಯಲ್ಲಿ ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ನಾಳೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಅಭ್ಯಾಸ ನಡೆಸಲಾಯಿತು. 2.5 ಲಕ್ಷಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗಾಗಿ ನಿಯೋಜಿಸಲಾಗುತ್ತಿದೆ. ದೇಶದ 551 ನಗರ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತಿದ್ದು, 22,79,000 ಅಧಿಕ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಈ ಮರುಪರೀಕ್ಷೆ ಮಧ್ಯಾಹ್ನ 2:00 ಸಂಜೆ 5:15 ನಡೆಯಲಿದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪರೀಕ್ಷಾ ನಿರ್ವಹಣೆಗಾಗಿ ಸಿಸಿಟಿವಿ ಸರ್ವೇಕ್ಷಣೆ, ಆಧಾರ್ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ, ಪರೀಕ್ಷಾ ಸಾಮಗ್ರಿ ಸಾಗಾಟಕ್ಕೆ ಪೊಲೀಸ್ ಬೆಂಗಾವಲಿನ ಜಿಪಿಎಸ್ ವಾಹನ ಮೊದಲಾದ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು, ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದಾರ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ 3 ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ 219 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ 44.2 ಓವರ್ಗಳಲ್ಲಿ 218 ರನ್ ಗಳಿಸುವಷ್ಟರಲ್ಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. 219 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 27 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಅಫ್ಘಾನ್ ನೀಡಿದ 219 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ ವಿಶೇಷ ಯೋಗ ಪ್ರದರ್ಶನ. ಕಾವೇರಿ ಕೊಳ್ಳದಲ್ಲಿ ಮುಂಗಾರು ಕ್ಷೀಣ. ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ಕೆಂಪೇಗೌಡ ಥೀಮ್ ಪಾರ್ಕ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಆರಂಭವಾಗಲಿದೆ. ವಿಶ್ವಾದ್ಯಂತ

0: 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣಾರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಂಎಸ್ ದೇವರಾಜ್ ಮಾಹಿತಿಯನ್ನು ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರ ಪ್ರಸಾರ ಮಾಡಲಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು, ಅಣೆಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವಂತಹ ನೀರು ಲಭ್ಯ ಇರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
3: ಮಳೆ ಏನ್ ಬರಬೇಕಾಗಿತ್ತು ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದ್ರು ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಆದರೂ ಕೂಡ ಕುಡಿಯುವ ನೀರು ನಮ್ದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನ ಡೆಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 TMC ನೀರನ್ನ ನಾವು ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು

0: ಬಿಸಿ ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ ಮೂರು ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ ಎರಡು ಟಿಎಂಸಿ ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಹಾಗಾಗಿ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
1: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದ್ದಂಥ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ಧಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಯೋಜನೆಗೆ 100ರಿಂದ 500 ಎಕರೆ ಭೂಮಿಯ ಅಗತ್ಯವಿದ್ದು, ಅರ್ಜಿ ಹಂತದಲ್ಲೇ 90%ರಷ್ಟು ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಮತ್ತು ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವಿಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ನೂತನ ಉದ್ಯೋಗದ ಅವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ನೂತನ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟಿನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದುನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ 3 ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ಇದೇ 23ರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು

0: ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದಂತಹ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ಧವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬೆಂಬಲಿತ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಮತ್ತು ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ಧ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನ್ಗೆ ಯಾವ ತಗರಾಲಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಏನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನ್ ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಂಡ್ಯ ಈ ಕಡೆ ಹಾಸನ ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡು ಅವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಆರ್ಡರ್ ಏನ್ ಬಂದಿದೆ ಅವ್ರಿಗೆ ಅನುಕೂಲ ನಮ್ಗೆ ಅನುಕೂಲ ಇಬ್ಬರಿಗೂ ಸಮಾನವಾದಂತ ಆರ್ಡರ್ ಅನ್ನು ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.
0: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 8:55. ಇದೀಗ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಅದ್ದೂರಿ ಚಿತ್ರದ ಗೀತೆ ಮೂಡಿ.
1: ಚಂದ್ರಲೋಕದಲ್ಲಿ ಮನೆ ಕಟ್ಟಕ್ಕೆ, ಮುದ್ದಾದೊಡ್ಗೆ ಮನ್ಸ್ ಮುಟ್ಟಕ್ಕೆ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಚಾನ್ಸ್ ಸಿಗತ್ತೆ ಅಂದ್ರೆ ಯಾವ ಮುಟ್ಟಾಳ ತಾನೆ ಮಿಸ್ ಮಾಡ್ಕೊಂತಾನೆ.
0: ಅದ್ದೂರಿ ಚಿತ್ರದ ಗೀತೆ ಇದು. ಚೇತನ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಗೀತೆಗೆ. ವಿ ಹರಿಕೃಷ್ಣ ಅವರ ಸಂಗೀತ, ಎ ಪಿ ಅರ್ಜುನ್ ಅವರ ಸಾಹಿತ್ಯವಿದೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಈಗ ಕೇಳೋಣ ತಿರುಪತಿ ಎಕ್ಸ್ಪ್ರೆಸ್ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು, ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಚಿನ್ಮಯಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಎಫ್ಎಂ ಸಮಯ ಸರಿಯಾಗಿ 8:45 ಇದೀಗ ವಚನಗಳು ಮೂಡಿಬರಲಿವೆ. ವಚನಗಳು ಕನ್ನಡದ ಶ್ರೇಷ್ಠ ಸಾಹಿತ್ಯ, ಕನ್ನಡದ ಆಸ್ತಿ ಇವು ವಚನಗಳು. 12ನೇ ಶತಮಾನದ ಪ್ರಮುಖ ಸಮಾಜ ಸುಧಾರಕ ಚಳುವಳಿ ಈ ವಚನ ಸಾಹಿತ್ಯದಿಂದಲೇ ಆಗಿದ್ದು, ಸಮಾಜದ ಅಂಕುಡೊಂಕುಗಳನ್ನು, ಅನಿಷ್ಟ ಪದ್ಧತಿಗಳನ್ನು, ಜಾತಿ ಪಂಥ ಬಡವ ಬಲ್ಲಿದ ಎಂಬ ಸಮಾಜದ ಪಿಡುಗುಗಳನ್ನು ತಮ್ಮ ವಚನ ಮಾತ್ರದಿಂದಲೇ ತಿದ್ದಿದವರು ನಮ್ಮ ಬಸವಾದಿ ಶರಣರು. ಇಂತಹ ಶ್ರೇಷ್ಠ ವಚನಗಳನ್ನೀಗ ಕೇಳೋಣ. ಬನ್ನಿ ಆರಂಭದಲ್ಲಿ ಕೇಳೋಣ ಅಕ್ಕಮಹಾದೇವಿ ವಿರಚಿತ ವಚನ ಎಸ್ ಜಾನಕಿಯವರ ಧ್ವನಿಯಲ್ಲಿ.

ಈಗ ಕೇಳೋಣ ಮುಂದಿನ ಗೀತೆ. ಪುರಂದರದಾಸರು ರಚಿಸಿದ್ದು, ಪುಷ್ಪ ಜಗದೀಶ್ ಅವರ ಧ್ವನಿಯಲ್ಲಿ ಕೇಳೋಣ. ಗೀತೆಗೆ ಮೈಸೂರು ಅನಂತಸ್ವಾಮಿಯವರ ಸಂಗೀತವಿದೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 9:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
1: ಆಕಾಶವಾಣಿ ಯುವ ವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ತದನಂತರ ಸಂಪ್ರೀತಾ ಎಸ್ ಶೆಟ್ಟಿಗರ್ ಅವರಿಂದ ಕವನ ವಾಚನವನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುವರ್ಚಲ ಅಂಬೇಕರ್ ಬಿಎಸ್ ಅವರಿಂದ ಭಾಷಣ, ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ.
2: ನಾವು ವಾಸಿಸುವ ಪ್ರದೇಶದ ಸುತ್ತಮುತ್ತಲಿನ ಎಲ್ಲಾ ಸಜೀವ ಹಾಗೂ ನಿರ್ಜೀವ ಅಂಶಗಳನ್ನು ಒಳಗೊಂಡು ಪರಿಸರ ಎನ್ನಬಹುದು. ಮನುಷ್ಯ ಇದರ ಒಂದು ಸಣ್ಣ ಘಟಕ. ವಿಶ್ವದ ಸಕಲ ಚರಾಚರ ಜೀವಿಗಳು ನೆಮ್ಮದಿಯಿಂದ ಜೀವಿಸಲು ಪರಿಸರವೆಂಬ ಸಂಪತ್ತು ಅತ್ಯಮೂಲ್ಯ. ಜೀವನಾವಶ್ಯಕವಾದ ಗಾಳಿ, ನೀರು, ಆಹಾರ, ವಾಸಸ್ಥಳ, ಉರುವಲು ಎಲ್ಲವೂ ಕೂಡ ಪ್ರಾಕೃತಿಕವಾದದ್ದು. ಆದ್ದರಿಂದ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿದ್ದಷ್ಟು ಮಾನವ ಸೇರಿದಂತೆ ಎಲ್ಲಾ ಜೀವಿಗಳು ನೆಮ್ಮದಿಯಿಂದ ಭೂಮಿಯ ಮೇಲೆ ಬಾಳ್ವೆ ನಡೆಸಲು ಸಾಧ್ಯ. ಮಾನವ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಸಾವಿರಾರು ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ತನ್ನ ಧೀಶಕ್ತಿಯ ಬಳಕೆಯಿಂದ ಅಭಿವೃದ್ಧಿ ಆಧುನಿಕತೆಯತ್ತ ಧಾಪುಗಾಲಿಡುತ್ತಲೇ ಸಾಗಿದ್ದಾನೆ. ಭೂಮಿಯ ಮೇಲೆ ನಾಲ್ಕು ಕಾಲಿನಲ್ಲಿ ಅಂಬೆಗಾಲಿಡುತ್ತಾ ಸಂಚರಿಸುತ್ತಿದ್ದವನು ಇಂದು ಗಾಳಿಯಲ್ಲಿ ಸ್ವೇಚ್ಛೆಯಿಂದ ಹಾರಾಡುವಷ್ಟು ಬೆಳೆದಿದ್ದಾನೆ. ಇತರ ಯಾವುದೇ ಜೀವಿಗಳಲ್ಲಿ ಇಲ್ಲದ ಬುದ್ಧಿವಂತಿಕೆ ಮಾನವನಲ್ಲಿ ಇರುವುದರ ಫಲವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಕಾರಣ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರಲ್ಲಿ ಕಾಣುವ ದಟ್ಟವಾಗಿ ಬೆಳೆದ ಗಿಡ ಮರಗಳು, ಸಂಧ್ಯೆಯಲ್ಲೆಲ್ಲೋ ಒಮ್ಮೊಮ್ಮೆ ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ

ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡುತ್ತಿದ್ದಾನೆ. ವನ್ಯ ಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ ಗದ್ದೆಗಳು ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸುತ್ತಿದ್ದಾರೆಯೇ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸುತ್ತವೆ. ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರಿಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು ಕಂಡ ಕಂಡಲ್ಲಿ ಲೋಟಗಳನ್ನು ಬಿಸಾಡಿ ಬರುತ್ತಾರೆ. ಆಯೋಜಕರು ಸಹ ಇಂತಹವುಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಿಂದಲೇ ನಮ್ಮ ಪರಿಸರ ಜಾಗೃತಿ ಎಂಬುದು ಪ್ರಾರಂಭವಾಗಬೇಕು. ಇಂದಿನ ಯುವ ಪೀಳಿಗೆಗೆ ಹಲವಾರು ಆಲೋಚನೆಗಳು ಇದ್ದೇ ಇರುತ್ತವೆ. ಯೂಟ್ಯೂಬ್, ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಂತಹ ಟೂಲ್ಗಳಲ್ಲಿ ಹುಡುಕಿದರಂತೂ ಹಲವು ಜನರ ಯಶೋಗಾಥೆಗಳು, ಹಲವು ರೀತಿಯ ಹೊಸ ಹೊಸ ಐಡಿಯಾಗಳು, ಸುಲಭ ಮಾರ್ಗೋಪಾಯಗಳು ಖಂಡಿತ ತಿಳಿಯುತ್ತದೆ. ಈ ರೀತಿಯಲ್ಲಿ ಮನೆ ಒಳಗೆ ಉತ್ಪತ್ತಿಯಾಗುವ ಕಸದ ನಿರ್ವಹಣೆಯನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವ

ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ನ ಸಮಸ್ಯೆಗಳನ್ನು ಅರಿಯದವರೇನೋ ಅಲ್ಲ, ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ, ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ. ಕೃಷಿ ಭೂಮಿ ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು ನಾವೇ ಯಾಕೆ ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು? ನಮ್ಮನೆಯಲ್ಲೇ ಅಂತಹವರನ್ನು ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು, ಹಾಡುಗಳನ್ನು, ಜಾಗೃತಿ ಸಂದೇಶಗಳನ್ನು ಕಿರಿಯರಿಗೂ ತಿಳಿ ಹೇಳುವ ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ.
ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದು

0: ಅನ್ನು ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ. ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ. ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವಂತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರು ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ, ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳಬಹುದು. ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ, ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಸುವರ್ಚಲಾ ಅಂಬೇಕರ್ ಬಿಎಸ್ ಅವರಿಂದ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ ಈ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಕವನದ ಶೀರ್ಷಿಕೆ ನನ್ನ ದೇವತೆ. ನನ್ನ ಜೀವಕ್ಕೆ ಜೀವ ಕೊಟ್ಟ ಜೀವದಾತೆ, ನನಗಾಗಿ ತನ್ನ ಸುಖ ದೂರ ಮಾಡಿಕೊಂಡ ತ್ಯಾಗದಾತೆ, ನನಗೆ ದೊರೆತ ಅತ್ಯುತ್ತಮ ಗೆಳತಿ, ನನ್ನ ಈ ಜೀವದ ಒಡತಿ. ಕನಸಲ್ಲೂ ಕನವರಿಸುವ ಪದ ಅವಳು, ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ಇದ್ದವಳು. ಆ ದೇವರು ನನಗೆ ನೀಡಿರುವ ಅದ್ಭುತ ವರದಾನ, ಜಗದಲ್ಲಿ ಯಾವುದೂ ಇಲ್ಲ ಅವಳ ಪ್ರೀತಿಗೆ ಸರಿಸಮಾನ. ಎಲ್ಲಾ ಕಷ್ಟಗಳನ್ನು ನುಂಗಿ ಆಗಿರುವಳು ಮೂಕಿ, ನಾ ಕಂಡ ನಿಜ ಜೀವನದ ನಾಯಕಿ. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಮುಂದಿನ ಕವನ ಬಾಳ ಬೆಳಕು. ಆ ದೇವರ ಪ್ರತಿರೂಪ ನನ್ನ ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೇ ಮುಚ್ಚಿಡುವರು ಎಲ್ಲಾ ನೋವ. ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು. ನಿಷ್ಕಲ್ಮಶ ಮನಸ್ಸಿನ

ಹೃದಯವಂತ, ಅವರ ಪ್ರೀತಿ ಎಂದಿಗೂ ಅನಂತ. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಮುಂದಿನ ಕವನ ಮನದ ದುಗುಡ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮುಂದಿನ ಕವನ ಪುಟ್ಟ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲಿ ಜೊತೆ ಇದ್ದ ಸೀತೆಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆ ಇದ್ದ ಸೀತೆಯಾಗುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಮುಂದಿನ ಕವನ ಕಾವಲು. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ಪ್ರತಿ ಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ಮುಂದಿನ ಕವನ ಮೂಕ ಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡ್ತಾ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ನೋಡ್ತಾ ಕುಳಿತೆ ಮುಸುಕಿರುವ ಆ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ ಮುಖದಲ್ಲೂ ನಗು ಬಂತು ನಾಟಕದಂತೆ. ಮತ್ತೆ ಕಾಯುತ್ತಾ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮತ್ತೆ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮುಂದಿನ ಕವನ ಆಕ್ಷಣ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲೇ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ. ಮುಂದಿನ ಕವನ ಬೆಳದಿಂಗಳ ರಾತ್ರಿಯಲ್ಲಿ. ನೀನಲ್ಲಿ ನಾನಿಲ್ಲಿ, ಆದರೂ ನಮ್ಮಿಬ್ಬರ ದೃಷ್ಟಿ ಒಂದೇ ಕಡೆಯಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ಈ ನಿಶ್ಶಬ್ದ ರಾತ್ರಿಯಲ್ಲಿ ಚಂದಿರನ ಸುಂದರ ಬೆಳದಿಂಗಳಿನಲ್ಲಿ ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ನೀನೇ ಕಾಣುತ್ತಿರುವೆ ಚಂದಿರನ ಮುಖದಲ್ಲಿ ನೂರು ಕನಸುಗಳು ಈ ಚಂಚಲ ಮನಸ್ಸಿನಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ತಂಗಾಳಿಯ ತಂಪು ಸವಿಯಲಿ ನಿದ್ದೆ ಮಂಪರಿನಲ್ಲಿರುವ ಈ ಕಣ್ಣುಗಳಲ್ಲಿ. ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ಮುಂದಿನ ಕವನ ಮುದ್ದು ತಮ್ಮ. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ತರ್ಲೆ

0: ಮಾಡಲು ಕಲಿಸಿಕೊಟ್ಟ ಗುರು ಇವನು. ಗಲಾಟೆ ಮಾಡಲು ಸಿಕ್ಕ ಜೊತೆಗಾರನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು. ಗಲಾಟೆ ಮಾಡಲು ಸಿಕ್ಕ ಜೊತೆಗಾರನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ತಪ್ಪು ಮಾಡಿದಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ತಪ್ಪು ಮಾಡುವಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಮುಂದಿನ ಕವನ ಹಂಬಲ. ನಿನ್ನ ಪ್ರೀತಿ ಪಡೆಯುವ ಆಸೆ ನನ್ನದು, ನನ್ನನ್ನು ದ್ವೇಷಿಸುವ ಹಠ ನಿನ್ನದು. ನಿನ್ನ ತೋಳಲ್ಲಿ ಮಲಗುವ ಆಸೆ ನನ್ನದು, ನನ್ನಿಂದ ದೂರ ಸರಿಯುವ ಹಠ ನಿನ್ನದು. ನಿನ್ನನ್ನು ಕಣ್ಣ ತುಂಬ ನೋಡುವ ಆಸೆ ನನ್ನದು, ನನ್ನನ್ನು ನೋಡಲೇಬಾರದೆಂಬ ಹಠ ನಿನ್ನದು. ನಿನ್ನ ನಗು ನೋಡುವ ಆಸೆ ನನ್ನದು, ನನ್ನ ಅಳು ನೋಡುವ ಹಠ ನಿನ್ನದು. ಜೀವನ ಪೂರ್ತಿ ಜೊತೆಗಿರುವ ಆಸೆ ನನ್ನದು, ಒಂದು ಕ್ಷಣವೂ ಜೊತೆ ನಿಲ್ಲದ ಹಠ ನಿನ್ನದು. ಈ ಜೀವನದಲ್ಲಿ ನೀನೊಬ್ಬನೇ ಸಾಕೆನ್ನುವ ಆಸೆ ನನ್ನದು, ಆ ಪ್ರೀತಿಯೇ ತಿರಸ್ಕರಿಸಿ ಇನ್ನೊಬ್ಬಳ ಬಯಸಿದ ಹಠ ನಿನ್ನದು. ಆದರೂ ಮತ್ತೆ ನೀ ಬರುವೆ ಎಂಬ ಸಣ್ಣ ಆಸೆ ನನ್ನದು, ಯಾವತ್ತೂ ಹಿಂತಿರುಗಿ ಬರಲಾರೆ ಎಂಬ ಹಠ ನಿನ್ನದು. ಮುಂದಿನ ಕವನ ಸತ್ಯದ ಮನವರಿಕೆ. ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವಗೆದ್ದೆ ನಿನ್ನ ನಗುವಲ್ಲಿ. ಪರಿಚಯವಾದೆ ಯಾವುದೋ ನೆಪದಲ್ಲಿ ಮನವಗೆದ್ದೆ ನಿನ್ನ ನಗುವಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ ದೂರವಾದೆ ಅನುಮಾನದ ಸುಳಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಿನಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ.
1: ಕೇಳುಗರೆ, ಇದುವರೆಗೆ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ
1: ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
0: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.

0: ವ್ಯಾಯಾಮವು ರಕ್ತದ ಏರುತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚೆಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚೆಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.

0: विवेक करवहे के द्वारा प्रस्तुत ये था राग सोहिनी। आपके साथ हारमोनियम पर संगत कर रहे थे रविंद्र किल्लेदार और तबले पर निशांत शर्मा। ये कार्यक्रम आकाशवाणी इंदौर की प्रस्तुति थी। इसके साथ ही आज की अखिल भारतीय संगीत सभा संपन्न होती है।
1: That was Raag Sohini presented by Dr. Vivek Karmahe. Accompanying him were Ravindra Killedar on harmonium and Nishant Sharma on tabla. This program was presentation of Akashwani Indore. With this, today's national program of music comes to an end.
2: ಇದುವರೆಗೆ ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದುವರೆಗೂ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಪ್ರಸಾರವಾದವು. ಈಗ ಸಮಯ ಸರಿಯಾಗಿ 11 ಗಂಟೆ. ಇಲ್ಲಿಗೆ ಇಂದಿನ ನಮ್ಮ ಎಲ್ಲ ಪ್ರಸಾರ ಕಾರ್ಯಕ್ರಮಗಳು ಮುಕ್ತಾಯಗೊಂಡವು. ಇನ್ನು ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗಿನ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭ. ಅಲ್ಲಿಯವರೆಗೂ ನಮ್ಮ ಎಲ್ಲ ಆತ್ಮೀಯ ಕೇಳುಗರಿಗೂ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಜೈ ಹಿಂದ್, ಶುಭರಾತ್ರಿ.